ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು, ಆದರೆ ಗುರಿ ಸುಂದರವಾಗಿದ್ದಾಗ ದಾರಿಯ ಬಗ್ಗೆ ಯೋಚಿಸದೆ ಮುನ್ನಡೆಯಬೇಕು ಎಂಬ ಒಂದು ನುಡಿ

ಮುತ್ತಿನೊಂದಿಗೆ ಇಂದು ಸೋಮವಾರ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಜನಪದ ಸಿರಿ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಭಾವಸಂಗಮ ಕಾರ್ಯಕ್ರಮ. 1:00 to 1:30 ಹಾಸ್ಯ ಹೊನಲು ಹಾಸ್ಯ ಕಾರ್ಯಕ್ರಮ. 1:30 to 2:00 ಪ್ರಸಾರವಾಗಲಿದೆ ಮರಾಠಿ ಸಮಯ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ. 4:30 to 5:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸಬಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಅಷ್ಟಲಿಂಗದ ಶಿವನಿಷ್ಠ ದರೆಯಿದು, ಅಷ್ಟತೀರ್ಥದ ಬಹುನಿಷ್ಠ ದರೆಯಿದು, ಅಷ್ಟಗಣಪರು ನೆಲೆ ನಿಂತ ದರೆಯಿದು ಕೇಳಿ. ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ದಕ್ಷ ಯಜ್ಞ ನಾಶ ಕೈದ ಅಮಿತ ಶೂರನೇ, ಅಣುರೇಣು ತೃಣವು ನೀನಯ್ಯ ಗಂಗಾಧರ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಈಶಾ ನಂಜುಂಡ ಶರಣು ಶರಣು, ಜಗದೀಶ ಶರಣು ಶರಣು, ಗೌರೀಶ ಶರಣು ಶರಣು, ನಟರಾಜ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ರುದ್ರ ಬಂದಾನೆ ವೀರ ಬಂದಾನೆ ಸ್ವಾಮಿ ಬಂದಾನೆ ಭೂಮಿಯನ್ನು ಬೆಳಗುವುದಕ್ಕೆ ದುಷ್ಟರ ಕಾಟ ದಮನ ಮಾಡಕ್ಕೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ದೇವ ಗರಳಪುರಿಯ ವಾಸ ಶಂಕರ ಈಶ್ವರ ನಂಜುಂಡೇಶ್ವರ ನಾನಮಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಶಿವ ಶಿವ ಶಿವ ಶಿವ ಶಿವನೋತ್ಸವ, ನಂಜುಂಡಗುಡಿಯ ಶ್ರೀಕಂಠನ ಉತ್ಸವ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಈ ಶಾಂತಿಪೂರ್ಣ ಭಾವ, ಸತ್ಯಪೂರ್ಣ ಭಾವ, ಇದು ಬದುಕಿನ ವೈಭವ. ಹಾಗೆ ಆಗಬೇಕಾಗಿತ್ತು ಅಂದ್ರೆ ಭಾವವನ್ನು ಮೊದಲ ಪರಿಶುದ್ಧಗೊಳಿಸಬೇಕಾಗ್ತದೆ. ಭಾವದಲ್ಲಿ ಕೆಲ ಕಾಲುಷ್ಯಗಳು ಸಾಮಾನ್ಯವಾಗಿ ಅವುಗಳನ್ನೆಲ್ಲ ತೆಗೆದು ಹಾಕುವುದು. ಯಾವಾಗ ಭಾವ ಶುದ್ಧವಾಯಿತೋ ಅವಾಗ ಅದರಲ್ಲಿ ಸತ್ಯ ಮೂರ್ತ ಶಾಂತಿಯೇ ತುಂಬ, ಆವಾಗ ಬದುಕು ಪರಿಪೂರ್ಣ ಆಗುವುದು. ಅದಕ್ಕಾಗಿ ಭಾವ ಕಾಲುಷ್ಯಗಳನ್ನ ತೆಗೆಯೋದು. ಆ ಭಾವ ಮಾಲಿನ್ಯ ಯಾವುದು? ಅವು ಹಲವು. ಅವುಗಳಲ್ಲಿ ಒಂದನ್ನ ನಾವು ನೋಡಿದೆ, ಅದು ಆಶ್ ಅತಿಯಾದ ಆಸೆ. ಆಸೆ ಇರಬೇಕು, ಆದರೆ ಮಿತ ಮಿತವಾಗಿ ಹಿತಹಿತವಾಗಿ ಇರಲ್ಲ. ಆಸೆ ಇಲ್ಲದೆ ಇದ್ರೆ ಬದುಕು ನಡೆಯೋದಿಲ್ಲ. ಈಗ ಒಂದು ಮೊಗ್ಗು ಇತ್ತು, ಹೂವಿನ ಮೊಗ್ಗ, ಅದಕ್ಕೊಂದು ಆಸೆ ಅರಳಬೇಕು ಅಂತ. ಎಷ್ಟು ಚೆನ್ನಾಗದ ಆಸೆ, ನಾನು ಅರಳಬೇಕು, ಸೂರ್ಯ ಬರಬೇಕು, ನನ್ನ ಮೇಲೆ ತನ್ನ ಕಿರಣಗಳನ್ನ ಆತ ಸುರಿಬೇಕು, ನಾನೊಂದಿಷ್ಟು ಅರಳಬೇಕು, ನನ್ನ ಒಳಗೆ ಒಂದೇನು ಸುಗಂಧ ತುಂಬಿದ ಪರಿಸರದಲ್ಲೆಲ್ಲ ಹರಬೇಕು, ಇದು ಆಸೆ. ಎಂಥ ಆಸೆ ಮನುಷ್ಯನಲ್ಲಿ ಬೇಕಾಗ್ತದೆ? ನಾನು ಒಂದಿಷ್ಟು ಅರಳಬೇಕು, ನನ್ನ ಒಳಗೆ ಏನು ಒಂದಿಷ್ಟು ಪ್ರೇಮದ ಸೌರಭದ, ಪವಿತ್ರ ಪ್ರೇಮದ ಸೌರಭದ, ಅದನ್ನ ಜಗತ್ತಿನಲ್ಲಿ ಒಂದಿಷ್ಟು ಹರಬೇಕು ಅನ್ನುವ ಆಸೆ ಇರಬೇಕು. ಅಂಥ ಆಸೆ ಇರಬೇಕು. ಆದರೆ ಅತಿ ಆಸೆ ಇರಬಾರದು, ಅಹಿತ ಆಸೆ ಇರಬಾರದು, ಎರಡಿವು. ಆಸೆ ಅತಿನೂ ಆಗಬಾರದು, ಆಸೆ ಅಹಿತವಾಗಿ ಇರಬಾರದು. ಎಷ್ಟೋ ಸಲ ಅಹಿತ ಆಸೆಗಳು, ಎಂಥ ಆಸೆಗಳು, ಒಂದೇನೋ ಸಣ್ಣ ಕಥೆ ಹೇಳ್ತಾರೆ, ಸುಮ್ಮನೆ ಸಾಂಕೇತಿಕ, ಎಷ್ಟು ವಿಚಿತ್ರ ಇರ್ತದ ಆಸೆ. ಒಮ್ಮೊಮ್ಮೆ ಇಬ್ರು ಗೆಳೆಯರು, ಅವ್ರಿಗೆ ಶ್ರೀಮಂತ ಆಗಬೇಕು ಅಂತ ಇಚ್ಛೆ, ಆದರೆ ದುಡ್ದಲ್ಲ, ಇದು ಸಮಸ್ಯೆ. ಅದಕ್ಕೆ ಒಬ್ಬ ಋಷಿಯ ಕಡೆ ಹೋದ್ರು, ಮಹರ್ಷಿಗಳೇ ನಾವು ಶ್ರೀಮಂತರಾಗಬೇಕು, ಭಾರೀ ಶ್ರೀಮಂತರಾಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರು. ಋಷಿಗಳು ಹೇಳಿದರು, ಬಹಳ ಸುಲಭ, ದುಡಿರಿ ಅಂದ್ರು. ಹಂಗಿತ್ತಂದ್ರೆ ನಿಮ್ಮ ಹತ್ರ ನಾವ್ಯಾಕೆ ಬರ್ತೀವಿ? ಏನೋ ಒಂದು ಏನ್ರೆ ಮಾರ್ಗದರ್ಶನ ಮಾಡ್ತಾರಂತ ನಿಮ್ಮ ಹತ್ರ ಬಂದಿತ್ತು, ಅದಕ್ಕೆ ನಿಮ್ಮಲ್ಲಿ ಏನಾರೆ ಉಪಾಯ ಇದ್ರೆ ಹೇಳ್ರಿ ಅಂತ. ಅದಕ್ಕೆ ಅವರು ಹೇಳಿದರು, ಇನ್ನೊಂದು ಉಪಾಯ ಅದ, ಅದು ಭಿಕ್ಷಾ ಬೇಡೋ ಉಪಾಯ. ಮನುಷ್ಯರಿಗೆ ಭಿಕ್ಷಾ ಬೇಡೋದಲ್ಲ, ದೇವರಿಗೆ ಭಿಕ್ಷಾ ಬೇಡೋದು. ಅದಕ್ಕೆ ಹೋಗಿ ಕೂಡ್ರಿ ತಪಸ್ಸಿಗೆ, ನೀವು ದೇವರು ಪ್ರತ್ಯಕ್ಷ ಆಗೋ ತಕ ಕೂಡ್ರಿ, ನೀವು ಬೇಡ್ಕೋರಿ ಅಂದ್ರು. ಅಂದ್ರೆ ಎರಡೇ, ದುಡಿಬೇಕು ಇಲ್ಲ ಭಿಕ್ಷುಕ ಆಗಬೇಕು, ಶ್ರೀಮಂತ ಆಗಬೇಕು, ಚಲೋ ಇಲ್ಲ ಇವು ಎರಡು. ಆ ಬಳಿಕ ಬಹಳ ಸಂತೋಷ ಆತ ಅವ್ರಿಗೆ, ಎಷ್ಟು ದಿವಸದಾಗ ಇದು ಸಿಗ್ತದ ಅಂದ್ರು. ಅದೇನು ನೀವು ಮನಸ್ಸು ಮಾಡಿದ್ರು, ಒಂದ ದಿವಸ ಆಗಬಹುದು, ಎರಡ ದಿವಸ ಆಗಬಹುದು ಅಂತ ಹೇಳಿ ಕಳಿಸಿದ್ರು. ಒಂದು ಗುಡ್ಡದ ಮೇಲೆ ಒಬ್ಬ, ಇನ್ನೊಂದು ಗುಡ್ಡದ ಮೇಲೆ ಇನ್ನೊಬ್ಬ ಕೂತ. ಪಾಪ ಸಣ್ಣವರು, ಕೆಟ್ಟ ಬಿಸಿಲ, ಅದರಾಗ ಭೂಮಿ ಕಾಯ್ದದ, ಗಾಳಿ ಬಿಸಿ ಬಿಸಿಯಾಗಿ ಬರ್ತದ, ಹಸಿವು ಆಗ್ಯದ, ನೀರಡಿಕೆ ಆಗ್ಯದ, ಏನೂ ತಗೊಳ್ಳಾರ್ದೆ ಕೂತಾರ ಅಂತ ದೇವರಿಗೆ ಕನಿಕರ ಬಂತು. ಅವಾಗ ದೇವರು ಬಂದ, ಬಂದು ಒಬ್ಬಗ ಭೇಟಿ ಆದ. ಮೊದಲ, ಯಾಕಪ್ಪ ಯಾಕೆ ಉಪವಾಸ ಕೂತಿ ಹೇಳಲ್ಲ? ಇಲ್ಲ, ನಾನು ವರ ನೀನು ಕೊಟ್ರೆ ಹೇಳೋದು, ಇಲ್ಲದೇ ಇದ್ರೆ ಇಲ್ಲೇ ಹೋಗಿಬಿಡ್ಲಿ ಜೀವನ ಅಂತ. ಎಂಥ ನೋಡಬೇಕು, ಜೀವನ ಹೋಗಿಬಿಡ್ಲಿ ಅಂತ ಅಂದ್ರೆ ಜೀವನಕ್ಕೆ ಅರ್ಥನೇ ಇಲ್ಲ. ಏನು ಬೇಕು ಅಂತ ಕೇಳ್ದ ದೇವರು. ಅವಾಗ ಇವ ವಿಚಾರ ಮಾಡ್ದ, ಅಕಸ್ಮಾತ್ ನಾನು ಏನರೇ ಕೇಳ್ದೆ. ಈಗ ಅವನು ಕೇಳವನೆ, ಅವ ಏನು ಕೇಳ್ಯಾನ ಅದನ್ನು ತಿಳ್ಕೋಬೇಕು ಅಂತೇಳಿದು, ಅವನ ಹತ್ತರನು ಹೋಗ್ತೀಯನು ಅಂತ ಕೇಳ್ದ, ಅಥವಾ ಹೋಗಿ ಬಂದೇನು ಅಂತ ಕೇಳ್ದ. ಇಲ್ಲ, ಮೊದಲು ನಿನಗೇ ಕೊಟ್ಟು ಅಲ್ಲಿ ಹೋಗ್ಬೇಕಂತ ಮಾಡೇನಿ ಅಂದ. ಇವ ಹೇಳ್ದ, ನಾನು ಏನು ಕೊಡ್ತೇನಿ ಇವ ಬೇಡ್ಕೋತೇನಿ, ಇದಕ್ಕಿಂತ ಹೆಚ್ಚು ಕೇಳವ ಅಂದ್ರೆ ನಾನು ಶ್ರೀಮಂತ ಆಗೋ ಸಾಧ್ಯವೇ ಇಲ್ಲ. ನಾನು 1,000 ಕೇಳಿದ್ರೆ ಅವ 2,000 ಕೇಳ್ತಾನೆ, ನಾನು 1,00,000 ಕೇಳಿದ್ರೆ ಅವ 10,00,000 ಕೇಳ್ತಾನೆ, ನನಗಿಂತಲೂ ಶ್ರೀಮಂತ ಆಗಿ ಬಿಡ್ತಾನೆ. ಹಂಗ ಮಾಡಬಾರ್ದು, ನನಗಿಂತ ಬಡವಾಗಬೇಕು ಹಂಗ ಮಾಡಬೇಕು ಅಂದ. ಹೆಂಗ ಬಂದಾರೆ ಅದಕ್ಕೆ ಶ್ರೀಮಂತ ಆಗ, ಆದರೆ ಒಳಗೆ ಶುರುವಾಯ್ತು, ನನಗಿಂತಲೂ ಕಷ್ಟಕ್ಕೆ ಒಳಗಾಗಬೇಕು ಬಡತನ. ಅವಾಗ ಕೇಳ್ದ ಭಗವಂತನೇ, ನನಗೇನೂ ಕೊಡಬೇಡ, ನನಗೇನು ಕೊಡಬೇಡ, ನಂದೊಂದು ಕಾಲು ಹೋಗಿಬಿಡ್ಲಿ ಅಂದ. ಅಲ್ಲಿ ಹೋದ ದೇವರು, ಅಲ್ಲಿ ಹೋದ ಕೂಡ್ಲೇ ಅವ ನೋಡಿದ್ದ ಇಲ್ಲಿ ದೇವರು ಬಂದಾನಂತ. ಅವ ಹೇಳ್ದ, ದೇವರೇ ಅವನಿಗೇನು ಕೊಟ್ಟಿದೆಯಲ್ಲ ಅದ್ರ ಯಾಡಪಾಲ್ ನನಗೆ ಕೊಡು ಅಂತ. ಇಂಥ ಭಾವಕ್ಕೆ ಅಹಿತ ಭಾವ ಅಂತ ಕರಿ. ಇದು ಅಹಿತ ಕಥೆ ಮಹತ್ವದ್ದಲ್ಲ, ಆದರೆ ಅದರೊಳಗಿರುವ ಅರ್ಥ ಅಂದ್ರೆ ನಮ್ಮ ಭಾವ ಒಮ್ಮೊಮ್ಮೆ ಹೆಂಗ ಕೆಲಸ ಮಾಡ್ತದೆ. ಮೊದಲ ಶ್ರೀಮಂತ ಆಗಬೇಕಂತ ಹಾದವರು ಕೊನೆಗೆ ಎಲ್ಲ ಕಳ್ಕೊಂಡೇ ಬಂದ್ರು. ಹಿಂಗಾಗ್ತದ ಒಮ್ಮೊಮ್ಮೆ ನಮ್ಮ ಭಾವ ಕೆಡ್ತದ. ಯಾಕೆ? ಅಹಿತ ಭಾವದಲ್ಲಿ ಅಹಿತ ಉಂಟಾಯ್ತು ಅಂದ್ರೆ, ಅಹಿತ ಸೇರ್ತು ಅಂದ್ರೆ ಭಾವ ಕೆಡ್ತದ, ಅದರಿಂದ ಬದುಕ ಕೆಡ್ತದ. ಅವಾಗ ಎಲ್ಲಿ ಸಂತೋಷ ಆಗುವುದು? ಅವಾಗ ಎಲ್ಲಿ ಸತ್ಯದ ಪ್ರಜ್ಞೆ ಮೂಡುವುದು ಹೇಳಿ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ.

0: ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಈ ಅಹಿಕ ಪ್ರಪಂಚದ ಸ್ವರೂಪವನ್ನು ತಿಳಿಸುತ್ತಾರೆ. ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬದ ಥರ ಇದೆ ಅಂತ ಹೇಳ್ತಾರೆ. ಸೊ ಈ ಅಹಿಕ ಪ್ರಪಂಚದಲ್ಲಿರುವಷ್ಟು ಕಾಲ ನಾವು ಇಲ್ಲಿ ಹೇಗೆ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ತಿರುಗ್ತಾ ಇರ್ತೇವೆ. ದುಃಖ ತಪ್ಪಿದ್ದಲ್ಲ, ಈ ಪ್ರಪಂಚ ಅಶಾಶ್ವತವಾಗಿರುವಂಥದ್ದು. ಸೊ ಇದರಿಂದ ನಮ್ಮನ್ನು ನಾವು ಮುಕ್ತರಾಗುವುದನ್ನು ನಾವು ಕಲಿತ್ಕೊಳ್ಬೇಕು. ಇದರಿಂದ ನಮ್ಮನ್ನು ನಾವು ಹೇಗೆ ಮುಕ್ತಗೊಳಿಸುವಂಥದ್ದು ಅನ್ನೋದನ್ನು ಭಗವಂತ ಹೇಳ್ತಾರೆ. 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಹೇಗೆ ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು ಅಂತೇಳಿ. ಸೊ ಮೊಟ್ಟ ಮೊದಲಿಗೆ ನಮ್ಮ ಡಿಸಿಗ್ನೇಷನನ್ನು ಕರೆಕ್ಟ್ ಮಾಡ್ಕೋಬೇಕು. ನಾವು ದಾಸರು ಅನ್ನುವಂಥದ್ದು, ನಾವು ಬಾಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಸೇವಕರಾಗಿರೋದ್ರಲ್ಲೇ ಇದೆ ನಮ್ಮ ಸ್ವಾತಂತ್ರ್ಯ. ಭಗವಂತನ ಮೇಲೆ ಅವಲಂಬಿತರಾಗುವುದೇ ಅದೇ ನಮ್ಮ ನಿಜವಾದ ಸ್ವಾತಂತ್ರ್ಯ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಸೊ ಎರಡನೆಯದಾಗಿ, ನಾವು ಅಂದರೆ ಈ ಐಹಿಕ ವಿಷಯಗಳಲ್ಲಿ ಅತಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತೇವೆ. ಸೊ ಅಲ್ಲಿಯವರೆಗೂ ನಮಗೆ ನಿಜವಾದಂಥ ಅಂದರೆ ನಿಜ ಸ್ಥಿತಿ ಏನು ಅನ್ನುವಂಥದ್ದು ಗೊತ್ತಾಗುವುದಿಲ್ಲ. ಸೊ ಇಲ್ಲಿ ಕರ್ಮಗಳ ಒಂದು ಫಲದೊಂದಿಗೆ ನಾವು ಬಂಧಿತರಾಗ್ತಾ ಇರ್ತೇವೆ. ಎಂಟ್ಯಾಂಗಲ್ಮೆಂಟ್ ಅನ್ನುವಂಥದ್ದು ಇದ್ದೇ ಇದೆ, ಮತ್ತೆ ಮತ್ತೆ ನಾವಿಲ್ಲಿ ಹುಟ್ಟಿ ಬರ್ತಾ ಇರ್ತೇವೆ. ಸೊ ಹೇಗೆ ಇದನ್ನು ನಾವು ನಿಲ್ಲಿಸುವಂಥದ್ದು? ಡಿಟ್ಯಾಚ್ಮೆಂಟ್ ಮೂಲಕ. ಸೊ ಡಿಟ್ಯಾಚ್ಮೆಂಟ್ ಹೇಗೆ? ಡಿಟ್ಯಾಚ್ಮೆಂಟ್ ಅನಾಸಕ್ತಿ ಈ ಅಹಿಕ ವಿಷಯಗಳ ಬಗ್ಗೆ, ಡಿಟ್ಯಾಚ್ಮೆಂಟ್ ಥ್ರೂ ಅಟ್ಯಾಚ್ಮೆಂಟ್. ಸೊ ಒಳ್ಳೆಯದರ ಬಗ್ಗೆ ಅಟ್ಯಾಚ್ಮೆಂಟನ್ನು ಬೆಳೆಸಿಕೊಳ್ಳೋದರ ಮೂಲಕ ಬೇಡದೇ ಇರುವಂಥ ವಿಷಯಗಳು ತನ್ನಿಂತಾನೆ ಅವು ನಮ್ಮಿಂದ ದೂರವಾಗುತ್ತವೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಉತ್ತಮವಾದ ರುಚಿಯ ಅನುಭವದಿಂದ ಈ ಅನಗತ್ಯವಾಗಿರುವಂಥ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ನಮ್ಮ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಅಂತ ಹೇಳಲಾಗುತ್ತೆ. ಸೊ ಹೈಯರ್ ಟೇಸ್ಟನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ನಮಗೆ ಈ ಕೀಳುಮಟ್ಟದ ಅಭಿರುಚಿ ಏನಿರುತ್ತೋ ಅದು ನಮ್ಮಿಂದ ತನ್ನಿಂತಾನೆ ದೂರವಾಗುತ್ತದೆ. ಉದಾಹರಣೆಗೆ ಈಗ ಪುಟ್ಟ ಮಗು, 1.5 ವರ್ಷದ ಮಗು, ಆ ಮಗುವಿನ ಕೈಗೆ ಚಾಕು ಸಿಕ್ಕಿದೆ. ಮಗುವಿಗೆ ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ, ಏನೋ ಒಂದು ಹೊಸದಾಗಿ ಆಟ ಆಡೋದಕ್ಕೆ ನನಗೆ ಸಿಕ್ಕಿದೆ ಅಂತ. ಮಗು ಆ ಚಾಕುವನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗಿಸಿ ತಿರುಗಿಸಿ ಆಟವಾಡ್ತಾ ಇದೆ ಅದನ್ನು. ತಾಯಿ ನೋಡ್ತಾಳೆ, ಅರೇ ಪುಟ್ಟ ಮಗುವಿನ ಕೈಗೆ ಚಾಕು ಸಿಕ್ಕಿತಲ್ಲ, ಏನು ಮಾಡೋದು, ಅದನ್ನು ಕೊಡು ವಾಪಸ್, ಇಲ್ಲಿ ಕೊಡು ನನಗೆ ಅಂತ ಕೇಳಿದರೆ ಮಗು ಅದನ್ನು ಇನ್ನೂ ಬಿಗಿಯಾಗಿ ಹಿಡ್ಕೋಬೋದು, ಮಗುವಿಗೆ ಗಾಯವಾಗ್ಬೋದು. ಬುದ್ಧಿವಂತಳಾದ ತಾಯಿ ಏನು ಮಾಡ್ತಾಳೆ, ಬಣ್ಣ ಬಣ್ಣದ ಆಟಿಕೆಗಳನ್ನು ತಂದು ಮಗುವಿನ ಗಮನವನ್ನು ಆಟಿಕೆಯತ್ತ ಸೆಳೆಯುತ್ತಾಳೆ. ಮಗು ಆಟಿಕೆಯಿಂದ ಆಕರ್ಷಿತಗೊಂಡು ಅದೇನು ಮಾಡುತ್ತೆ, ತನ್ನ ಕೈಯಲ್ಲಿರುವ ಚಾಕುವನ್ನು ಅಲ್ಲೇ ಕೆಳಗೆ ಬಿಟ್ಟು ಆ ಕಲರ್ಫುಲ್ ಟಾಯ್ಸ್ಗೆ ತನ್ನ ಟಾಯ್ಸ್ ಹತ್ತ ತನ್ನ ಕೈನ ಚಾಚುತ್ತೆ ಅಲ್ವಾ. ಆವಾಗ ಏನಾಯಿತು, ಚಾಕು ತನ್ನಿಂತಾನೆ ಕೆಳಗಡೆ ಬಿಟ್ಟುಬಿಟ್ಟು ಅದು ಟಾಯ್ಸನ್ನು ತೊಗೊಂಡ್ಬಿಡ್ತು. ಅದೇ ಥರ ಸೊ ನಮಗೆ ಜೀವನದಲ್ಲಿ ಮುಖ್ಯವಾಗಿರುವಂಥದ್ದು ಯಾವುದು, ಅವಶ್ಯವಿರುವಂಥದ್ದು ಯಾವುದು, ಅದನ್ನು ನಾವು ಯೋಚಿಸಿದಾಗ, ಅದರ ಬಗ್ಗೆ ನಾವು ಚಿಂತನೆಯನ್ನು ನಡೆಸಿ ಆ ಮಾರ್ಗದಲ್ಲಿ ನಾವು ಮುಂದುವರಿದಾಗ ಅನಗತ್ಯವಾದ ವಿಷಯಗಳಿಗೆ ಸಮಯನೇ ಇರುವುದಿಲ್ಲ. ಯಾಕೆಂದರೆ ಇಲ್ಲಿ ಸಮಯ ಪ್ರತಿಯೊಂದು ಕ್ಷಣವೂ ತುಂಬ ಅಮೂಲ್ಯವಾದದ್ದು. ನಾವದನ್ನು ವೃಥಾ ಕಾಲಹರಣ ಮಾಡೋದರಲ್ಲಿ ಕಳೆಯುತ್ತೀವಿ, ಯಾವುದಕ್ಕೂ ಪ್ರಯೋಜನ ಇಲ್ಲದಾಗಿ ಐಹಿಕ ವಿಷಯಗಳಲ್ಲಿ ನಾವು ತೊಡಗಿಕೊಳ್ಳುತ್ತೀವಿ. ಎಷ್ಟೇ ಸಮಯವನ್ನು ಈ ಐಹಿಕ ವಿಷಯಗಳಲ್ಲಿ ನಾವು ತೊಡಗಿಸಿಕೊಳ್ಳಿ, ಅದರಿಂದ ಯಾವ ಲಾಭವೂ ಇಲ್ಲ. ಆದರೆ ನಾವು ಅದನ್ನು ಆಧ್ಯಾತ್ಮಿಕ ವಿಷಯಕ್ಕೆ ನಾವು ಅದನ್ನು ತೊಡಗಿಸಿಕೊಂಡ್ರೆ ಪ್ರತಿ ಒಂದು ಕ್ಷಣವು ಅದು ನಮ್ಮ ಅಂದರೆ ಒಂದು ಅತ್ಯಮೂಲ್ಯ ಕ್ಷಣವಾಗುತ್ತೆ ಮಾತ್ರವಲ್ಲ, ನಮ್ಮ ಒಂದು ಪುಣ್ಯದ ಕ್ರೆಡಿಟ್ ಅನ್ನುವಂಥದ್ದು ಅದು ಕ್ರೆಡಿಟ್ ಆಗುತ್ತೆ ಆ ಅಕೌಂಟಲ್ಲಿ ಅಂತ ಹೇಳಲಾಗುತ್ತೆ. ಅದರಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಭಕ್ತಿ ಸೇವೆ ಅನ್ನುವಂಥದ್ದು. ಸೊ ಭಕ್ತಿ ಯಾವತ್ತೂ ಕ್ಷಯಿಸುವುದಿಲ್ಲ. ನಾವು ನಮ್ಮನ್ನು ಭಕ್ತಿ ಮಾರ್ಗದಲ್ಲಿ ನಾವು ತೊಡಗಿಸಿಕೊಂಡ್ರೆ, ದಿವಸದ ಅರ್ಧ ಗಂಟೆ ನಾವು ಭಕ್ತಿ ಮಾರ್ಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಆ ಅರ್ಧ ಗಂಟೆ ಅದು ಪರ್ಮನೆಂಟ್ ಆಗಿರುವಂಥದ್ದು. ನಮ್ಮ ಜೀವನದ ಒಂದು ಸಮಯದಲ್ಲಿ ಅದು ಅತ್ಯಮೂಲ್ಯವಾಗಿ ನಾವು ಅದನ್ನು ಅಂದರೆ ಅದನ್ನು ತುಂಬ ಒಂದು ಸದುಪಯೋಗ ಪಡಿಸಿಕೊಂಡಿದ್ದೀವಿ ಆ ಸಮಯವನ್ನು ಅಂತ ಅರ್ಥ. ಯಾಕೆಂದರೆ ಅದು ನಮಗೆ ಶಾಶ್ವತವಾದಂಥ ಲಾಭವನ್ನು ಕೊಡುತ್ತದೆ. ಅದೇ ಕೆಲಸಕ್ಕೆ ಬಾರದಿರುವಂಥ ವಿಷಯಗಳು, ಅವಶ್ಯಕತೆ ಇಲ್ಲದಿರುವಂಥ ವಿಷಯಗಳಲ್ಲೇ ನಾವು ನಮ್ಮನ್ನು ತೊಡಗಿಸಿಕೊಳ್ತೇವೆ ಹೆಚ್ಚಾಗಿ. ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಸಾವಿನ ಸಮಯದಲ್ಲಿ ಇವ್ಯಾವೂ ನಮ್ಮ ಜೊತೆ ಬರಲ್ಲ. ನಾವು ಪಾಲಿಸಿದ ಧರ್ಮ, ಭಕ್ತಿ, ಪುಣ್ಯ ಇದಿಷ್ಟು ಮಾತ್ರ ಸಾವಿನ ಸಮಯದಲ್ಲಿ ನಮ್ಮ ಜೊತೆ ಬರುತ್ತೆ, ಪರ್ಮನೆಂಟ್ ಆಗಿ ಅದು ನಮ್ಮ ಜೊತೆ ಇರುವಂಥದ್ದು ಭಕ್ತಿ ಮತ್ತು ಧರ್ಮ ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಆದ್ದರಿಂದ ಉತ್ತಮ ಅಭಿರುಚಿಯನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ಅನಾವಶ್ಯಕವಾಗಿರೋದ್ರ ಜೊತೆ ತನ್ನಿಂತಾನೆ ಅನಾಸಕ್ತಿ ಬೆಳೀತಾ ಬರುತ್ತೆ. ಯಾವುದು ನನಗೆ ಇಂಪಾರ್ಟೆಂಟ್ ಜೀವನದಲ್ಲಿ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಸೊ ಆವಾಗ ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮ ಜೀವನದಲ್ಲಿರುವಂತಹ ವಿಷಯಗಳನ್ನು ನಾವು ನಾಲ್ಕು ವಿಭಾಗಗಳಾಗಿ ವಿಂಗಡಿಸ್ಬೋದು. ಮೊಟ್ಟ ಮೊದಲನೇದಾಗಿ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್, ಅಂದರೆ ತುರ್ತಾಗಿ ಮಾಡಬೇಕಾಗಿರುವಂಥದ್ದು ಮತ್ತು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ಎರಡನೆಯದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ಆದರೆ ಅಂಥ ಅರ್ಜೆಂಟ್ ಏನಿಲ್ಲ, ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಮೂರನೆಯದು ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್. ಸೊ ಮಾಡಲೇಬೇಕು ಆದರೆ ಅಂಥ ಒಂದು ಮುಖ್ಯವಾದಂಥ ಕೆಲಸವಲ್ಲ ಅಂಥೇಳಿ. ನಾಲ್ಕನೆಯದು ಲೀಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಲೀಸ್ಟ್ ಅರ್ಜೆಂಟ್, ಅಂದರೆ ಅದು ಅದಕ್ಕೆ ಪ್ರಾಮುಖ್ಯತೆಯೂ ಇಲ್ಲ, ಅದು ನಮ್ಮ ತುರ್ತಾಗಿ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ ಅಂಥೇಳಿ. ಈ ನಾಲ್ಕು ವಿಧಗಳಾಗಿ ನಾವು ಅದನ್ನು ವಿಂಗಡಿಸಿದಾಗ, ಸೊ ಈಗ ಅರ್ಜೆಂಟ್, ಮೋಸ್ಟ್ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ. ನಾವಲ್ಲಿ ಹಾಕ್ಬೋದು ಯಾವ ಕೆಲಸವನ್ನು ನಾವು ಮಾಡಬೇಕಂತೇಳಿ. ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಸೊ ಹೀಗೆ ನಾವು ಅದನ್ನ ಡಿವೈಡ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ಅವಶ್ಯಕತೆ ಇಲ್ಲದಿರುವಂಥ ಕೆಲಸ ಅಂದರೆ ಮಾಡುವ ಅವಶ್ಯಕತೆ ಇಲ್ಲ ಒಂದು, ಮತ್ತು ಅಂಥ ಅರ್ಜೆಂಟ್ ಕೂಡ ಇಲ್ಲ ಅದನ್ನು ಅನ್ನುವಂಥದನ್ನು ನಾವು ಈ ಥರ ಒಂದು ಶೆಡ್ಯೂಲನ್ನು ಮಾಡಿಕೊಳ್ಬೋದು. ಒಂದು ಇದೊಂದು ಉತ್ತಮವಾದಂಥ ವಿಧಾನ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಯಾವುದು ನಮಗೆ ಶಾಶ್ವತವಾದಂಥ ಲಾಭವನ್ನು ತಂದುಕೊಡುತ್ತೆ ಈ ಜೀವನದಲ್ಲಿ, ಅದಕ್ಕೆ ನಾವು ಪ್ರಯಾರಿಟೈಸ್ ಹೇಗೆ ಮಾಡೋದು ಅನ್ನುವಂಥದ್ದು. ಅದಾದಮೇಲೆ ಮೂರನೇದಾಗಿ ನಮ್ಮನ್ನು ಈ ಭೌತಿಕ ಜಗತ್ತಿನ ಒಡೆಯರು ನಾವು ಅಂತ ತಿಳಿದುಕೊಳ್ಳೋದನ್ನು ನಾವು ಬಿಡಬೇಕು. ಯಾಕಂದರೆ ಈ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡೂ ಕೂಡ ನನ್ನ ಒಂದು ಇಚ್ಛೆಯ ಪ್ರಕಾರ ನಡೆಯುತ್ತೆ ಅಂತ ಭಗವಂತ ಹೇಳ್ತಾರೆ. ಎಲ್ಲದರ ಮಾಲೀಕ ಭಗವಂತನ ಅಲ್ವಾ. ಸೊ ನಾವು ಈ ಅಹಿಕ ಪ್ರಪಂಚಕ್ಕೆ ಬರುವಾಗ ಏನನ್ನು ತಗೊಂಡು ಬಂದಿಲ್ಲ, ಇಲ್ಲಿಂದ ಹೋಗುವಾಗಲೂ ನಾವು ಏನನ್ನು ತಗೊಂಡು ಹೋಗಲ್ಲ, ಖಾಲಿ ಕೈಯಲ್ಲಿ ಬರ್ತೀವಿ, ಖಾಲಿ ಕೈಯಲ್ಲಿ ಹೋಗ್ತೀವಿ. ಸೊ ನಾವು ಈ ನಡುವೆ ಬರುವುದು ಮತ್ತು ಹೋಗೋದ್ರ ನಡುವೆ ಇಲ್ಲಿ ಏನಿರುತ್ತೋ ಅದೆಲ್ಲ ನಮ್ಮದು ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಯಾವುದೂ ನಮ್ಮದಲ್ಲ, ನಾವಿಲ್ಲಿಗೆ ಗೆಸ್ಟ್ ಥರ ಬರ್ತೀವಿ ಅಷ್ಟೇ. ಸ್ವಲ್ಪ ದಿವಸ ನಮ್ಮದು ಇದು ಅಂಥೇಳಿ ನಾವು ಕ್ಲೇಮ್ ಮಾಡ್ತೀವಿ, ಅದಾದಮೇಲೆ ಮತ್ತೆ ನಾವು ಬಿಟ್ಟು ಹೋಗ್ತೀವಿ. ಸೊ ನಾವು ಹೇಗೆ ಒಡೆಯರಾಗೋದಕ್ಕೆ ಸಾಧ್ಯ ಯಾವುದಾದ್ರೂ? ಎಲ್ಲದಕ್ಕೂ ನಾವು ಒಡೆಯರಂತ ನಾವು ಹೇಳಿದ್ದು ಕೂಡ ಅದೆಲ್ಲ ಟೆಂಪರರಿ, ನಾವು ಮಾಲೀಕರಾಗ್ಬೋದು ಯಾವುದ್ರದ್ರಾದರೂ. ಶಾಶ್ವತವಾದ ಮಾಲೀಕರು ನಾವಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಳುವಂಥದ್ದು. ಸೊ ಈ ಒಂದು ವಿಧಾನಗಳಿಂದ ನಮ್ಮನ್ನು ನಾವು ಈ ಅಹಿಕ ಪ್ರಪಂಚದಿಂದ ದೂರ ಇಡಬಹುದು ಅಂತೇಳಿ. ಸೊ ಶರಣಾಗತಿಯ ಪ್ರಕ್ರಿಯೆಯನ್ನು ಈ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದೆ. ಮೊದಲನೆಯ ಅರ್ಹತೆ ಎಂದರೆ ಮನುಷ್ಯನು ಗರ್ವದಿಂದ ಭ್ರಾಂತನಾಗಬಾರದು. ತಾನೇ ಅಹಿಕ ಪ್ರಕೃತಿಯ ಪ್ರಭು ಎಂದುಕೊಂಡ ಬದ್ಧ ಆತ್ಮನು ಜಂಬದಿಂದ ಬೀಗುತ್ತಾನೆ. ಆದ್ದರಿಂದ ಭಗವಂತನಿಗೆ ಶರಣಾಗುವುದು ಆತನಿಗೆ ತುಂಬ ಕಷ್ಟವಾಗುತ್ತೆ. ನಿಜವಾದ ಜ್ಞಾನವನ್ನು ಬೆಳೆಸಿಕೊಂಡು ಮನುಷ್ಯ ತಾನು ಅಹಿಕ ಪ್ರಕೃತಿಯ ಪ್ರಭುವಲ್ಲ, ಭಗವಂತನೇ ಪ್ರಭು ಎಂದು ತಿಳಿಯಬೇಕು. ಗರ್ವದಿಂದ ಬರುವ ಭ್ರಮೆಯಿಂದ ಮನುಷ್ಯನು ಮುಕ್ತನಾದಾಗ ಅವನು ಶರಣಾಗತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ಈ ಅಹಿಕ ಪ್ರಪಂಚದಲ್ಲಿ ಸ್ವಲ್ಪ ಗೌರವವನ್ನು ಸದಾ ನಿರೀಕ್ಷಿಸುತ್ತಿರುವ ಮನುಷ್ಯ ಭಗವಂತನಿಗೆ ಶರಣಾಗತನಾಗಲಾರ. ಅಹಂಕಾರದ ಕಾರಣ ಮಾಯೆ. ಏಕೆಂದರೆ ಮನುಷ್ಯ ಇಲ್ಲಿ ಬಂದು ಸ್ವಲ್ಪ ಸಮಯ ಇದ್ದು ಹೊರಟು ಹೋದರು ತಾನು ಈ ಜಗತ್ತಿನ ಪ್ರಭು ಎನ್ನುವ ಮೂರ್ಖ ಭಾವನೆ ಅವನಿಗಿರುತ್ತದೆ. ಹೀಗೆ ಅವನು ಎಲ್ಲ ವಿಷಯಗಳನ್ನು ಜಟಿಲಗೊಳಿಸ್ತಾನೆ ಮತ್ತು ಯಾವಾಗಲೂ ತೊಂದರೆಯಲ್ಲಿರ್ತಾನೆ. ಇಡೀ ಪ್ರಪಂಚವು ಈ ಭಾವನೆಯಲ್ಲೇ ಮುಂದುವರಿಯುತ್ತದೆ. ಈ ಭೂಮಿಯು ಮಾನವ ಸಮಾಜಕ್ಕೆ ಸೇರಿದ್ದು ಎಂದು ಜನ ಭಾವಿಸ್ತಾರೆ. ತಾವು ಭೂಮಿಯ ಒಡೆಯರು ಎನ್ನುವ ಸುಳ್ಳು ಭಾವನೆಯಿಂದ ಅದನ್ನು ಹಂಚಿಕೊಂಡಿದ್ದಾರೆ. ಮಾನವ ಸಮಾಜವೇ ಈ ಪ್ರಪಂಚದ ಒಡೆಯ ಎನ್ನುವ ಸುಳ್ಳು ಭಾವನೆಯಿಂದ ಮನುಷ್ಯ ಹೊರಬರಬೇಕು. ಮನುಷ್ಯ ಇಂತಹ ಸುಳ್ಳು ಭಾವನೆಯಿಂದ ಬಿಡುಗಡೆ ಹೊಂದಿದಾಗ ಕೌಟುಂಬಿಕ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಅಭಿಮಾನಗಳಿಂದ ಮೂಡಿದ ಎಲ್ಲ ಸುಳ್ಳು ಸಹವಾಸದಿಂದಲೂ ಅವನು ಬಿಡುಗಡೆಯಾಗುತ್ತಾನೆ. ಈ ತಪ್ಪು ಸಹವಾಸಗಳು ಮನುಷ್ಯನನ್ನು ಈ ಅಹಿಕ ಜಗತ್ತಿಗೆ ಬಂಧಿಸುತ್ತವೆ. ಈ ಹಂತದ ಅನಂತರ ಮನುಷ್ಯನು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ವಾಸ್ತವವಾಗಿ ಯಾವುದು ತನ್ನದು ಯಾವುದು ತನ್ನದಲ್ಲ ಎನ್ನುವ ಅರಿವನ್ನು ಬೆಳೆಸಿಕೊಳ್ಳಬೇಕು. ವಿಷಯಗಳನ್ನು ಯಥಾರ್ಥವಾಗಿ ಇರುವಂತೆ ತಿಳಿದುಕೊಂಡಾಗ ಅವನು ಸುಖ ದುಃಖ ಸಂತೋಷ ನೋವು ಇಂತಹ ದ್ವಂದ್ವ ಪರಿಕಲ್ಪನೆಗಳಿಂದ ಮುಕ್ತನಾಗುತ್ತಾನೆ. ಅವನ ಜ್ಞಾನ ಪರಿಪೂರ್ಣವಾಗುತ್ತದೆ. ಆಗ ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದು ಅವನಿಗೆ ಸಾಧ್ಯವಾಗುತ್ತದೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, ಕಾರ್ಯಕ್ರಮದ ಮೊದಲನೇ ಗೀತೆ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ನಮಸ್ತೆ, ಡಾಕ್ಟರ್ ಜಯಶೀಲಾ ಎಂ ಗೋಣಿ, ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ ವಿಭಾಗದಿಂದ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಕಾಲೇಜಿನಿಂದ ಇವತ್ತು ಒಂದು ಗರ್ಭಿಣಿಯರಿಗೆ ಯೋಗ ಎಷ್ಟು ಮುಖ್ಯ ಎಂಬ ವಿಷಯದ ಬಗ್ಗೆ ನಿಮಗೆ ನಾನು ತಿಳಿಯಲು ಇಚ್ಛೆಪಡುತ್ತೇನೆ. ಗರ್ಭಾವಸ್ಥೆಯಲ್ಲಿ ದೇಹದಲ್ಲಿನ ಬದಲಾವಣೆಗಳು, ಹಾರ್ಮೋನ್ ಬದಲಾವಣೆಗಳು ಕೆಲವು ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಅಲ್ಲದೆ ಮಕ್ಕಳು ಆರೋಗ್ಯವಂತರಾಗಿ ಬೆಳೆಯಲು ಮನಸ್ಸಿನ ಶಾಂತಿಯೂ ಕೂಡ ಅಷ್ಟೇ ಮುಖ್ಯ. ಸೊ ಯೋಗ ಗರ್ಭಿಣಿಯರಿಗೆ ಬಹಳ ಅವಶ್ಯಕವಾಗಿದೆ. ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಯೋಗದಲ್ಲಿ ನಿಯಮಿತ ಉಸಿರಾಟದ ವ್ಯಾಯಾಮಗಳನ್ನು ಕಲಿಸಲಾಗುತ್ತದೆ ಹಾಗೂ ಹೆರಿಗೆ ಸಮಯದಲ್ಲಿ ಭಯ ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡಲಾಗುತ್ತದೆ. ಅಲ್ಲದೆ ಉಸಿರಾಟದ ತೊಂದರೆ ಮುಂತಾದ ಸುಸ್ತು ಇತರೆ ಕೆಲವು ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ತಡೆಯುವುದನ್ನು ಕಲಿಸಿಕೊಡಲಾಗುತ್ತದೆ. ಗರ್ಭಿಣಿಯರ ಯೋಗದಲ್ಲಿ ಶಿಥಿಲೀಕರಣ ವ್ಯಾಯಾಮ, ಸ್ಟ್ರೆಚಿಂಗ್ ಎಕ್ಸಸೈಸ್ ಇತ್ಯಾದಿ ವ್ಯಾಯಾಮಗಳನ್ನು ಹೇಳಿಕೊಡಲಾಗುತ್ತದೆ. ಇದು ಮಗುವಿಗೆ ತಾಯಿಗೆ ಯಾವುದೇ ಹಾನಿಯಾಗದಂತೆ ನಿಧಾನವಾಗಿ ಹೇಗೆ ಮಾಡುವುದು ಎಂಬುದನ್ನು ಕೂಡ ಇಲ್ಲಿ ಕಲಿಸಲಾಗುತ್ತದೆ. ಗರ್ಭಿಣಿಯರಿಗೆ ಮಗು ಬೆಳೆದಂತೆ ತೂಕ ಕೂಡ ಹೆಚ್ಚಾಗುತ್ತದೆ. ಈ ತೂಕ ಹೆಚ್ಚಾಗುವುದರಿಂದ ಬೆನ್ನು ನೋವು, ಸೊಂಟ ನೋವು, ಭುಜ ನೋವು, ಕಾಲು ನೋವು ಇತ್ಯಾದಿ ಸಮಸ್ಯೆಗಳನ್ನು ನಾವು ಕಾಣಬಹುದು. ಈ ಎಲ್ಲ ಸಂದರ್ಭಗಳಲ್ಲಿ ಯೋಗ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪ್ರತಿಯೊಂದು ಕ್ಲಾಸ್ನಲ್ಲೂ ಗರ್ಭಿಣಿಯರಿಗೆ ಹೇಗೆ ವಿಶ್ರಾಂತಿ ಪಡೆಯಬಹುದು, ಹೇಗೆ ರಕ್ತದೊತ್ತಡ ಮುಂತಾದ ಕೆಲವು ಸಮಸ್ಯೆಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು ಎಂಬುದನ್ನು ಕೂಡ ಈ ಯೋಗದಿಂದ ಕಲಿಸಿಕೊಡಲಾಗುತ್ತದೆ. ಅಲ್ಲದೆ ಗರ್ಭಿಣಿಯರಿಗೆ ರಾತ್ರಿಯಲ್ಲಿ ಉತ್ತಮ ನಿದ್ರೆಯ ಒಂದು ಸಮಸ್ಯೆ ಕೂಡ ಕಾಡ್ತಾ ಇರ್ತದೆ. ಆ ಸಮಸ್ಯೆಯನ್ನು ಕೂಡ ನಾವು ಈ ಒಂದು ಯೋಗ, ಮೆಡಿಟೇಷನ್ನು, ಪ್ರಾಣಾಯಾಮ, ಮುದ್ರಾ ಮುಂತಾದ ಒಂದು ವ್ಯವಸ್ಥೆಯಿಂದ ಕಡಿಮೆ ಮಾಡಬಹುದು. ಕೊನೆಯದಾಗಿ ನಾನು ಹೇಳಬಯಸೋದೇನೆಂದರೆ, ನೀವೇ ಸ್ವತಃ ಮಾಡುವ ಮೊದಲು ಯೋಗ ಪರಿಣಿತರನ್ನು ಸಂಪರ್ಕಿಸಿ ಸಲಹೆ ಕೇಳುವುದು ಅಥವಾ ಯೋಗ ತರಬೇತಿ ಪಡೆಯುವುದು ಒಳ್ಳೆಯದು. ಸೊ ಬೆಳಗಾವಿಯ ಶಾಪುರ ರಸ್ತೆಯಲ್ಲಿರುವ ಕೇಲಿಯ ಶ್ರೀ ಬಿ ಎಂ ಕೆ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಈ ವ್ಯವಸ್ಥೆ ಇದ್ದು ಗರ್ಭಿಣಿಯರು ಈ ಒಂದು ಲಾಭವನ್ನು ಪಡೆಯಬೇಕೆಂದು ತಿಳಿಯಪಡಿಸುತ್ತೇನೆ.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ, ಬೆಳಗಾವಿ. ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನೆ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ, ಬೆಳಗಾವಿ. ENT OPD ಸಂಖ್ಯೆ 16.

0: केलीस डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इनहाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोअर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 247377 एक्सटेन्शन 1530.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ OPD ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 ಹಾಗೂ 8123871607.

ಕೆಎಲ್ಇ ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998333.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೇ, ಮೊದಲನೆಯ ದಿನ ತಾಯಿ ಶೈಲಪುತ್ರಿಯ ಮಹಿಮೆಯನ್ನ ನಾವು ತಿಳ್ಕೊಂಡ್ವಿ. ಇಂದು ನವರಾತ್ರಿಯ ಎರಡನೆಯ ದಿನ, ಜಗನ್ಮಾತೆಯ ಮತ್ತೊಂದು ದಿವ್ಯ ಸ್ವರೂಪವಾದ ತಾಯಿ ಬ್ರಹ್ಮಚಾರಿಣಿಯ ಆರಾಧನೆ. ಭಕ್ತಿ, ತಪಸ್ಸು, ತಾಳ್ಮೆ ಮತ್ತು ದೃಢ ಸಂಕಲ್ಪಕ್ಕೆ ಪ್ರತೀಕವಾಗಿರುವಂತಹ ತಾಯಿ ಬ್ರಹ್ಮಚಾರಿಣಿಯ ಸ್ವರೂಪ ನಮಗೆ ಜೀವನದ ಕೆಲವು ಮೌಲ್ಯಗಳನ್ನ ನೆನಪಿಸಿಕೊಡುತ್ತೆ. ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದರೆ ಆಸೆ ಹೊಂದಿದ್ದರೆ ಸಾಲದು, ಅದನ್ನ ಸಾಧಿಸುವ ಛಲ ಬೇಕು, ತಾಳ್ಮೆ ಬೇಕು. ಎಷ್ಟೇ ಕಷ್ಟಪಟ್ಟರೂ ಗುರಿಯನ್ನು ತಲುಪುವವರೆಗೆ ಪ್ರಯತ್ನಿಸುವ ಮನಸ್ಸು ಬೇಕು. ಇಂತಹ ದೃಢ ಸಂಕಲ್ಪದ ಮಹತ್ವವನ್ನ ತಾಯಿ ಬ್ರಹ್ಮಚಾರಿಣಿ ಕಥೆ ನಮಗೆ ತಿಳಿಸಿಕೊಡುತ್ತೆ. ಹಾಗಾದ್ರೆ ತಾಯಿ ಬ್ರಹ್ಮಚಾರಿಣಿ ಯಾರು, ಆಕೆಯ ಹೆಸರಿನ ಅರ್ಥವೇನು, ಶಿವನನ್ನು ಪತಿಯಾಗಿ ಪಡೆಯಲು ಪಾರ್ವತಿ ದೇವಿ ಮಾಡಿದಂತಹ ತಪಸ್ಸಿನ ಹಿನ್ನೆಲೆ ಏನು, ತಾಯಿಯ ಕೈಯಲ್ಲಿರುವಂತಹ ಜಪಮಾಲೆ ಮತ್ತು ಕಮಂಡಲುವಿನ ವಿಶೇಷತೆ ಏನು, ನವರಾತ್ರಿಯ ಎರಡನೆಯ ದಿನ ಆಕೆಯನ್ನ ಆರಾಧಿಸುವಂತಹ ಮಹತ್ವವೇನು, ಈ ಎಲ್ಲ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಚೇತನಾ ಡಿಎಂ ಅವರು.

ಈ ನವರಾತ್ರಿಯ ಶುಭ ಸಂದರ್ಭದಂದು ಇಂದಿನ ಎರಡನೇ ದಿನದ ದೇವಿಯ ಆರಾಧನೆ. ಎರಡನೇ ದೇವಿಯ ಹೆಸರು ಬ್ರಹ್ಮಚಾರಿಣಿ ದೇವಿ. ನವರಾತ್ರಿಯ ಸಮಯದಲ್ಲಿ ಪೂಜಿಸಲಾಗುವ ದೇವಿಯ 9 ರೂಪಗಳೇ ನವದುರ್ಗೆಯರು. ಮೊದಲನೇದಾಗಿ ಶೈಲಪುತ್ರಿ, ಹಿಮಾಲಯ ಪರ್ವತ ರಾಜನ ಮಗಳು. ಎರಡನೆಯದು ಬ್ರಹ್ಮಚಾರಿಣಿ, ತಪಸ್ಸು ಮತ್ತು ಬ್ರಹ್ಮಚರ್ಯದ ಸ್ವರೂಪಿಣಿ. ಮೂರನೆಯದು ಚಂದ್ರಗಂಠ, ತಲೆಯ ಮೇಲೆ ಚಂದ್ರನ ಆಕಾರದ ಗಂಟೆ ಹೊಂದಿರುವವಳು. ನಾಲ್ಕನೇ ದೇವಿ ಕೂಷ್ಮಾಂಡ, ಬ್ರಹ್ಮಾಂಡವನ್ನು ಸೃಷ್ಟಿಸಿದ ತಾಯಿ. ಐದನೆಯದು ಸ್ಕಂದ ಮಾತಾ, ಮುರುಗಪ್ಪ ಕಾರ್ತಿಕೇಯ ಸ್ಕಂದನ ತಾಯಿ. ಆರನೆಯ ದೇವಿ ಕಾತ್ಯಾಯನಿ, ಕಾತ್ಯಾಯನ ಮಹರ್ಷಿಗಳ ಮಗಳ ರೂಪ. ಏಳನೆಯ ದೇವಿ ಕಾಳರಾತ್ರಿ, ಅತ್ಯಂತ ಉಗ್ರ ಹಾಗೂ ದುಷ್ಟರನ್ನು ಸಂಹರಿಸುವ ರೂಪ. ಎಂಟನೆಯ ದೇವಿ ಮಹಾಗೌರಿ, ಶಾಂತ ಮತ್ತು ಬೆಳ್ಳಗಿನ ಮೈಕಾಂತಿಯ ತಾಯಿ. ಒಂಬತ್ತನೇ ದೇವಿ ಸಿದ್ಧಿದಾತ್ರಿ, ಎಲ್ಲಾ ರೀತಿಯ ಸಿದ್ಧಿಗಳನ್ನು ಕರುಣಿಸುವ ದೇವಿ. ನವರಾತ್ರಿ ಹಬ್ಬದಂದು 9 ದೇವಿಯರನ್ನು ಒಂದೊಂದು ರೂಪದಲ್ಲಿ ಪೂಜಿಸಲಾಗುತ್ತದೆ. ಒಂದೊಂದು ದಿನನೂ ಆರಾಧನೆ ಮಾಡಲಾಗುತ್ತದೆ. ನವರಾತ್ರಿ ಹಬ್ಬವನ್ನ ಭಾರತದಲ್ಲಿಯೇ ಅಲ್ಲದೆ ವಿದೇಶಗಳಲ್ಲಿರುವ ಹಿಂದೂಗಳು ಕೂಡ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸುತ್ತಾರೆ. ಇದು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಅತ್ಯಂತ ನಿಷ್ಠೆ ಭಕ್ತಿಯಿಂದ ದುರ್ಗೆಯರನ್ನು ಪೂಜಿಸಲಾಗುತ್ತದೆ. ಈ ಮೂಲಕ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಂಪತ್ತು, ಐಶ್ವರ್ಯ ಹಾಗೂ ಸಂತಾನದಂತ ಅನೇಕ ವರಗಳನ್ನು ಪಡೆಯುತ್ತಾರೆ.

ನಂಬಿರುವ ಭಕ್ತರ ರಕ್ಷಣೆಗಾಗಿ, ನಂಬದಿಹ ದುಷ್ಟರ ಶಿಕ್ಷೆಗಾಗಿ, ನಿಂತಿಹಳು ನೋಡಲ್ಲಿ ಶೂಲಪಾಣಿಯಾಗಿ, ಕರುನಾಡ ಮಕ್ಕಳ ಹಿರಿ

ಹೇಳು. ಎರಡನೆಯ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದೇವಿಯು ಪಾರ್ವತೀ ದೇವಿಯ ಎರಡನೇ ಅವತಾರವಾಗಿದೆ. 9 ಅವತಾರಗಳಲ್ಲಿ ಈ ದೇವಿಯು ತಪಸ್ಸಿನ ಸಂಕೇತವಾಗಿದ್ದಾರೆ. ಜ್ಯೋತಿಷ್ಯ ಮಹತ್ವ. ಈ ದೇವಿಯು ನವಗ್ರಹಗಳಲ್ಲಿ ಮಂಗಳ ಗ್ರಹವನ್ನು ನಿಯಂತ್ರಿಸುತ್ತಾಳೆ. ಆಕೆಯ ಪೂಜೆಯಿಂದ ಮಂಗಳ ದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಪಾರ್ವತಿ ಪಂಚಕಂ, ಕತ್ತಲನ್ನು ಸರಿಸಿ ಒಳ್ಳೆಯದನ್ನು ಮಾಡು ಎಂದು ಪ್ರಾರ್ಥಿಸಲು ಈ ಶ್ಲೋಕವನ್ನು ಹೇಳಲಾಗುತ್ತದೆ. ತಮೋಹರಿ ಮನೋಹರಿ ಮೃಗಾಂಕ ಮೌಲಿ ಸುಂದರಿ ಸದೋಗ್ರ ತಾಪ ಸಂಚರಿ ಶಿವಂ ತನೋತ್ ಪಾರ್ವತಿ. ಪೂಜೆ ಮತ್ತು ನೈವೇದ್ಯ. ಪೂಜಾ ವಿಧಾನ: ಶರನ್ನವರಾತ್ರಿಯ ಎರಡನೇ ದಿನದಂದು ನವದುರ್ಗೆಯ ಎರಡನೇ ಸ್ವರೂಪ ಅರ್ಪಣೆಗೆ ದೇವಿಯ ಪ್ರಸಾದಕ್ಕೆ ದೇವಿಗೆ ಸಕ್ಕರೆ, ಪಂಚಾಮೃತ, ಬಾಳೆಹಣ್ಣು ಮತ್ತು ಹಾಲು ಮತ್ತು ಹಾಲು ಮತ್ತು ಸಕ್ಕರೆಯಿಂದ ತಯಾರಿಸಿದ ಸಿಹಿ ಪದಾರ್ಥ ಹಾಗೂ ಬಿಳಿ ಹೂಗಳನ್ನು, ಮುಖ್ಯವಾಗಿ ಮಲ್ಲಿಗೆ ಹೂವನ್ನ ಅರ್ಪಿಸಲಾಗುತ್ತದೆ. ಪ್ರಮುಖವಾದ ಮಂತ್ರ: ಯಾ ದೇವಿ ಸರ್ವಭೂತೇಶು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ದದಾನಕರ ಪದ್ಮಾಭ್ಯಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಬ್ರಹ್ಮಚಾರಿಣಿ ಎಂದರೆ ಇತರ ವಿದ್ಯಾರ್ಥಿಗಳೊಂದಿಗೆ ತನ್ನ ಗುರುಗಳೊಂದಿಗೆ ಆಶ್ರಮದಲ್ಲಿ ವಾಸಿಸುವ ಶ್ರದ್ಧಾಭರಿತ ಮಹಿಳಾ ವಿದ್ಯಾರ್ಥಿನಿ. ನವದುರ್ಗದ 9 ದೈವಿಕ ರಾತ್ರಿಗಳು ದೇವಿಯನ್ನ ಪೂಜಿಸಲಾಗುತ್ತದೆ. ಬ್ರಹ್ಮಚಾರಿಣಿ ಎಂಬ ಪದವು 2 ಸಂಸ್ಕೃತ ಬೇರುಗಳಿಂದ ಬಂದಿದೆ. ಬ್ರಹ್ಮ, ಇದರ ಅರ್ಥ ಒಂದು ಸ್ವ ಅಸ್ತಿತ್ವದ ಆತ್ಮ. ವೈದಿಕ ಗ್ರಂಥಗಳಲ್ಲಿ ಬ್ರಹ್ಮಚಾರಿಣಿ ಎಂಬ ಪದವು ಪವಿತ್ರ ಧಾರ್ಮಿಕ ಜ್ಞಾನವನ್ನು ಅನುಸರಿಸುವ ಹೆಣ್ಣು ಎಂದರ್ಥ. ಪಾರ್ವತಿ ಗಾಯತ್ರಿ ಮಂತ್ರ. ಈ ಮಂತ್ರವನ್ನ ಮಾನಸಿಕ ಶಾಂತಿ, ಮಾನಸಿಕ ಬಲ ಮತ್ತು ಸಂಸಾರದಲ್ಲಿ ಸುಖಪ್ರದವಾದ ಸಂಸ್ಚ ವಿದ್ಮಹೆ ದುರ್ಗಾಯೇ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ನವರಾತ್ರಿಯ 9 ದಿನಗಳಲ್ಲಿ ಆರಾಧಿಸಲ್ಪಡುವ ನವದುರ್ಗೆಯರಲ್ಲಿ ಎರಡನೆಯ ರೂಪವೇ ಶ್ರೀ ಬ್ರಹ್ಮಚಾರಿಣಿ ದೇವಿ. ಮೊದಲ ದಿನ ಶೈಲಪುತ್ರಿ ದೇವಿಯನ್ನು ಆರಾಧಿಸಿದ ನಂತರ ಎರಡನೇ ದಿನ ದೇವಿಯು ತಪಸ್ಸು, ಸಂಯಮ, ಭಕ್ತಿ ಮತ್ತು ಅಚಲ ಸಂಕಲ್ಪದ ರೂಪವಾದ ಬ್ರಹ್ಮಚಾರಿಣಿಯಾಗಿ ಪೂಜಿಸಲ್ಪಡುತ್ತಾಳೆ. ಜಯ ಗ

ಬ್ರಹ್ಮಚಾರಿಣಿ ಎಂಬ ಹೆಸರಿನ ಅರ್ಥ ಏನಪ್ಪ ಅಂದ್ರೆ, ಬ್ರಹ್ಮಚಾರಿಣಿ ಎಂಬ ಹೆಸರು ಅತ್ಯಂತ ಅರ್ಥಪೂರ್ಣ. ಬ್ರಹ್ಮ ಕಸ್ ಚಾರಿಣಿ ಅಂದರೆ ಪರಮ ಸತ್ಯದ ಮಾರ್ಗದಲ್ಲಿ ನಡೆಯುವವಳು, ತಪಸ್ಸು ಮತ್ತು ಆತ್ಮ ಸಂಯಮವನ್ನು ಅನುಸರಿಸುವವಳು ಎಂಬ ಅರ್ಥದಲ್ಲಿ ಈ ಹೆಸರನ್ನು ವಿವರಿಸಲಾಗುತ್ತದೆ. ಅವಳು ಕೇವಲ ಒಂದು ದೇವಿಯ ರೂಪವಲ್ಲ, ತನ್ನ ಗುರಿಗಾಗಿ ಎಷ್ಟೇ ಕಷ್ಟ ಬಂದರೂ ಹಿಂದೆ ಸರಿಯದ ಶಕ್ತಿಯ ಸಂಕೇತ. ಜೈ.

ಪೌರಾಣಿಕ ಕಥೆಯ ಹಿನ್ನೆಲೆ ಏನಪ್ಪಾ ಅಂದ್ರೆ, ಪಾರ್ವತೀ ದೇವಿಯು ಮಹಾ ತಪಸ್ಸು ಕೈಗೊಳ್ತಾಳೆ. ಇಲ್ಲಿ ಬ್ರಹ್ಮಚಾರಿಣಿ ದೇವಿಯ ಕಥೆ ಇನ್ನಷ್ಟು ಸುಂದರವಾಗುತ್ತದೆ. ಹಿಂದಿನ ಜನ್ಮದಲ್ಲಿ ದಕ್ಷನ ಮಗಳಾದ ಸತೀದೇವಿ ಶಿವನನ್ನ ವಿವಾಹವಾಗಿದ್ದಳು. ದಕ್ಷನ ಯಜ್ಞದ ಸಂದರ್ಭದಲ್ಲಿ ಸಂಭವಿಸಿದ ಘಟನೆಗಳ ನಂತರ ಸತೀ ತನ್ನ ದೇಹವನ್ನ ತ್ಯಜಿಸಿದಳು. ಮುಂದೆ ಸತೀದೇವಿಯೇ ಹಿಮವಂತ ಮತ್ತು ಮೀನಾದೇವಿಯ ಪುತ್ರಿಯಾಗಿ ಪಾರ್ವತಿಯ ರೂಪದಲ್ಲಿ ಜನ್ಮ ತಾಳಿದಳು. ಪಾರ್ವತಿಗೆ ಬಾಲ್ಯದಿಂದಲೇ ಶಿವನನ್ನು ತನ್ನ ಪತಿಯಾಗಿ ಪಡೆಯಬೇಕೆಂಬ ಅಚಲವಾದ ಸಂಕಲ್ಪವಿತ್ತು. ಆದರೆ ಶಿವನು ಆಗ ಗಾಢವಾದ ಧ್ಯಾನ ಮತ್ತು ವೈರಾಗ್ಯದಲ್ಲಿ ಮುಳುಗಿದ್ದರು. ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಪಾರ್ವತಿಗೆ ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಬೇಕೆಂದು ಮಾರ್ಗದರ್ಶನ ನೀಡಿದರು. ಪಾರ್ವತೀ ದೇವಿಯು ಯಾವುದೇ ಭೋಗ ಸುಖ ಸೌಲಭ್ಯಗಳಿಗೆ ಆಸೆ ಪಡದೆ ಶಿವನನ್ನು ಪಡೆಯುವ ಸಂಕಲ್ಪದಿಂದ ಹಿಮಾಲಯದ ಕಠಿಣ ಪರಿಸರದಲ್ಲಿ ತಪಸ್ಸಿಗೆ ಕುಳಿತರು. ಅನ್ನಪೂರ್ಣೇ ಸದಾಪೂರ್ಣೇ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವಾಂ ಶಿವಭಕ್ತಾಚ ಸ್ವದೇಶೋ ಭುವನತ್ರಯಾಂ. ಏ ಅನ್ನಪೂರ್ಣೆ, ಆಹಾರವನ್ನು ಪೂರ್ಣವಾಗಿ ನೀಡುವವಳೆ, ಯಾವಾಗಲೂ ಎಲ್ಲ ಸಂಪತ್ತು ಮತ್ತು ಆಹಾರದಿಂದ ತುಂಬಿರುವವಳೆ, ಹಾಗೂ ಶಿವನ ಪ್ರಾಣಪ್ರಿಯಳಾದ ಪಾರ್ವತೀದೇವಿಯೇ. ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ, ನನಗೆ ಜ್ಞಾನ ಮತ್ತು ವೈರಾಗ್ಯವು ಲೌಕಿಕ ವಸ್ತುಗಳ ಮೇಲೆ ವಿರಕ್ತ ಪ್ರಾಪ್ತವಾಗುವಂತೆ ಭಿಕ್ಷೆಯಾಗಿ ಅನುಗ್ರಹವಾಗಿ ಜ್ಞಾನವನ್ನು ಕರುಣಿಸು. ಮಾತಾಚ ಪಾರ್ವತೀದೇವಿ ಪಿತಾದೇವೋ ಮಹೇಶ್ವರ, ತಾಯಿಯೂ ಪಾರ್ವತೀದೇವಿ, ತಂದೆಯೂ ಮಹೇಶ್ವರ, ತಾಯಿ ತಂದೆಗಳೇ ಶಿವಪಾರ್ವತಿಯರು. ಬಾಂಧವಾ ಶಿವಭಕ್ತಾಚ ಸ್ವದೇಶೋ ಭುವನತ್ರಯಂ, ಶಿವನ ಭಕ್ತರೇ ನನ್ನ ಸಂಬಂಧಿಕರು ಮತ್ತು ಮೂರು ಲೋಕಗಳೇ ಭುವನತ್ರಯವೇ ನನ್ನ ಸ್ವದೇಶ ಎಂದು ಈ ಸ್ತೋತ್ರದ ಅರ್ಥ ಇದೆ. ಪಾರ್ವತೀದೇವಿಯು ಎಂತಹ ತಪಸ್ಸನ್ನು ಕೈಗೊಂಡಳು? ಕಥೆಯನ್ನು ಮುಂದುವರಿಸುತ್ತಾ, ಪೌರಾಣಿಕ ಪರಂಪರೆಯ ಕಥನಗಳಲ್ಲಿ ಪಾರ್ವತಿಯ ತಪಸ್ಸು ಬಹಳ ಕಠಿಣವಾಗಿತ್ತು ಎಂದು ಹೇಳಲಾಗುತ್ತದೆ. ಮೊದಲಿಗೆ ಅವಳು ಹಣ್ಣು ಮತ್ತು ಹೂವುಗಳನ್ನು ಸೇವಿಸುತ್ತಾ ತಪಸ್ಸು ಮಾಡಿದಳು. ನಂತರ ಎಲೆಗಳನ್ನು ಮಾತ್ರ ಸೇವಿಸಿದಳು. ಕೊನೆಗೆ ಎಲೆಗಳನ್ನು ತ್ಯಜಿಸಿ ಆಹಾರ ನೀರನ್ನು ಬಿಟ್ಟು ತಪಸ್ಸಿನಲ್ಲಿ ಮಗ್ನಳಾದಳು. ಎಲೆಗಳನ್ನು ಸೇವಿಸದೆ ಇದ್ದ ಕಾರಣ ಅವಳಿಗೆ ಅಪರ್ಣ ಎಂಬ ಹೆಸರು ಬಂದಿತ್ತು. ಅಂದರೆ ಒಂದು ಎಲೆಯನ್ನೂ ಸೇವಿಸದವಳು. ಬಿಸಿಲು ಮಳೆ ಚಳಿ ಯಾವುದೂ ಅವಳ ಸಂಕಲ್ಪವನ್ನು ಬದಲಿಸಲಿಲ್ಲ. ಅವಳ ಮನಸ್ಸಿನಲ್ಲಿ ಒಂದೇ ಗುರಿ, ನನಗೆ ಶಿವನೇ ಬೇಕು. ಅವಳು ಈ ಅಚಲ ಭಕ್ತಿ ಮತ್ತು ತಪಸ್ಸಿಗೆ ಕೊನೆಗೆ ಶಿವನ ಅನುಗ್ರಹ ದೊರೆಯಿತು. ಪಾರ್ವತಿಯ ತಪಸ್ಸಿನ ಫಲವಾಗಿ ಶಿವ ಪಾರ್ವತಿಯ ದೈವಿಕ ವಿವಾಹ ನೆರವೇರಿತು ಎಂಬುದು ಪೌರಾಣಿಕ ಪರಂಪರೆಯ ಪ್ರಮುಖ ಕಥನ. ಬ್ರಹ್ಮಚಾರಿಣಿ ದೇವಿಯ ರೂಪ ಹೇಗಿದೆ ಎಂದು ತಿಳಿಯೋಣ. ಬ್ರಹ್ಮಚಾರಿಣಿ ದೇವಿಯ ರೂಪ ಅತ್ಯಂತ ಸರಳ ಮತ್ತು ಶಾಂತ. ಅವಳು ಸಾಮಾನ್ಯವಾಗಿ ಬಿಳಿ ವಸ್ತ್ರವನ್ನು ಧರಿಸಿ ಬರಿಗಾಲಿನಲ್ಲಿ ನಡೆಯುತ್ತಿರುವಂತೆ ಚಿತ್ರಿಸಲ್ಪಡುತ್ತಾಳೆ. ಅವಳ ಎರಡೂ ಕೈಗಳಲ್ಲಿ ಬಲಗೈಯಲ್ಲಿ ಜಪಮಾಲೆ, ಎಡಗೈಯಲ್ಲಿ ನೀರಿನ ಕಮಂಡಲ ಇರುತ್ತವೆ. ಅವಳಿಗೆ ಪ್ರತ್ಯೇಕ ವಾಹನವನ್ನು ಸಾಮಾನ್ಯವಾಗಿ ಚಿತ್ರಿಸುವುದಿಲ್ಲ. ಈ ಎರಡು ವಸ್ತುಗಳ ಅರ್ಥ ಏನಪ್ಪಾ ಅಂದ್ರೆ, ಜಪಮಾಲೆ ಏಕಾಗ್ರತೆ ಭಕ್ತಿ ಮತ್ತು ನಿರಂತರ ಸಾಧನೆಯ ಸಂಕೇತ, ಕಮಂಡಲ ಶುದ್ಧತೆ ಸರಳತೆ ಮತ್ತು ಸಂಯಮದ ಸಂಕೇತ. ಅವಳ ಸರಳ ರೂಪವೇ ಒಂದು ದೊಡ್ಡ ಸಂದೇಶ ಕೊಡುತ್ತದೆ. ದೇವಿಯನ್ನು ಪಡೆಯಲು ಹೊರಗಿನ ವೈಭವಕ್ಕಿಂತ ಒಳಗಿನ ಶುದ್ಧತೆ ಮತ್ತು ಭಕ್ತಿಯೇ ಮುಖ್ಯ. ಬ್ರಹ್ಮಚಾರಿಣಿ ದೇವಿ ನಮಗೆ ಏನು ಕಲಿಸುತ್ತಾಳೆ? ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯ ಅರ್ಥ ಕೇವಲ ಪೂಜೆ ಮಾಡುವುದರಲ್ಲಿ ಮುಗಿಯುವುದಿಲ್ಲ. ಅವಳು ನಮಗೆ ಐದು ಮುಖ್ಯ ಗುಣಗಳನ್ನು ಕಲಿಸುತ್ತಾಳೆ: ತಪಸ್ಸು, ಸಂಯಮ, ಸಹನೆ, ಏಕಾಗ್ರತೆ, ಅಚಲ ಸಂಕಲ್ಪ. ಜೀವನದಲ್ಲಿ ನಾವು ಯಾವುದೇ ಗುರಿಯನ್ನು ಇಟ್ಟುಕೊಂಡರೂ ಮಧ್ಯದಲ್ಲಿ ಕಷ್ಟಗಳು ಬಂದಾಗ ಅದನ್ನು ಬಿಟ್ಟು ಬಿಡಬಾರದು. ಪಾರ್ವತಿಯ ತಪಸ್ಸು ನಮಗೆ ಹೇಳುವುದು, ದೃಢವಾದ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನ ಇದ್ದರೆ ಕಷ್ಟವಾದ ಗುರಿಯನ್ನು ಸಾಧಿಸಬಹುದು. ಈ ಎರಡನೇ ದಿನದ ಪೂಜೆಯ ಮಹತ್ವ ಏನಪ್ಪಾ ಅಂದ್ರೆ, ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವುದರಿಂದ ಮನಸ್ಸಿಗೆ ಶಾಂತಿ, ಧೈರ್ಯ, ಸಹನೆ, ಏಕಾಗ್ರತೆ ಮತ್ತು ಸಂಕಲ್ಪ ಶಕ್ತಿ ದೊರೆಯುತ್ತದೆ ಎಂಬ ಭಕ್ತಿ ಪರಂಪರೆಯ ನಂಬಿಕೆ ಇದೆ. ವಿಶೇಷವಾಗಿ ವಿದ್ಯಾಭ್ಯಾಸ, ಸಾಧನೆ ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯುವವರು ದೇವಿಯ ಅನುಗ್ರಹವನ್ನು ಕೋರುತ್ತಾರೆ. ಕೆಲವು ಸಂಪ್ರದಾಯಗಳಲ್ಲಿ ಎರಡನೇ ದಿನ ಬಿಳಿ ಬಣ್ಣಕ್ಕೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಸಕ್ಕರೆ ಮಿಶ್ರಿತ ಸಿಹಿ ನೈವೇದ್ಯವಾಗಿ ಅರ್ಪಿಸುವ ಪದ್ಧತಿಯೂ ಇದೆ. ಪ್ರಾದೇಶಿಕ ಸಂಪ್ರದಾಯಗಳ ಪ್ರಕಾರ ಆಚರಣೆಗಳಲ್ಲಿ ವ್ಯತ್ಯಾಸ ಇರಬಹುದು. ದೇವಿಯ ಮಂತ್ರ: ಓಂ ದೇವಿ ಬ್ರಹ್ಮಚಾರಿಣ್ಯ ನಮಃ, ಓಂ ದೇವಿ
ಬ್ರಹ್ಮಚಾರಿಣ್ಯ ನಮಃ. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸುವ ಸಂಪ್ರದಾಯವಿದೆ. ಈ ಎರಡನೇ ದಿನದ ಪೂಜೆಯಿಂದ ಆತ್ಮ ನಿಗ್ರಹದ ಸಂಕೇತವನ್ನು ತೋರಿಸುತ್ತೆ. ಮತ್ತೆ ದೇವಿಯ ಧ್ಯಾನ ಶ್ಲೋಕ, ದಧಾನ ಕರ ಪದ್ಮಾಭ್ಯಾಂ ಅಕ್ಷಮಾಲ ಕಮಂಡಲೂ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯ ಮುಖ್ಯ ಸಂದೇಶ, ತಾಳ್ಮೆಯಿಂದ ಭಕ್ತಿಯಿಂದ ಮತ್ತು ದೃಢ ಸಂಕಲ್ಪದಿಂದ ಸಾಧನೆ ಮಾಡಿದರೆ ಗುರಿಯನ್ನು ತಲುಪಬಹುದು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನೊತೆ ಗಿರಿವರ ವಿಂಧ್ಯ ಶಿರೋ.

ಶರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಿಲ್ಪಿಷ ಮೋಷಿಣಿ ಗೋಶರತೆ ಧನುಜ ನಿರೋಷಿಣಿ ದಿತಿ ಸುತ ರೋಷಿಣಿ ದುರ್ಧರ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಹಯಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನುತೆ ಗಿರಿವರ ವಿಂಧ್ಯ

0: जय हे महिषासुरमर्दिनी रम्यकपर्दिनी शैलसुते. ಎಲ್ಲರೂ ಈ ಎರಡನೇ ದೇವಿ ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡುತ್ತಾ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣೋಣ. ಜೈ ಚಾಮುಂಡೇಶ್ವರಿ ನಮಃ.
1: ಇದುವರೆಗೂ ಪ್ರಸಾರವಾಯಿತು ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಸ್ನೇಹಿತರೆ, ತಾಯಿ ಬ್ರಹ್ಮಚಾರಿಣಿಯ ಜೀವನ ನಮಗೆ ಒಂದು ಸುಂದರವಾದ ಸಂದೇಶವನ್ನ ನೀಡುತ್ತೆ. ಯಾವುದೇ ಗುರಿಯನ್ನ ತಲುಪಬೇಕಾದರೂ ತಾಳ್ಮೆ, ಪರಿಶ್ರಮ ಮತ್ತು ದೃಢವಾದ ನಂಬಿಕೆ ಬಹಳ ಮುಖ್ಯ ಅಂತ. ತಾಯಿ ಬ್ರಹ್ಮಚಾರಿಣಿಯ ಕೃಪೆಯಿಂದ ಎಲ್ಲರ ಮನಸ್ಸಿನಲ್ಲಿ ಶಾಂತಿ, ಜೀವನದಲ್ಲಿ ನೆಮ್ಮದಿ ಮತ್ತು ನಮ್ಮ ಸಂಕಲ್ಪಗಳನ್ನು ಈಡೇರಿಸುವ ಶಕ್ತಿ ದೊರೆಯಲಿ ಎಂದು ಪ್ರಾರ್ಥಿಸುತ್ತಾ ಈ ದಿನದ ಕುರಿತು ಮಾಹಿತಿಯನ್ನು ಹಂಚಿಕೊಂಡಂತಹ ಶ್ರೀಮತಿ ಚೇತನಾ ಡಿಎಂ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನವರಾತ್ರಿಯ ಮೂರನೆಯ ದಿನ ತಾಯಿ ಚಂದ್ರಗಂಟೆಯ ಮಹಿಮೆ ಮತ್ತು ವಿಶೇಷತೆಗಳೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ರೇಣು ಧ್ವನಿ 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರೋಲ್ ಆಫ್ ಪ್ರಿಡೇಟರಿ ಗ್ರೀನ್ ಲೇಸ್ ಸ್ವಿಂಗ್ ಇನ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಬೈ ಬಯೋಲಾಜಿಕಲ್ ಮೆಥಡ್. ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ KLE College of Agricultural Sciences by Longal ಅಸಿಸ್ಟೆಂಟ್ ಪ್ರೊಫೆಸರ್

0: ಹಾನಿ ಮಾಡುವಂತಹ ಒಂದು ಕೀಟಗಳನ್ನೇ ತಿಂದು ಬಿಡುತ್ತೆ. ಆವಾಗ ನಮಗೆ ಏನಾಗುತ್ತೆ, ಇದರಿಂದ ಉಪಯೋಗವಾಗುತ್ತೆ. ಅದಕ್ಕೆ ಪರಭಕ್ಷ ಕೀಟಗಳನ್ನು ಹತೋಟಿ ಮಾಡುವಲ್ಲಿ ತುಂಬಾ ಮಹತ್ವದ ಪಾತ್ರವಿದೆ, ಎಸ್ಪೆಷಲಿ ಕೃಷಿಯಲ್ಲಿ. ಅದಕ್ಕಾಗಿ ಇದು ತುಂಬಾ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನು ಪಡೆಯುತ್ತಿದೆ ಸರ್.
1: ಅಂತಹ ಸಂದರ್ಭದಲ್ಲಿ ಇದನ್ನ ರೈತರು ಕೃಷಿಯಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
0: ಓಕೆ ಸರ್, ಈಗ ನೋಡಿ ಸರ್ ಏನಾಗಿದೆ ಅಂದ್ರೆ, ಪ್ರೆಸೆಂಟ್ ಒಂದು ಕೃಷಿಯಲ್ಲಿ ಎಲ್ಲಾ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ದೊಡ್ಡ ತಪ್ಪು, ಈಗ ಬೆಳೆಗಳಿಗೆ ಒಂದು ರೋಗ ಬರಲಿ ಅಥವಾ ಯಾವುದೋ ಒಂದು ಕೀಟ ಬರಲಿ, ಅವ್ರು ಮೊದಲನೇ ಒಂದು ಕ್ರಮ ತೆಗೆದುಕೊಳ್ಳೋದು ಪಟ್ಟಂತಂದು ಕೀಟನಾಶಕಗಳ ಅಂಗಡಿಗೆ ಓಡಿ ಹೋಗೋದು. ಅವರ ತಲೆಯಲ್ಲಿ ಏನಿರುತ್ತಂದ್ರೆ, ಇವತ್ತು ಕೀಟವನ್ನು ನೋಡಿಬಿಟ್ರೆ ಮರುದಿನ ಅದು ಇರಲೇಬಾರದು ಅವ್ರ ಬೆಳೆಗಳಲ್ಲಿ. ಅವರಿಗೆ ಒಂದು ತಳ್ಕೊಳ್ಳುವಂಥ ಪುರುಸೊತ್ತಿಲ್ಲ, ತಾಕತ್ತಿಲ್ಲ. ಹೋಗಿ ಏನು ಮಾಡೋದಂದ್ರೆ, ಫಸ್ಟ್ ಡಿಫೆನ್ಸ್ ಅನ್ನೋದು ಅವರು ಏನಂದ್ರೆ, ಕೀಟನಾಶಕ ಅಂಗಡಿಗಳಿಗೆ ಹೋಗೋದು, ಒಂದು 1500, 2000, 2500 ಕೊಟ್ಟು ತಂದ್ಬಿಡೋದು. ತಂದ್ಬಿಟ್ಟು ಅವರ ಬೆಳೆಗಳ ಮೇಲೆ ಸಿಂಪರಣೆ ಮಾಡಿಬಿಡೋದು. ಅವ್ರು ಮಾಡ್ತಾರೆ ಆ ಕೀಟಗಳನ್ನು, ಅದನ್ನೇನು ಮಾಡ್ತಂದ್ರೆ ಸಾಯ್ಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದರೆ, ಆ ಕೀಟನಾಶಕ ಏನು ಬೆಳೆಯಲ್ಲಿ ಮಾಡಿರ್ತಾರೆ, ಉಪಯೋಗ ಮಾಡಿರ್ತಾರಲ್ಲ, ಅದು ತುಂಬ ವಿಷಕಾರಿ ಇರುತ್ತೆ. ಅದನ್ನು ನಾವು ನೀವು ಎಲ್ಲರೂ ತಿಂತೀವಿ. ತಿಂದಾಗ ಕೆಲವರು ಹೇಳ್ತಾ ಇರ್ತಾರೆ, ಒಂದು ಅಡಿಕೆ ಹುಳನ್ನ ಹಾಕಿಲ್ಲ ಅವ್ನಿಗೆ ಹೆಂಗೆ ಕ್ಯಾನ್ಸರ್ ಬಂತು, ಒಂದು ಅಡಿಕೆ ಹುಳನ್ನ ತಿಂದಲ್ಲ ಯಾಕೆ ಥರ ಇದಾಯಿತು. ಬಟ್ ಒಳಗಡೆ ಏನಾಗಿರುತ್ತಂದ್ರೆ, ಈ ಒಂದು ಕೀಟನಾಶಕ ರಾಸಾಯನಿಕ ವಸ್ತು ಬೆಳೆಗಳ ಮೈಯಲ್ಲಿ ಹೋಗ್ಬಿಟ್ಟು ಅದನ್ನು ನಾವು ತಿಂದು ನಮಗೆ ಸುಮಾರು ರೋಗ ರುಜಿನಗಳು ಬರುತ್ತವೆ. ಸೊ ಈ ಒಂದು ಎಲ್ಲ ವ್ಯವಸ್ಥೆ ನೋಡಿಬಿಟ್ಟು ನಾವು ಪರಭಕ್ಷ ಕೀಟವನ್ನು ಯೂಸ್ ಮಾಡಬೇಕು ಅಥವಾ ಉಪಯೋಗ ಮಾಡಬೇಕು. ಇಲ್ಲಿ ಏನಾಗುತ್ತಂದ್ರೆ, ಪರಭಕ್ಷ ಕೀಟದ ಉಪಯೋಗದಿಂದ ಇಂಥ ಎಲ್ಲ ಒಂದು ರಾಸಾಯನಿಕ ವಸ್ತುಗಳು ನಾವು ನಮ್ಮ ಬೆಳೆಗಳ ಮೇಲೆ ಹಾಕೋದು ಆಗೋದಿಲ್ಲ. ಅವಾಗ ಏನಾಗುತ್ತೆ, ನಾವು ವಿಷಪೂರಿತ ಆಹಾರವನ್ನು ಬಿಟ್ಟು ಸ್ವಪ್ರೇರಿತ ಅತ್ಯಂತ ಅತ್ಯುತ್ತಮವಾದ ಆಹಾರವನ್ನು ನಾವು ಉಪಯೋಗ ಮಾಡ್ಕೋಬಹುದು. ಅದಕ್ಕೆ ಪರಭಕ್ಷ ಕೀಟ ತುಂಬಾ ಸಹಾಯ ಮಾಡುತ್ತೆ ನಮ್ಮ ರೈತ ಬಾಂಧವರಿಗೂ ಹಾಗೂ ಜನಸಾಮಾನ್ಯರಿಗೂ. ಅದಕ್ಕೆ ಇದರ ಮಹತ್ವ ತುಂಬಾ ಇದೆ ಸರ್.
1: ಬಹಳ ಮುಖ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಬಹಳ ಆದ್ಯತೆ ಕೊಡಲಾಗುತ್ತದೆ.
0: ಹೌದು,
1: ಅಂತ ಸಂದರ್ಭದಲ್ಲಿ ಈಗ ಇರೋ ಪರಿಸ್ಥಿತಿಯಲ್ಲಿ ರೈತರು ಇದನ್ನ ಎಷ್ಟು ಮಟ್ಟಕ್ಕೆ ಅಳವಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ತಿಳಿಸಿ, ಅಂಡ್ ಎಷ್ಟು ಅವೇರ್ ಆಗಿದ್ದಾರೆ, ಎಷ್ಟು ಜಾಗೃತರಾಗಿದ್ದಾರೆ ಅದ್ರ ಬಗ್ಗೆ ತಿಳಿಸಿ.
0: ಓಕೆ ನೋಡಿ ಸರ್, ಈಗ ನಿಮ್ಮ ಒಂದು ಪ್ರಶ್ನೆಗೆ ತಕ್ಕಂತೆ ಉತ್ತರ ಏನಂದ್ರೆ, ನಮ್ಮ ದೇಶದಲ್ಲಿ ಸುಮಾರು ಏನಂದ್ರೆ ರಿಸರ್ಚ್ ಆಕ್ಟಿವಿಟೀಸ್ ಆಗುತ್ತೆ, ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿರ್ಬೋದು ಅಥವಾ ಪ್ರಯೋಗಾಲಯದಲ್ಲಿರ್ಬೋದು. ಅಲ್ಲಿ ಆದಂತ ಒಂದು ರಿಸಲ್ಟ್ ಈ ರೈತರ ಲೆವೆಲ್ಗೆ ತಂದು ಕೊಡುವಂತ ಒಂದು ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಂತೀವಿ. ಎಕ್ಸ್ಟೆನ್ಷನ್ ಆಫೀಸರ್ಗಳೇ ತುಂಬಾ ಕಡಿಮೆ ಇದ್ದಾರೆ. ಓಕೆ, ಎಕ್ಸ್ಟೆನ್ಷನ್ ಆಫೀಸರ್ನ ನಾವು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು, ಮಾಡಿಬಿಟ್ಟು ಆ ಒಂದು ವಿಷಯವನ್ನು ರೈತರಿಗೆ ತಲುಪಿಸಬೇಕು. ಆಕ್ಚುಲ್ ನಿಜ ಹೇಳಬೇಕಂದ್ರೆ, ಈ ಪರಭಕ್ಷ ಕೀಟದ ಒಂದು ಮಹತ್ವ ನಮ್ಮ ರೈತರಿಗೆ ತುಂಬಾ ತಿಳಿದೇ ಇಲ್ಲ. ಯಾಕೆ ತಿಳಿದಿಲ್ಲ ಅಂದ್ರೆ, ಈ ಒಂದು ಪ್ರಯೋಗ ಅಥವಾ ಒಂದು ಪರಭಕ್ಷ ಕೀಟದ ಉತ್ಪಾದನೆ ಇದು ಕೃಷಿ ವಿಶ್ವವಿದ್ಯಾಲಯಗಳಿಗೆ ಸೀಮಿತವಾಗಿದೆ, ಅಥವಾ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ನಾವು ತಿಳಿದಿರುವಂತ ರೈತರು ಅವ್ರಿಗಷ್ಟೇ ಸೀಮಿತವಾಗಿದೆ. ಈ ನೋಡಿ, ನಮ್ಮ ದೇಶದಲ್ಲಿ 50% ರೈತರು ಇದ್ದಾರೆ ಈಗ, ಅಂದ್ರೆ ಉದ್ಯೋಗ ಅವಕಾಶ ನೋಡಿದ್ರೆ 50% ರೈತ ಆಕ್ಟಿವಿಟಿಯಲ್ಲಿ ಬಿಜಿ ಆಗಿದ್ದಾರೆ. ಇವರಿಗೆ ಯಾವ್ದು ಇದ್ರ ಬಗ್ಗೆ ನಾಲೆಜ್ ಇಲ್ಲ, ತಿಳುವಳಿಕೆ ಇಲ್ಲ. ಯಾಕೆ ತಿಳುವಳಿಕೆ ಇಲ್ಲ ಅಂದ್ರೆ, ಲ್ಯಾಬ್ ಅಲ್ಲಿ ಆಗ್ತಾ ಇರುವಂತ ಒಂದು ರಿಸರ್ಚ್ ಆಕ್ಟಿವಿಟಿ ಆಗ್ಬೋದು ಅಥವಾ ಇದು ಪರಭಕ್ಷ ಕೀಟದ ಪ್ರೊಡಕ್ಷನ್ ಆಗುತ್ತೆ, ಅದು ರೈತರಿಗೆ ವಿಷಯ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ, ಇಲ್ಲಿ ವಿಸ್ತರಣಾ ಅಧಿಕಾರಿಗಳ ಕೊರತೆ ತುಂಬಾ ಇದೆ. ಬಟ್ ಕೆಲವೊಂದು ರೈತರು ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ಒಂದು ಅಗ್ರಿಕಲ್ಚರ್ ವಿಭಾಗಕ್ಕೆ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೇನೆ, ದಯವಿಟ್ಟು ತಾವು ವಿಸ್ತರಣಾ ಅಧಿಕಾರಿಗಳನ್ನು ಹೆಚ್ಚಿಸಿ. ಸೊ ನಾವು ಏನು ಕೃಷಿ ವಿಷಯದಲ್ಲಿ ಒಂದು ಈ ಪ್ರಯೋಗ ಮಾಡ್ತಾ ಇದ್ದೀವಿ, ಪರಭಕ್ಷ ಕೀಟಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಈ ಒಂದು ಜ್ಞಾನವನ್ನು ತಾವು ರೈತರಿಗೆ ತಿಳಿಸಬೇಕು. ಮೊದಲನೇದು, ರೈತರಿಗೆ ಇದರ ಬಗ್ಗೆ ಜಾಸ್ತಿ ವಿಷಯ ಗೊತ್ತಿಲ್ಲ. ಎರಡನೇದು, ಗೊತ್ತಿದ್ರು ತುಂಬಾ ಕಡಿಮೆ ರೈತರಿಗೆ ಗೊತ್ತಿದೆ. ಎಂಥವ್ರಿಗೆ ಅಂದ್ರೆ, ಕೆಲವೊಬ್ಬರು ಉದ್ಯೋಗವನ್ನು ಬಿಟ್ಟು ಬಂದು ರೈತಾಪಿ ಮಾಡ್ತಾ ಇದ್ದಾರೆ, ಅಂಥವ್ರು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನನ್ನ ಮನವಿ ಏನಂದ್ರೆ, ವಿಸ್ತರಣಾ ಅಧಿಕಾರಿಗಳಿಗೆ ಜಾಸ್ತಿ ಒಂದು ರಿಕ್ರೂಟ್ಮೆಂಟ್ ಮಾಡಿಕೊಂಡು ನಮ್ಮ ಲ್ಯಾಬಲ್ಲಿ ನಡೆಯುವಂತ ಒಂದು ಪರಭಕ್ಷ ಕೀಟದ ಉತ್ಪಾದನೆಯನ್ನು ರೈತರಿಗೆ ತಲುಪಿಸಿ, ಡೆಫಿನೆಟ್ಲಿ ಅವರು ಈ ಒಂದು ಪರಭಕ್ಷ ಕೀಟದ ಒಂದು ಉಪಯೋಗ ಮಾಡ್ಕೊಳ್ತಾರೆ, ಮಾಡಿಕೊಂಡು ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ತಾರಂತ ಇದೊಂದು ನನ್ನ ಅಭಿಪ್ರಾಯ ಆಗಿದೆ ಸರ್.
1: ಬಹಳ ಮುಖ್ಯವಾಗಿ ಈಗ ಈ ಪರಭಕ್ಷಕ ಕೀಟದ ಮಹತ್ವದ ಬಗ್ಗೆ ತಾವು ತಿಳಿಸಿದ್ರಿ, ರೈತರಿಗೆ ಯಾವ ರೀತಿಯ ಲಾಭ ಇದೆ ಅದ್ರ ಬಗ್ಗೆ ನಿಮ್ ಕಡೆ ತಿಳ್ಕೊಳ್ಳೋಣ. ಅದ್ರಿಗಿಂತ ಮುಂಚೆ ಜೀವನ ಚರಿತ್ರೆ ಆಫ್ ಪರಭಕ್ಷಕ ಕೀಟ ಅದ್ರ ಬಗ್ಗೆ ಸ್ವಲ್ಪ
0: ಸರ್. ಈಗ ನಾನು ಮಾತಾಡೋಂತ ಪರಭಕ್ಷ ಕೀಟ ಅಂದ್ರೆ, ಅದು ಕ್ರೈಸೋಪರ್ಲಾ ಜಸ್ಟ್ರವಿಸ್ ಎಲೆಮಿ ಅಂತಂದು, ಇದೊಂದು ಪ್ರಿಡೇಟರ್ ಅಥವಾ ಪರಭಕ್ಷಕ ಕೀಟ ಆಗಿದ್ದು, ಇದನ್ನ ನಾವು ಕನ್ನಡದಲ್ಲಿ ಹಸಿರು ಪರಭಕ್ಷಕ ಕೀಟ ಅಂತೀವಿ ಸರ್. ಓಕೆ, ಸೊ ಇದರ ಜೀವನ ಚರಿತ್ರೆ ಯಾವ ತರ ಇದೆ ಅಂದ್ರೆ, ಮೊದಲನೇದು ಇದು ಮೊಟ್ಟೆ ಇರುತ್ತದೆ. ಮೊಟ್ಟೆ ಸುಮಾರು ಇದು ಒಂದು ಹೆಣ್ಣು ತಾಯಿ 250-500 ಮೊಟ್ಟೆಗಳನ್ನು ಇಡುತ್ತದೆ. ಎಲ್ಲಿ ಇಡುತ್ತದೆ ಅಂದ್ರೆ, ಗಿಡಗಳ ಎಲೆಗಳ ಮೇಲೆ ಆಗಿರ್ಬೋದು, ಗಿಡಗಳ ಎಲೆಗಳ ಕೆಳಗಡೆ ಆಗಿರ್ಬೋದು, ಯಾವ ಗಿಡ ಅಥವಾ ಯಾವ ಕ್ರಾಪ್ ಅಂದ್ರೆ ಕಾಟನ್ ಆಗಿರ್ಬೋದು, ಯಾವುದೇ ಒಂದು ನಾವು ಗದ್ದೆಯಲ್ಲಿ ಬೆಳೆತುವಂತ ಪಲ್ಸ್ ದ್ವಿದಳ ಧಾನ್ಯಗಳು ಆಗಿರ್ಬೋದು ಅಥವಾ ಏಕದಳ ಧಾನ್ಯಗಳಾಗಿರ್ಬೋದು, ಎಲೆಗಳ ಮೇಲೆ ಅಥವಾ ಎಲೆಗಳ ಕೆಳಗೆ ಮೊಟ್ಟೆ ಇಡುತ್ತದೆ. ಆ ಮೊಟ್ಟೆ ಒಡೆಯಲು 3-4 ದಿವಸ ಬೇಕು. ಮೊಟ್ಟೆ ಒಡೆದ ತಕ್ಷಣ ಏನಾಗುತ್ತಂದ್ರೆ, ಮರಿ ಹುಳು ಹೊರಗಡೆ ಬರುತ್ತದೆ. ಮರಿ ಹುಳುವಿನಲ್ಲಿ 3 ವಿಧದ ಹಂತಗಳು. ಒಂದನೆಯ ಮರಿ ಹುಳು 3 ದಿವಸ ಬದುಕುತ್ತದೆ, ಎರಡನೆಯ ಮರಿ ಹುಳು 4 ದಿವಸ ಬದುಕುತ್ತದೆ, 5ನೇ ಮರಿ ಹುಳು 4-5 ದಿವಸ ಬದುಕುತ್ತದೆ. ಸೊ ಹೀಗೆ 3 ರೀತಿಯ ಜೀವನ ಚಕ್ರ ಮರಿ ಹುಳುವಿನಲ್ಲಿ, ಅದಕ್ಕೆ ನಾವು ಪ್ರಿಡೇಟರಿ ಲಾರ್ವಾ ಅಂತೀವಿ. ಸೊ ಒಟ್ಟಾರೆಯಾಗಿ ಮರಿ ಹುಳುವಿನ ಜೀವನ ಚಕ್ರ ಎಷ್ಟಂದ್ರೆ,

0: ಸುಮಾರು 8-11 ದಿವಸ ಇರುತ್ತದೆ. ಇದೇ ಒಂದು ಪರಭಕ್ಷ ಕೀಟದ ಜೀವನ ಚರಿತ್ರೆ. ತಾಯಿಗಳನ್ನು ಪರಭಕ್ಷಕಲ್ಲ, ಮೊಟ್ಟೆನೂ ಪರಭಕ್ಷಕನಲ್ಲ, ಆನಂತರ ಕೋಶವಸ್ತು ಪರಭಕ್ಷಕನಲ್ಲ, ಒಂದೇ ಮರಿಗಳು ಅಷ್ಟೇ ಇದು ಏನಂದ್ರೆ ಪರಭಕ್ಷಕ. ಈ ಮೂರು ವಿವಿಧ ಹಂತಗಳಲ್ಲಿದೆಲ್ಲ ಇದೇನಾಗುತ್ತೆ ಅಂದ್ರೆ, ಒಂದು ಮರಿಗಳು ಮೂರು ತರದ ಜೀವನ ಚರಿತ್ರೆ ಅಲ್ಲ, ಇದು ಟೋಟಲ್ ತನ್ನ ಜೀವನ ವ್ಯವಸ್ಥೆಯಲ್ಲಿ ಸುಮಾರು 150-250 ಸಸ್ಯಗಳನ್ನು ತಿನ್ನುತ್ತದೆ, ಆನಂತರ ವೈಟ್ ಲ್ಯಾಂಡ್ ತಿನ್ನುತ್ತದೆ, ಆನಂತರ ನಾವು ಕೆಲವೊಂದು ಹೇಳ್ತೀವಿ ಲೆಪಿಡಾಪ್ಟರ್ನ ಎಗ್ಸ್ ಇರುತ್ತೆ, ಆ ಲೆಪಿಡಾಪ್ಟರ್ನ ಎಗ್ಸ್ ಅಂತ ತಿನ್ನುತ್ತೆ. ಸೊ ಇದು ಮರಿಹುಳು ಆಯ್ತು. ಮರಿಹುಳು ಆದ ತಕ್ಷಣ ನೆಕ್ಸ್ಟ್ ಬರೋ ಒಂದು ಜೀವನ ಚರಿತ್ರೆ ಅಂದ್ರೆ ಕೋಶಾವಸ್ಥೆ, ನಾವು ಅದಕ್ಕೆ ಪೀಪೆ ಅಂತೀವಿ. ಓಕೆ, ಸೊ ಇದು ಸುಮಾರು 8 ದಿವಸ ತಗೊಳ್ಳುತ್ತದೆ. ಆ ಪೀಪೆ ಒಡೆದು ಹೊರಗೆ ತಾಯಿ ಬರುತ್ತದೆ ಅಥವಾ ತಂದೆ ಬರುತ್ತದೆ, ಗಂಡು ಅಥವಾ ಹೆಣ್ಣುಗಳು ಬರುತ್ತೆ. ಆ ಗಂಡು ಅಥವಾ ಹೆಣ್ಣುಗಳು ಸುಮಾರಾಗಿ 7-8 ದಿವಸ ಬದುಕುತ್ತದೆ. ಸೊ ಒಟ್ಟಾರೆಯಾಗಿ ನಾವು ಹೇಳುವುದಾದರೆ, ಈ ಒಂದು ಪರಭಕ್ಷ ಕೀಟ ಗ್ರೀನ್ ಲೇಸ್ ವಿಂಗಿನ ಪರಭಕ್ಷ ಕೀಟದ ಜೀವನ ಚರಿತ್ರೆ 21-28 ದಿವಸ ಆಗಿರುತ್ತದೆ.
1: ಬಹಳ ವಿವರವಾಗಿ ತಾವು ಅದರ ಬಗ್ಗೆ ತಿಳಿಸಿದ್ರಿ. ಈಗ ಸಾಕಾಣಿಕೆ ಕ್ರಮದ ಬಗ್ಗೆ ತಿಳಿಸ್ಕೊಳ್ಳಿ
0: ಸರ್. ಸಾಕಾಣಿಕೆ ಕ್ರಮ ಅಂದ್ರೆ ಎರಡು ರೀತಿಯಾಗಿ ನಾವು ಸಾಕಾಣಿಕೆ ಮಾಡಬಹುದು. ಒಂದನೆಯದು ಆರ್ಟಿಫಿಷಿಯಲ್ ಡಯಟ್ಸ್ ಅಂತೀವಿ ನಾವು, ಅಂದ್ರೆ ಕೃತಕವಾಗಿ ಆಹಾರನ ತಯಾರು ಮಾಡೋದು. ಈ ಒಂದು ವ್ಯವಸ್ಥೆ ಯಾವಾಗ ಬರುತ್ತದೆ ಅಂದ್ರೆ, ಅಕಸ್ಮಾತ್ ಆಗಿ ನಮಗೆ ಈ ಪರಭಕ್ಷ ಕೀಟದ ಆಹಾರ ನೈಸರ್ಗಿಕವಾಗಿ ಸಿಗದೇ ಇದ್ದಾಗ. ಈ ಪರಭಕ್ಷ ಕೀಟದ ಮುಖ್ಯ ಆಹಾರವೆಂದರೆ ರಸ ಇರುವ ಕೀಟಗಳು. ಅವು ಯಾವಂದ್ರೆ ಸಸ್ಯನಾಗಿರ್ಬೋದು, ಅದಕ್ಕೆ ಅಪಿಡ್ಸ್ ಅಂತೀವಿ, ವೈಟ್ ಫ್ಲೈ ಅಂತೀವಿ ಅಂದ್ರೆ ಬಿಳಿ ಹುಳು ಆಗಿರ್ಬೋದು, ಲೀಪ್ ಹಾಪರ್ ಅಂತೀವಿ ಹಸಿರು ಜೀವಿ ಹುಳು ಅಂತೀವಿ, ಅಥವಾ ಲೆಪಿಡಾಪ್ಟರ್ನ್ ಇನ್ಸೆಕ್ಟ್ದ ಮೊಟ್ಟೆಗಳು. ಇವು ನಾಲ್ಕು ಅಕಸ್ಮಾತ್ ಆಗಿ ನಿಸರ್ಗದಲ್ಲಿ ಸಿಗದೇ ಇದ್ದಾಗ ನಾವೇ ನಮ್ಮ ಕೃತಕ ಲ್ಯಾಬೊರೇಟರಿಯಲ್ಲಿ ನಾವು ಇದರ ಆಹಾರವನ್ನು ತಯಾರು ಮಾಡಬಹುದು. ಅದಕ್ಕೆ ನಾವು ಏನನ್ನು ಉಪಯೋಗಿಸಬೇಕಂದ್ರೆ, ಒಂದನೇದಾಗಿ ಯಾವ್ದಾದ್ರು ಪೀಪಾ ಅಂತೀವಿ, ಎಕ್ಸಾಂಪಲ್ ನೀವು ತಗೊಳ್ಳಿ ಯಾವ್ದಾದ್ರು ಕೀಟದ ಪೀಪಾ ತಗೊಳ್ಳಿ, ಆ ಪೀಪಾವನ್ನು ಒಣಗಿಸಬೇಕು, ಒಣಗಿಸಿ ಪುಡಿ ಮಾಡಬೇಕು, ಅದನ್ನ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಬೇಕು, ಆನಂತರ ಅದರಲ್ಲಿ ಶತಾವರಿ ಅಂತ ಒಂದು ಪ್ಲಾಂಟ್ ಬರುತ್ತೆ, ಆ ಶತಾವರಿ ಪೌಡರ್ ಮಾಡ್ಕೋಬೇಕು, ಆನಂತರ ಅದಕ್ಕೆ ಒಂದ್ ಸ್ವಲ್ಪ ಈಸ್ಟ್ ಹಾಕಬೇಕು, ಇವನ್ನೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಣಗಿಸಿ ಸೆಮಿ ಸಾಲಿಡ್ ತರ ಆ ಒಂದು ಒಂದು ಫುಡ್ ಅನ್ನು ನಾವು ಇದಕ್ಕೆ ಕೊಟ್ರೆ ನಾವು ಲ್ಯಾಬ್ ಅಲ್ಲಿ ಇದನ್ನ ಆರ್ಟಿಫಿಷಿಯಲ್ ಪ್ರೊಡಕ್ಷನ್ ಮಾಡಬಹುದು. ಇದು ಬೇಡಪ್ಪ ಅಂತಂದ್ರೆ ರೈತರಿಗೆ ಇದು ಗೊತ್ತಿರಲ್ಲ, ಅವಾಗ ಏನ್ ಮಾಡ್ಬೇಕಂದ್ರೆ ರೈತರು ಸುಮಾರು ಬೆಳೆಗಳಿರುತ್ತೆ ಹೊಲದಲ್ಲಿ ಗದ್ದೆಗಳಲ್ಲಿ, ಆ ಬೆಳೆಗಳಿಗೆ ಖಂಡಿತವಾಗಿಯೂ ರಸಾಯನಿಕ ಕೀಟಗಳು ಬಂದೇ ಬರುತ್ತವೆ. ಅವಾಗ ಏನ್ ಮಾಡಬೇಕು, ಅಂತ ರಸಾಯನಿಕ ಕೀಟಗಳನ್ನ ನಾವು ಗದ್ದೆಯಿಂದ ನಮ್ಮ ಮನೆಗೆ ಅಥವಾ ಲ್ಯಾಬೊರೇಟರಿಗೆ ತಂದ್ಬಿಟ್ಟು ಈ ಒಂದು ಹಸಿರು ಗ್ರೀನ್ ಲೇಸ್ ವಿಂಗಿಗೆ ತಿನ್ನಲು ಬಿಡಬೇಕು. ಸೊ ಈ ತರವಾಗಿ ರೈತರು ಕೂಡ ಅನ್ನ ಉತ್ಪತ್ತಿ ಮಾಡಬಹುದು, ಸೈಂಟಿಫಿಕ್ ಕಮ್ಯುನಿಟಿ ಲ್ಯಾಬ್ ಅಲ್ಲಿ ಈ ತರ ಉತ್ಪತ್ತಿ ಮಾಡಬಹುದು. ಸೊ ಈ ಎರಡು ವಿಧಗಳಲ್ಲಿ ನಾವು ಇದನ್ನ ಸಾಕಾಣಿಕೆ ಮಾಡಬಹುದು.
1: ಇದರ ಬಳಕೆ ಬಗ್ಗೆ ತಾವು ತಿಳಿಸಿಕೊಟ್ರಿ, ಹಾಗೆ ಇದರ ಉಪಯೋಗದ ಬಗ್ಗೆನೂ ಸ್ವಲ್ಪ ತಿಳಿಸಿಕೊಡಿ ಕಾರ್ಯಕ್ರಮದಲ್ಲಿ. ಅದರಿಗಿಂತ ಮುಂಚೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ನೀವು ಕೇಳ್ತಾ ಇದ್ರ ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ನಿಂಗರಾಜ್ ಬೆಳಗಲಿ ಅವರು. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ ಇದು 90.4 ಎಫ್ಎಂ ಕೆಎಲ್ಇ ಕನಸು ಕೃಷಿ ಮಿತ್ರ ಕಾರ್ಯಕ್ರಮವಿದು. ಸ್ನೇಹಿತರ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು. ಬ್ರೇಕ್ ನ ಮುಂಚೆ ಇದರ ಉಪಯೋಗ ಬಗ್ಗೆ ತಿಳಿಸಿ ಅಂತ ಹೇಳಿದೆ ದಯವಿಟ್ಟು.
2: ಉಪಯೋಗ ಯಾವ ತರ ಮಾಡುವುದಂದ್ರೆ, ನೀವು ನೋಡಿ ಈ ಕೀಟದಲ್ಲಿ ಸುಮಾರು 4 ಜೀವನ ಚಕ್ರಗಳಿದ್ದು ಮೊಟ್ಟೆಯನ್ನು ನಾವು ಉಪಯೋಗ ಮಾಡಬಹುದು. ತದನಂತರ 2ನೇ ಜೀವನ ಚಕ್ರ ಅದರ ಮರಿಗಳನ್ನು ಉಪಯೋಗ ಮಾಡಬಹುದು. ಕೋಶಾವಸ್ಥೆಯನ್ನು ಉಪಯೋಗ ಮಾಡಕ್ಕೆ ಆಗಲ್ಲ, ಅಡಲ್ಟ್ ಉಪಯೋಗ ಮಾಡಕ್ಕೆ ಆಗಲ್ಲ. ನಾವು ಮೇನ್ ಉಪಯೋಗ ಮಾಡೋದು 2 ಜೀವನ ಚರಿತ್ರೆ. ಒಂದು ಮೊಟ್ಟೆ ಏನ್ ಮಾಡ್ಬೇಕಂದ್ರೆ, 1 ಎಕರೆಗೆ ಸುಮಾರು 1,000 to 1,500 ಮೊಟ್ಟೆಗಳನ್ನು ನಾವು ಸಿಂಪಡಿಸಬೇಕು. ಸಿಂಪಡಿಸುವುದು ಹೇಗೆಂದ್ರೆ, ಕೀಟನಾಶಕ ತರ ಅಲ್ಲ, ಮೊಟ್ಟೆಗಳು ಇರುತ್ತಲ್ಲ ಆ ಮೊಟ್ಟೆಗಳನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿದಲ್ಲಿ ಹಾಕಬೇಕು. ಆ ಮೊಟ್ಟೆಗಳ ಜೊತೆಗೆ ಕಟ್ಟಿಗೆಯ ಒಂದು ಪೌಡರ್ ಇರುತ್ತಲ್ಲ, ಕಾರ್ಪೆಂಟರ್ಸ್ ಅಲ್ಲಿ ಸಿಗುತ್ತಲ್ಲ, ಆ ಕಟ್ಟಿಗೆ ಪೌಡರ್ ಅನ್ನು ಆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಬೇಕು. ಅದಕ್ಕೆ ಮೇಲೆ ಸಣ್ಣ ರಂಧ್ರಗಳನ್ನು ಮಾಡಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ, ನಾವು ಆ ಎಲೆಗಳ ಮೇಲೆ, ಎಲೆಯ ಅಥವಾ ಕ್ರಾಪ್ ತುತ್ತ ತುದಿ ಏನಿರುತ್ತಲ್ಲ ಎಲೆಗಳ ಮೇಲೆ, ಈ ತರ ಟ್ಯಾಪ್ ಮಾಡ್ತಾ ಹೋಗ್ಬೇಕು. ಸೊ ಹಾಗೆ ಮಾಡಿದಾಗ ಏನಾಗುತ್ತಂದ್ರೆ, ಕಟ್ಟಿಗೆ ಪೌಡರ್ ಜೊತೆ ಈ ಒಂದು ನಮ್ಮ ಗ್ರೀನ್ ಲೇಸ್ ವಿಂಗಿನ ಮೊಟ್ಟೆಗಳು ಆ ಎಲೆಗಳ ಮೇಲೆ ಬೀಳುತ್ತವೆ. ಬಿದ್ದು ಅಲ್ಲೇ ಒಂದು 4 ದಿವಸದಲ್ಲಿ

0: ಹಿಡಿದು ಮರಿ ಹುಳಾಗಿ ಹೊರಗಡೆ ಬರುತ್ತವೆ. ಆ ಮರಿ ಹುಳಗಳೇ ಆ ಒಂದು ಬೆಳೆಗಳಲ್ಲಿ ಇರುವಂತಹ ರಸೇರು ಕೀಟಗಳನ್ನು ಹೋಗಿ ತಿಂದು ಮತ್ತೇನಾಗುತ್ತೆ, ಆ ಲೈಫ್ ಸೈಕಲ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ಇದೊಂದು ಏನಂದ್ರೆ ಹತೋಟಿ ಕ್ರಮ ಮಾಡಬಹುದು ನಮ್ಮ ಕೀಟಗಳನ್ನ. ಎರಡನೇ ವಿಧ ಏನಂದ್ರೆ ಮೊಟ್ಟೆಗಳು ಬಿಟ್ಟರೆ ಸೆಕೆಂಡ್ ನಾವು ಆ ಮರಿ ಹುಳು ಇರುತ್ತಲ್ಲ, ಮೂರು ಸ್ಟೇಜ್ ಮರಿ, ಸ್ಟೇಜ್ ಒಂದು, ಸ್ಟೇಜ್ ಎರಡು, ಸ್ಟೇಜ್ ಮೂರು, ಯಾವ್ದಾದ್ರು ಸ್ಟೇಜ್ ಅನ್ನು ನೀವು ಮತ್ತೆ ಸೇಮ್ ಮೊಟ್ಟೆ ತರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಆ ಡಬ್ಬಿಯಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ನೀವು ಮನೆಯಲ್ಲಿ ಈ ನೀವು ಏನಂದ್ರೆ ರೈಸ್ ಇಟ್ಟಿರ್ತಾರ ಡಬ್ಬಿಯಲ್ಲಿ, ಅದರಲ್ಲಿ ಒಂದು ಬಾಲು ತರ ಆಗುತ್ತೆ, ಅದನ್ನ ನಾವು ಕಾರ್ಸರ ಸಿಫಲನಿಕ ಅಂತೀವಿ. ಆ ಕಾರ್ಸರ ಸಿಫಲನಿಕ ಮೊಟ್ಟೆಗಳನ್ನು ಆ ಡಬ್ಬಿಯಲ್ಲಿ ಹಾಕಿಟ್ಟಿರ್ಬೇಕು ಆ ಮರಿಹುಳ ಜೊತೆ. ಅದೇನಾಗುತ್ತೆ, ಟೆಂಪರರಿ ಆ ಮೊಟ್ಟೆಯನ್ನು ತಿಂದು ಬದುಕ್ತಾ ಇರುತ್ತೆ. ನೀವು ಯಾವಾಗ ಗದ್ದೆಗಳಿಗೆ ಹೋಗ್ಬೇಕಲ್ವಾ, ಯಾವಾಗ ನೀವು ರಿಲೀಸ್ ಮಾಡ್ಬೇಕಲ್ಲ, ಸೊ ಆ ಡಬ್ಬಿನ ತಂದು ಹೋಗಿ ಮೊದಲು ಹೇಳಿದ ತಕ್ಷಣ ಆ ತರನೇ ಏನ್ ಮಾಡ್ಬೇಕಂದ್ರೆ ಆ ಎಲೆಗಳ ಮೇಲೆ ಹೋಗಿ ಒಂದೊಂದೇ ಮರಿಹುಳು ಇರುತ್ತಲ್ಲ ರಿಲೀಸ್ ಮಾಡ್ತಾ ಹೋಗ್ಬೇಕು. ಒಂದು ಸ್ಮಾಲ್ ಕೆಮಲ್ ಬ್ರಷ್ ಇಟ್ಕೋಬೇಕು ನಿಮ್ಮ ಹತ್ರ, ಏನ್ ಮಾಡ್ಬೇಕು ಆ ಡಬ್ಬಿಯಲ್ಲಿ ಕೆಮಲ್ ಬ್ರಷ್ ಹಾಕೋದು, ಒಂದು ಮರಿಹುಳನ್ನ ಒಂದು ಕ್ರಾಪ್ಗೆ ರಿಲೀಸ್ ಮಾಡೋದು. ಸೊ ಈ ತರ ನೀವು ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಗಿಡಕ್ಕೆ ಮಾಡುವುದಲ್ಲ ಇದು. ಎಕ್ಸಾಂಪಲ್ ಒಂದು ಎಕರೆ ಅಂದ್ರೆ ಸುಮಾರು ಲಕ್ಷ ಗಂಟಲೆ ಬೆಳೆಗಳಿರುತ್ತವೆ, ಚಿಕ್ಕ ಚಿಕ್ಕ ಬೆಳೆಗಳು. ಈಗ ಒಂದ್ ಮೀಟರ್ ಒಂದು ಮರಿಹುಳ ರಿಲೀಸ್ ಮಾಡಿದ್ರೆ ಮತ್ತೊಂದು ಮೀಟರ್ ಬಿಟ್ಟು ಮತ್ತೊಂದು ಮರಿಹುಳ ರಿಲೀಸ್ ಮಾಡೋದು. ಸೊ ಹೀಗೆ 1500 ಅಂತ ಹೇಳುದು 2500 ಮರಿಹುಳಗಳನ್ನು ನೀವು ಒಂದು ಎಕರೆಗೆ ರಿಲೀಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಏನಾಗುತ್ತೆ ಅಂದ್ರೆ, ಒಂದು ತಿಂಗಳಲ್ಲಿ ಅದೇ ಮರಿಹುಳು ಅಡಲ್ಟ್ ಆಗಿ ಬಂದು ಅವು ಮತ್ತೆ ಸಂತಾನೋತ್ಪತ್ತಿ ಹೋಗಿ ಸುಮಾರು 1500 ರಿಲೀಸ್ ಮಾಡಿರುವಂತಹ ಮರಿಹುಳುಗಳು ಅವು ಸುಮಾರು 25,000 ತಾಯಿ ಹುಳುವಾಗಿ ಬರುತ್ತವೆ, ಅವೇ ಮತ್ತೆ ತತ್ತಿ ಹಾಕುತ್ತಾ ಹೋಗುತ್ತವೆ. ಸೊ ಈ ಒಂದು ಜೀವನ ಚರಿತ್ರೆ ನಿಮ್ಮ ಗದ್ದೆಯಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದರಿಂದ ನೀವೇನಂದ್ರೆ ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡೋದು ಅವಶ್ಯಕತೆನೇ ಇಲ್ಲ. ಸೊ ಇದು ನಾವು ಸೆಲ್ಫ್ ಪರ್ಪೆಚುಯೇಷನ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ಆದ್ದರಿಂದ ನಿಮ್ಮ ಒಂದು ಒಕ್ಕಲುತನ ಅಥವಾ ನಿಮ್ಮ ಒಂದು ಬೇಸಾಯ ರಾಸಾಯನಿಕ ಮುಕ್ತವಾಗಿರುತ್ತದೆ ಮತ್ತು ತುಂಬಾ ಸಮೃದ್ಧವಾದ ಬೆಳೆ ಬರುತ್ತದೆ ಅಂತ ನಾನು ನನ್ನ ನಂಬಿಕೆಯಿಂದ ಹೇಳ್ತಿದ್ದೇನೆ.
1: ಇಷ್ಟು ಉತ್ತಮವಾಗಿ ತಿಳಿಸಿದ್ರಿ. ಅಂಡ್ ನಾನು ಅಲ್ಲೇ ಒಂದು ಪ್ರಶ್ನೆ ಇತ್ತು, ಇದನ್ನ ಒನ್ ಟೈಮ್ ಮಾಡ್ಬೇಕಾ ಅಥವಾ ಸತತವಾಗಿ ಮಾಡಿ? ನೀವೇ ಅಂದ್ರೆ ಇದು ಒಂದು ಸೈಕಲ್ ತರ ಅಂತ.
0: ಒಂದೇ ಟೈಮ್ ಮಾಡಿದ್ರೆ ಸಾಕು, ಅದಕ್ಕೆ ನಾವು ಸೆಲ್ಫ್ ಪರ್ಪೆಚುಯೇಷನ್ ಅಂತೀವಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಏನ್ ಜಾಸ್ತಿ ಇಲ್ಲ. ನಿಮ್ಗೆ ಏನ್ ಖರ್ಚು ಆಗೋದು, ನಿಮ್ಗೆ ಜಾಸ್ತಿ ಖರ್ಚು ಇಲ್ಲ. ಒಂದ್ ಎಕರೆಗೆ ನೀವು 500-600 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, ನಿಮ್ಮ ಒಂದ್ ಎಕರೆ ಪೂರಾ ನಿಮ್ಮ ಬೆಳೆ ಮುಗಿಸುವವರೆಗೂ, ಹಾರ್ವೆಸ್ಟ್ ಆಗುವವರೆಗೂ ಇದು ಕಂಟಿನ್ಯೂ ನಡೀತಾ ಇರುತ್ತೆ. ನೀವು ಸ್ಪ್ರೇ ಮಾಡೋದು ಅವಶ್ಯಕತೆನಿಲ್ಲ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಈ ಕೀಟವು ಜಾಸ್ತಿ ರಸಾಯನ ಕೀಟಕ್ಕೆ ಅತ್ಯುತ್ತಮವಾದ ರಾಮಬಾಣವಾಗಿದೆ. ರಸಾಯನ ಕೀಟಕ್ಕೆ ತುಂಬಾ ಉಪಯೋಗಕಾರಿ. ನಾನಂದೆ ಸಸ್ಯ ಏನೊಂದೆ, ವೈಟ್ ಫ್ಲೈ ಅಂದೆ. ಓಕೆ, ಆನಂತರ ಕೆಲವೊಂದು ಲೆಪ್ಡೋಪ್ಟರ್ ಇನ್ಸೆಕ್ಟ್ ಮೊಟ್ಟೆಗಳನ್ನ ತಿಂದು ಹಾಕುತ್ತದೆ. ಆದ್ದರಿಂದ ರಸಾಯನ ಕೀಟಕ್ಕೆ ಪ್ರೆಸೆಂಟ್ಲಿ ನಾವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ರಸಾಯನ ಕೀಟದ ಕೀಟನಾಶಕಗಳು ತುಂಬಾ ಡೇಂಜರಸ್ ನಮ್ಮ ಹೆಲ್ತ್ಗೆ. ಸೊ ಅಂತ ಒಂದು ಕೀಟನಾಶಕಗಳನ್ನು ಇದು ತೆಗೆದು ಹಾಕಿಬಿಡುತ್ತದೆ. ಅದಕ್ಕೆ ಇದು ಅತ್ಯುತ್ತಮವಾದ ಒಂದು ಪರಭಕ್ಷ ಕೀಟ. ಎಲ್ಲ ರೈತರು ದಯವಿಟ್ಟು ಇದನ್ನು ನಿಮ್ಮ ಒಂದು ಗದ್ದೆಗಳಲ್ಲಿ ಉಪಯೋಗಿಸಿ. ಇದು ನೇಚರ್ ಆಗಿ ನಿಸರ್ಗವಾಗಿ ಇದು ಸಿಗುತ್ತದೆ. ತಮ್ಮ ಅಕ್ಕಪಕ್ಕದ ಗದ್ದೆಗಳ ಪಕ್ಕದಲ್ಲಿ ಕಾಟನ್ ಕ್ರಾಪ್ ಇದ್ದರೆ, ಹತ್ತಿಯ ಬೆಳೆ ಇದ್ದರೆ, ಆ ಹತ್ತಿಯ ಬೆಳೆಯಲ್ಲಿ ಇದು ಪಕ್ಕ ಸಿಕ್ಕೇ ಸಿಗುತ್ತದೆ. ಹಸಿರು ಹುಳ ಇರುತ್ತದೆ, ಸ್ಟಾಕ್ ಎಗ್ ಇರುತ್ತದೆ. ದಯವಿಟ್ಟು ಅದನ್ನು ತಂಬನ್ನಿ, ತಮ್ಮಂದು ನಿಮ್ಮ ಹೊಲದಲ್ಲಿ ಅದನ್ನು ಬಿಟ್ಟು ಬಿಡಿ. ಅದು ತನ್ನನ್ನು ತಾನೇ ರಿಲೀಸ್ ಆಗ್ತಾ ಇರ್ತದೆ, ತನ್ನ ತಾನೇ ಬೆಳೀತಾ ಇರುತ್ತದೆ. ಸೊ ಆಟೋಮೆಟಿಕ್ ಆಗಿ ಇದರಿಂದ ನಿಮ್ಮ ಒಂದು ಕೀಟಗಳು ಹತೋಟಿಯಲ್ಲಿರುತ್ತೆ ಅಂತ ನನ್ನ ನಂಬಿಕೆ.
1: ಇವತ್ತಿನ ಈ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಇದರ ಕುರಿತು ತಾವು ವಿವರವಾದ ಮಾಹಿತಿ ಕೊಟ್ಟರೆ. ಈಗ ಈ ಪರಭಕ್ಷಕ ಕೀಟದ ನಿರ್ವಹಣೆ ಕುರಿತು ಆಮೇಲೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಓಕೆ, ಸೊ ಪರಭಕ್ಷಕ ಕೀಟದ ನಿರ್ವಹಣೆ ನೋಡಿ, ಇದಕ್ಕೆ ವಾತಾವರಣದಲ್ಲಿ ಒಂದು 20°C ನಿಂದ ಹಿಡಿದು ಒಂದು 38°C ಈ ತಾಪಮಾನದಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತದೆ. 45 ಮೇಲೆ ಆದರೂ ಇದು ಚೆನ್ನಾಗಿ ಬರಲ್ಲ. ಆನಂತರ 14°C ಕಡಿಮೆ ಇದ್ದರೂ ಇದು ಚೆನ್ನಾಗಿ ಬರೋದಿಲ್ಲ. ಇದರ ಒಂದು ಜೀವನ ಚರಿತ್ರೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ 20°C ಅಂತ ಹೇಳಿದು ಸುಮಾರು ಒಂದು 38-40 ಬಂದ್ರೆ ಇರ್ಬೋದು ಪಕ್ಕ. ಇದು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಬರುತ್ತೆ, ತನ್ನ ಜೀವನ ಚಕ್ರವನ್ನು ಮುಗಿಸುತ್ತೆ. ಆ ತನ್ನ ಜೀವನ ಚಕ್ರದಲ್ಲಿ ಇನ್ನ ಯಾವುದೇ ರಸಾಯನ ಕೀಟಗಳು ಇದ್ದರೆ ಅದನ್ನು ತಿಂದು ಹಾಕುತ್ತೆ. ನೀವು ವಿಚಾರ ಮಾಡಿ, ಒಂದು ಮರಿಹುಳ, ಈ ಹಸಿರು ಹುಳದ ಒಂದು ಮರಿಹುಳ ತನ್ನ ಜೀವನ ಚಕ್ರದಲ್ಲಿ ಸುಮಾರು 150 ಹಿಡಿದು 250 ಸಸ್ಯವನ್ನು ತಿಂದು ಹಾಕುತ್ತೆ. ನೀವು ಲೆಕ್ಕ ಹಾಕಿ, ಒಂದೇ ಒಂದು ಹುಳು ಇಷ್ಟು ತಿಂತೈತಂದ್ರೆ ಸುಮಾರು 1500 ನಾವು ರಿಲೀಸ್ ಮಾಡಿರ್ತೀವಿ, 35 ಒಂದು 25,000 ಆಗುತ್ತೆ ಒಂದೇ ಎಕರೆದಲ್ಲಿ. ಆ 25,000 x 250, ಇಷ್ಟೊಂದು ಕೀಟಗಳನ್ನ ಇದು ತಿಂದು ಹಾಕುತ್ತೆ. ನಾವು ಅನ್ಕೋಬಹುದು ಸುಮಾರು ನಾವು ಕೀಟನಾಶಕ ಯೂಸ್ ಮಾಡಿದ್ರೆ ಇಷ್ಟು ಸಾಯಲ್ಲ, ಇಟ್ಟು ಸತ್ತೋಗಲ್ಲ. ಬಟ್ ಈ ಒಂದು ಪರಭಕ್ಷ ಕೀಟ ತುಂಬಾ ಹತೋಟಿ ಕ್ರಮದಲ್ಲಿ ಹೆಲ್ಪ್ ಆಗುತ್ತೆ, ಒಳ್ಳೇದು ಮಾಡುತ್ತೆ. ಅದಕ್ಕೆಲ್ಲ ರೈತ ಮಿತ್ರರೇ ಕೇಳಿ, ದಯವಿಟ್ಟು ಕೇಳಿ, ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟವಾದಂತಹ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗ ಮಾಡಬೇಡಿ ತಮ್ಮ ಗದ್ದೆಗಳಲ್ಲಿ. ಸೊ ಬಯಾಲಜಿಕಲ್ ಕಂಟ್ರೋಲ್ಗೆ ನೀವು ಶಿಫ್ಟ್ ಆಗಿ ದಿನದಿಂದ ದಿನಕ್ಕೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಆಹಾರ ಶುದ್ಧಿ ಇರುತ್ತದೆ, ನಿಮ್ಮ ಹೊಲ ಶುದ್ಧಿ ಇರುತ್ತದೆ, ನಿಮ್ಮ ಗಾಳಿ ಶುದ್ಧಿ ಇರುತ್ತದೆ. ಆನಂತರ ನೀವು ಬೆಳೆಯುವಂತಹ ಆಹಾರ ಮುಂದೆ ನಿಮ್ಮ ಪೀಳಿಗೆ ಮಕ್ಕಳಿಗೂ ಶುದ್ಧವಾದ ಆಹಾರ ನೀವು ಕೊಡುತ್ತೀರಿ. ಆದ್ದರಿಂದ ಪರಭಕ್ಷ ಕೀಟಗಳನ್ನು ನಿಮ್ಮ ಗದ್ದೆಗಳಲ್ಲಿ ಯೂಸ್ ಮಾಡಿ ಸಮೃದ್ಧವಾದ ಆಹಾರವನ್ನು ಬೆಳೆಯಿರಿ, ಉತ್ತಮ ಆರೋಗ್ಯವನ್ನು ಪಡೆಯಿರಿ ಅಂತಂದು ನನ್ನ ನಂಬಿಕೆ.
1: ಸರ್, ಬಹಳ ಉತ್ತಮವಾಗಿ ತಾವು ತಿಳಿಸಿದ್ರಿ. ಈಗ ಇದರ ಲಾಭಗಳು ಅಂತ ಒಂದು ಪ್ರಶ್ನೆನೇ ಇತ್ತು, ಆ ಲಾಭಗಳನ್ನು ನೀವು ತಿಳಿಸ್ಬಿಟ್ರಿ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಏನಂದ್ರೆ,

0: ರೈತರು ಈಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಕರೆಂಟ್ ಸಿನಾರಿಯೋನಲ್ಲಿ ಎಷ್ಟು ಈ ಒಂದು ಬಯೋಲಾಜಿಕಲ್ ಮೆಥಡ್ ಅನ್ನು ಅಳವಡಿಸಿಕೊಂಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು
1: ಸರ್? ನೋಡಿ, ಈಗಿನ ಪ್ರಕಾರ ರೈತರು ದಿನದಿಂದ ದಿನಕ್ಕೆ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಮೊದಲಿನ ತರ ಇಲ್ಲ. ಯಾಕೆಂದ್ರೆ ಒಂದು ಕ್ರಾಂತಿ ಆಗಿದೆ, ಏನಂದ್ರೆ ಮೊಬೈಲ್ ಕ್ರಾಂತಿ ಅನ್ಕೋಬಹುದು ನಾವು. ಸಹಜವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರೂ ನೋಡ್ತಾರೆ ಏನ್ ಟೆಕ್ನಾಲಜಿ ಬಂದಿದೆ, ಏನಾಗ್ತಾ ಇದೆ ಎಲ್ಲರಿಗೂ. ವಿಸ್ತರಣಾಧಿಕಾರಿ ನಾನು ಅಂದೆ ಈಗ ಮುಂಚೆ, ಬಟ್ ವಿಸ್ತರಣಾಧಿಕಾರಿಗೆ ತೊಗೊಳೋದು ಅತ್ಯುತ್ತಮ. ಅದಕ್ಕಿಂತ ಮುಂಚೆವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ತಮ್ಗೆ ಆರಾಮಾಗಿ ಈ ವಿಷಯ ಒಂದು ತಮ್ಮ ಕೈಯಲ್ಲಿ ಸಿಗ್ಬೋದು. ನೀವು ಏನಂದ್ರೆ ಮೊಬೈಲ್ ಅಲ್ಲಿ ಟೈಪ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಸಿರು ಹುಳ ಅಥವಾ ಏನಂದ್ರೆ ಗ್ರೀನ್ ಲೇಸ್ ವಿಂಗ್ ಅಂತ ಟೈಪ್ ಮಾಡಿ, ಗ್ರೀನ್ ಲೇಸ್ ವಿಂಗ್ ಅದ ಉಪಯೋಗಗಳು ಅಂತ ಟೈಪ್ ಮಾಡಿ, ಇದರ ಸವಿಸ್ತಾರವಾದ ಎಲ್ಲ ಒಂದು ವಿಷಯವು ತಮ್ಮ ಕೈಯಲ್ಲೇ ಬಂದ್ಬಿಡುತ್ತೆ. ಅದನ್ನ ನೀವು ಒಂದ್ಸಾರಿ ನೋಡಿ, ಎರಡ್ ಸಾರಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದನ್ನ ನೀವು ತಮ್ಮ ಗದ್ದೆಗಳಲ್ಲಿ ಬಳಸಲು ಮುಂದಾಗಿ. ಒಂದು ಪ್ರಶ್ನೆ ಕಾಡ್ತಿರಬಹುದು ನಿಮಗೆ, ಇದು ಎಲ್ಲಿ ಸಿಗುತ್ತೆ, ನಮಗೆ ಎಲ್ಲಿಂದ ತರಬೇಕು, ತಾವು ಏನ್ ಮಾಡ್ಬೇಕಂದ್ರೆ ರೈತರು ದಯವಿಟ್ಟು ಕೃಷಿ ವಿಶ್ವವಿದ್ಯಾಲಯಗಳು ಇರುತ್ತವೆ ನಮ್ಮ ಕರ್ನಾಟಕದಲ್ಲಿ. ನಾನು ಹೇಳೋರ ಪ್ರಕಾರ ಈ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ನೀವು ದಯವಿಟ್ಟು ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಸಬ್ ಕ್ಯಾಂಪಸ್ಗಳಿವೆ, ಬಿಜಾಪುರ ಅಗ್ರಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಬನ್ನಿ. ನೆಕ್ಸ್ಟ್ ನೀವು ಮತ್ತೆ ಆ ಕಡೆ ಹೋದರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇದೆ, ಅಲ್ಲಿ ಕೂಡ ಈ ಕೀಟ ಸಿಗುತ್ತದೆ. ನೆಕ್ಸ್ಟ್ ನೀವು ಮತ್ತೆ GKFK ಕ್ಯಾಂಪಸ್ ಬೆಂಗಳೂರಲ್ಲಿದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಈ ಕೀಟವು ಅಲ್ಲಿ ಕೂಡ ಸಿಗುತ್ತದೆ. ಇದಕ್ಕಾಗಿ ಉಪಯೋಗಕರ ಪರಭಕ್ಷ ಕೀಟಗಳಿಗಾಗಿ ನಮ್ಮ ಸೆಂಟ್ರಲ್ ಅಗ್ರಿಕಲ್ಚರ್ ಏನಿದೆ ಅಂದ್ರೆ, ಭಾರತ ಸರ್ಕಾರ ಬೆಂಗಳೂರಲ್ಲಿ ಒಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಇದೆ, NBAR ಅಂತೀವಿ, ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸ್ ಅಂತಂದು. ಸೊ ತಾವು ದಯವಿಟ್ಟು ಈ ಒಂದು ಏನಂದ್ರೆ ರಿಸರ್ಚ್ ವಿಂಗ್ ಅನ್ನ ಭೇಟಿ ಮಾಡಿ. ಇದೆಲ್ಲಿದೆ ಅಂದ್ರೆ ಹೆಬ್ಬಾಳದಲ್ಲಿದೆ ಬೆಂಗಳೂರಲ್ಲಿ. ತಾವು ಹೋದ್ರೆ ಇದು ಹಸಿರುಗಳು ಒಂದೇ ಅಲ್ಲ, ಸುಮಾರು ಒಂದು 40-45 ವಿಧವಾದ ವಿವಿಧ ಪರಭಕ್ಷ ಕೀಟಗಳು ಸಿಗುತ್ತವೆ, ಪ್ಯಾರಾಶೂಟಾಡ್ ಸಿಗುತ್ತವೆ. ಇವೆಲ್ಲ ಬಗ್ಗೆ ಮಾಹಿತಿ ತಮಗೆ ದಯವಿಟ್ಟು ಸಿಗುತ್ತದೆ. ಹೋಗಿ ಮಾಹಿತಿ ಕೇಳಿ, ಟ್ರೈನಿಂಗ್ ಇದೆ, ತಾವು ಟ್ರೈನಿಂಗ್ ಹೋಗ್ಬೋದು. ಎಲ್ಲಾ ರೀತಿಯಾದಂತ ವಿವಿಧ ವಿಜ್ಞಾನಿಗಳಿದ್ದಾರೆ, ಬೇರೆ ಬೇರೆ ಕೀಟಕ್ಕೆ ಬೇರೆ ಬೇರೆ ವಿಭಾಗಗಳಿದ್ದಾವೆ, ತಾವು ಹೋಗಿ ಭೇಟಿ ನೀಡಿ. ಇಲ್ಲೇ ಬೇಡ ಅಂದ್ರೆ ಮತ್ತೆ ನೀವು ಮಂಡ್ಯ ಕಡೆ ಹೋದ್ರೆ ಮಂಡ್ಯದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಅಲ್ಲಿ ಭೇಟಿ ಕೊಡಿ. ಈ ತರವಾದ ಯಾವುದೇ ಆದ ಕೃಷಿ ವಿಶ್ವವಿದ್ಯಾಲಯಗಳಿದೆ, ಎಲ್ಲಾ ಕೃಷಿ ವಿಶ್ವವಿದ್ಯಾಲಯದ ಈ ಕೀಟವು ಸಿಗುತ್ತದೆ. ಈ ಕೀಟದ ಜೊತೆ ಬೇರೆ ಬೇರೆ ಕೀಟಗಳು ಕೂಡ ಇವೆ. ಸಮಗ್ರವಾದ ಮಾಹಿತಿ ತುಂಬಾ ಪಕ್ಕ ಸಿಕ್ಕೇ ಸಿಗುತ್ತದೆ. ಆದ ಕಾರಣಕ್ಕ ತಾವು ಏನು ಮಾಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಸಮಗ್ರವಾದ ಒಂದು ಮಾಹಿತಿಯನ್ನು ಪಡೆದುಕೊಂಡು ತಾವು ಮುಂದೆ ಒಂದು ಸಮಗ್ರ ಕೃಷಿ ರೈತರಾಗಿ ಬಾಳಿ ಅಂತಂದು ನಾನು ಆಶಿಸುತ್ತೇನೆ ತಮ್ಮಲ್ಲಿ.
0: ಸರ್, ಈಗ ಕೀಟನಾಶಕ ಕಮ್ಮಿ ಬಳಸಿ, ಕಮ್ಮಿ ಅಲ್ಲ ಕಂಪ್ಲೀಟ್ ಆಗಿ ನಿಲ್ಸಿಬಿಡಿ ಅಂತ ತಾವು ಹೇಳ್ತಾ ಇದ್ರಿ. ಅಂತ ಸಂದರ್ಭದಲ್ಲಿ ಪರಭಕ್ಷಕ ಕೀಟದ ಒಂದು ವಿಷಯದ ಬಗ್ಗೆ ನಾವು ಮಾತನಾಡುವಾಗ ಕ್ಯಾನ್ ಯು ಟೆಲ್ ಫೈನಾನ್ಷಿಯಲಿ ಯಾವುದು ಉತ್ತಮ, ಅದ್ರ ಬಗ್ಗೆ
1: ನೋಡಿ. ಈಗ ತುಂಬಾ ಅತ್ಯುತ್ತಮವಾದ ಪ್ರಶ್ನೆ ಅಂತ ಕೇಳಿದ್ರೆ ನನಗೆ. ಈಗ ರೈತರು ನೋಡಿ, ಅವ್ರ ಹತ್ರ ದುಡ್ಡು ಇರೋದಲ್ಲ ಪಾಪ, ಆದ್ರೂ ಏನ್ ಮಾಡ್ತಾರೆ, ತಮ್ಮ ಗದ್ದೆಗಳಲ್ಲಿ ಯಾವುದೋ ರೋಗ ಬರಲಿ ಅಥವಾ ಒಂದು ಕೀಟ ಬರಲಿ, ಮೊದಲು ಅವರು ವಿಚಾರಿಸೋದಿಲ್ಲ. ಫಸ್ಟ್ ಹೋಗಿ ಅವ್ರು ಮಾಡೋ ಕೆಲಸ ಏನಂದ್ರೆ, ಈ ಒಂದು ಬೀಜ ಗೊಬ್ಬರ ಅಂಗಡಿಗೆ ಹೋಗಿ ಉದ್ರಿ ಹಚ್ಚಿ ಸುಮಾರು ಒಂದು 2,500 ಒಂದು 5,000-6,000 ಕೀಟನಾಶಕವನ್ನು ಅಲ್ಲಿ ತೆಗೆದುಕೊಂಡು ಬಂದು 1 ಎಕರೆಗೆ ಸ್ಪ್ರೇ ಮಾಡ್ತಾರೆ. ಓಕೆ, ಸೊ 1 ಎಕರೆಯಲ್ಲಿ ನೀವು ಸ್ಪ್ರೇ ಮಾಡ್ಕೊಂಡ್ರೆ ಅತಿ ಕಡಿಮೆ ಅಂದ್ರೆ ಒಂದು 3,500 ಅಂತ ಇಟ್ಕೊಳ್ಳಿ. ಬಟ್ ಈಗ ನನ್ನ ಒಂದು ಟಾಪಿಕ್ ಬನ್ನಿ, ಪರಭಕ್ಷ ಕೀಟದ ಉಪಯೋಗ. ಅದೇ ಒಂದು ಪರಭಕ್ಷ ಕೀಟ 1 ಎಕರೆಗೆ ನಿಮಗೆ ತಗುಲು ವೆಚ್ಚ ಕೇವಲ 500 ರೂಪಾಯಿ ಅಷ್ಟೇ, ಬರೀ 500 ರೂಪಾಯಿ. 500 ರೂಪಾಯಿಲಿ ನೀವು 1 ಎಕರೆಯನ್ನ ಹತೋಟಿ ಕ್ರಮ ಮಾಡಬಹುದು ಕೀಟಗಳನ್ನ. ಅದೇ ನೀವು 3,500 ಅಥವಾ 6,000, ಬಟ್ ಈ 3,500 ಅಥವಾ 6,000 ಬರೀ ಒಂದ್ ಟೈಮ್ ಅಷ್ಟೇ ನೀವು ಮಾಡ್ತಾ ಇರೋದು. ಆತರ ನೀವು ಸುಮಾರು 4-5 ಟೈಮ್ ನೀವು ಸ್ಪ್ರೇ ಮಾಡ್ತೀರಾ ನಿಮ್ಮ ಗದ್ದೆಗಳಲ್ಲಿ. ಸೊ ನಿಮಗೆ ಕೀಟನಾಶಕಗಳಿಂದ ಸುಮಾರು ಒಂದು 18,000-25,000 ಬರುತ್ತೆ 1 ಎಕರೆಗೆ. ಇದು ಎಕ್ಸಾಂಪಲ್ ನೀವು ತಗೊಳ್ಳ ಮೆಣಸಿನಕಾಯಿ, ನಿಜವಾಗಿ ಹೇಳಬೇಕಂದ್ರೆ ಮೆಣಸಿನಕಾಯಿಯಲ್ಲಿ ಸುಮಾರು 21 ಸ್ಪ್ರೇಗಳನ್ನು ಮಾಡುತ್ತಾರೆ ರೈತರು. ಎದಕ್ಕೆ? ಮೆಣಸಿನಕಾಯಿಲಿ ಒಂದು ಮುಟುರ ರೋಗ ಅಂತ ಬರುತ್ತೆ, ಥ್ರಿಪ್ಸ್ ಇಂದ ಆಗೋದು. 21 ಸ್ಪ್ರೇ ನಾನು ನನ್ನ ಕಣ್ಣಾರೆಯಿಂದ ಕಂಡಿದ್ದೇನೆ. 21 ಸ್ಪ್ರೇಗೆ 1 ಸ್ಪ್ರೇ 3,000 ಆಗುತ್ತೆ. ವಿಚಾರ ಮಾಡಿ ನೀವು ಎಷ್ಟೊಂದು ದುಡ್ಡಿನ ಅಭಾವ ಆಯ್ತು ರೈತರಿಗೆ. ಅದಕ್ಕೆ ಇದನ್ನೆಲ್ಲ ಬಿಡಿ, ಏನ್ ಮಾಡಿ ನೀವು ಜಸ್ಟ್ ಒಂದು 500 ರೂಪಾಯಿ ಖರ್ಚು ಮಾಡಿ. 500 ರೂಪಾಯಿ ಖರ್ಚು ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಒಂದು 200 ರೂಪಾಯಿದಲ್ಲಿ ಅವ್ರು ನಿಮ್ಗೆ ಕೊಡ್ತಾರೆ, ಮೊಟ್ಟೆ ಆದ್ರೂ ಕೊಡ್ತಾರೆ ಅಥವಾ ಅದರದ್ದು ಮರಿ ಹುಳ ಆದ್ರೂ ಕೊಡ್ತಾರೆ. ನಿಮ್ಮ ಹೊಲಕ್ಕೆ ತನ್ನಿ, ತಂದು ಮೊದಲನೇ ನಾನು ಹೇಳಿರೋ ಪ್ರಕಾರ ಎಲೆಗಳ ಮೇಲೆ ಅವನ್ನ ಸಿಂಪಡಿಸ್ತಾ ಹೋಗಿ, ಈ ತರ ಟ್ಯಾಪ್ ಮಾಡ್ತಾ ಹೋಗಿ, ಅದು ಎಲೆಗಳ ಮೇಲೆ ಬೀಳುತ್ತೆ. ಆದ್ರೆ ನಿಮ್ಗೆ ಒಂದ್ ಸ್ವಲ್ಪ ಏನಂದ್ರೆ ಪೇಷನ್ಸ್ ಬೇಕು, ಒಂದ್ ಸ್ವಲ್ಪ ತಡೆಯುವ ಒಂದು ಮನೋಭಾವ ಬೇಕು, ತಾಳ್ಮೆ ಭಾವ ಬೇಕು. ಯಾಕಂದ್ರೆ ಬಯಾಲಜಿಕಲ್ ಕಂಟ್ರೋಲ್ ಅನ್ನೋದು ಪರಭಕ್ಷ ಕೀಟ ಅನ್ನೋದು ಒಂದು ದಿವಸದಲ್ಲಿ ಆಗುವಂತ ಒಂದು ಹತೋಟಿ ಕ್ರಮ ಅಲ್ಲ. ಇದಕ್ಕೆ ಲೈಫ್ ಸೈಕಲ್ ಇರುತ್ತೆ, ಈ ಹುಳುವಿಗಾಗಲಿ ಅಥವಾ ಫಂಗಸ್ಗಲ್ಲಿ ಬ್ಯಾಕ್ಟೀರಿಯಾಗಲಿ ವೈರಸ್ಗಲ್ಲಿ ಒಂದು ಪೂರ್ಣ ಜೀವನ ಚರಿತ್ರೆ ಇರುತ್ತೆ. ಆ ಜೀವನ ಚರಿತ್ರೆ ಮುಗಿದೋಯ್ತಂದ್ರೆ ಅವಾಗಿಂದ ನಿಮಗೆ ಪರಿಪೂರ್ಣವಾದ ಒಂದು ಏನಂದ್ರೆ ಹತೋಟಿ ಕ್ರಮ ಶುರು ಆಗುತ್ತೆ. ಅದಕ್ಕೆ ಇಲ್ಲಿ ಬಯಾಲಜಿಕಲ್ ಕಂಟ್ರೋಲ್ ಉಪಯೋಗದಲ್ಲಿ ಒಂದೇ ಒಂದು ನೆಗೆಟಿವ್ ಇರೋದು ಏನಂದ್ರೆ, ನಾವು ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮೊದಲನೇ ಬೆಳೆ ಮೇ ಬಿ ಸ್ವಲ್ಪ ನಿಮಗೆ ಲಾಸ್ ಮಾಡ್ಕೋಬಹುದು ನೀವು, ಬಟ್ 2ನೇ 3ನೇ ಬೆಳೆ ಕಂಟಿನ್ಯೂ ನಿಮಗೆ ಎಂದೂ ಲಾಸ್ ಆಗೋದಿಲ್ಲ, ತುಂಬಾ ನಿಮಗೆ ಒಂದು ಉಪಯೋಗಕಾರಿ. 2ನೇ

0: ಮಾತೇನಂದರೆ ಕೀಟನಾಶಕಗಳನ್ನು ಬಳಸಲೇಬೇಡಿ. ಓಕೆ, ಅದರಿಂದ ತುಂಬ ದುಷ್ಪರಿಣಾಮಗಳಿವೆ. ಆಹಾರ ವಿಷಪೂರಿತ ಇರುತ್ತೆ, ತುಂಬ ನಿಮ್ಮ ದುಡ್ಡು ಒಂದು ಖರ್ಚಾಗುತ್ತೆ, ಆನಂತರ ನಿಮ್ಮ ಮರಿಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಲ್ಲಿ ಅಂಗವಿಕಲತೆ ಕಾಡುತ್ತೆ. ಎಕ್ಸಾಂಪಲ್ ನೀವು ಕೇಳಬಹುದು, ಕಾಸರಗೋಡು ಸಿಂಡ್ರೋಮು, ಒಂದು ಕ್ಯಾಶ್ಯೂನೆಟ್ಗೆ ಯೂಸ್ ಮಾಡಿರ್ತಾರೆ ಕೆಮಿಕಲ್, ಅದರಿಂದ ತುಂಬ ಬೋನ್ ಡಿಫಾರ್ಮೇಷನ್ ಆಯಿತು. ಇದೆಲ್ಲ ಒಂದು ಉದಾಹರಣೆ ಇದೆ ನಮ್ಮ ಕಣ್ಣು ಮುಂದೆ. ಆದರೂ ನಮ್ಮ ರೈತರು ಹೆಚ್ಚುಕೊಳ್ತಾ ಇಲ್ಲ. ಆದ್ದರಿಂದ ನನ್ನ ದಯವಿಟ್ಟು ಒಂದು ಮನವಿ, ರಾಸಾಯನಿಕ ವಸ್ತುಗಳನ್ನು ಕಡಿಮೆ ಮಾಡಿ, ಪರಭಕ್ಷ ಕೀಟ ಆಗಿರ್ಬೋದು, ಪ್ಯಾರಾಸಿಟೈಡ್ಸ್ ಆಗಿರ್ಬೋದು, ಅಥವಾ ಎಂಟಮೋ ಪ್ಯಾಥೋಜನ್ಸ್ ಅಂತೀವಿ ಫಂಗಸ್ಯಿಂದ ಸಿಲಿಂಡರಿಂದ ಮಾಡಿರೋದು, ಇಂಥವನ್ನೆಲ್ಲ ಉಪಯೋಗ ಮಾಡಿಕೊಂಡು ಅತ್ಯುತ್ತಮವಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತ ನಾನು ಒಂದು ಅನಿಸಿಕೆ ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ನಮ್ಮ ರೈತರಿಗೆ ಇದರ ಬಗ್ಗೆ ಅರಿವು ಜಾಸ್ತಿ ಬೇಕು. ಇದರ ಬಗ್ಗೆ ಒಂದು ಅರಿವು ಬೇಕಾದರೆ ನಾನು ಈಗ ಹೇಳಿರೋ ಪ್ರಕಾರ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಿ. ಸುಮಾರು ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು 3-4 ಸರಿಯಾದರೂ ಹೋಗಿ, ಸುಮಾರು ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ನಡೀತಾ ಇರುತ್ತವೆ. ಆಸುಪಾಸಿನ ರೈತರಿಗೆ ಪಕ್ಕ ಗೊತ್ತಿರುತ್ತೆ ಕೃಷಿ ವಿಶ್ವವಿದ್ಯಾಲಯ ಆಸುಪಾಸು ಇರುವಂತಹ ಹಳ್ಳಿಗಳಲ್ಲಿ, ಬಟ್ ತುಂಬಾ ದೂರ ಇರುವಂತಹ ಒಂದು ಹಳ್ಳಿಗಳಲ್ಲಿ ಈ ವಿಷಯ ಗೊತ್ತಿರಲ್ಲ. ಅದಕ್ಕೆ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಈಗಾದ್ರೂ ಕಷ್ಟಪಟ್ಟು ಹೋಗಿ ಭೇಟಿ ಕೊಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ. ಒಂದು ಸಾರಿ ಭೇಟಿ ಕೊಟ್ಟರೆ ಸಾಕು, ನೀವು ಪಕ್ಕದ ಇಂಗ್ಲಿಷ್ ಹೇಳ್ತಾರ ಅಡಿಕ್ಟ್ ಅಂತಂದು. ಯಾಕಂದ್ರೆ ಅಲ್ಲಿರುವಂತ ಒಂದು ಸ್ಟಾಫ್ ಆಗಿರ್ಬೋದು, ಸೈಂಟಿಫಿಕ್ ವಿಜ್ಞಾನಿಗಳಾಗಿರ್ಬೋದು ಅಥವಾ ಸಹಾಯಕ ವಿಜ್ಞಾನಿಗಳಾಗಿರ್ಬೋದು, ಅವರು ಮಾಡುವಂತ ಕ್ರಿಯೆಗಳು, ಅಲ್ಲಿ ಇರುವಂತ ಒಂದು ಟೆಕ್ನಾಲಜಿ ಆಗಿರ್ಬೋದು ನೋಡಿ ನೀವು ಪಕ್ಕ ಪ್ರೇರಿತರಾಗುತ್ತೀರಂತಂದು ನನ್ನ ಒಂದು ಮನೋಭಾವ ಇದೆ. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳೋದು ಮತ್ತೊಮ್ಮೆ ಮಗದೊಮ್ಮೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವಂತ ಮಾಹಿತಿಗಳನ್ನು ತೆಗೆದುಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಪಕ್ಕ ನೀವೇ ನಿಮಗೆ ಪ್ರೇರಿತವಾಗಿ ನೀವೊಂದು ಇದು ಪರಭಕ್ಷ ಕೀಟಗಳನ್ನು ಸಾಕುವಿಕೆ ಆಗಲಿ ಅಥವಾ ಪರಭಕ್ಷ ಕೀಟಗಳಿಂದ ಆಗಲಿ ಅಥವಾ ಎಂಡೋಮ್ ಪೆಥೋಜನ್ಸ್ ಆಗಲಿ, ನೀವು ಕೂಡ ಇದನ್ನು ಒಂದು ಅನುಸರಿಸ್ತೀರ ಅಂತಂದು ನಾನು ನಂಬಿರುತ್ತೇನೆ ತಮ್ಮಲ್ಲಿ.
1: ಸರ್, ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ. ಬಹಳ ಮುಖ್ಯವಾಗಿ ಪರಭಕ್ಷಕ ಕೀಟ ಮಣ್ಣಿನ ಫಲವತ್ತತೆಗೆ ಎಷ್ಟು ಲಾಭ ಕೊಡುತ್ತೆ ಅದ್ರ ಬಗ್ಗೆ ಸ್ವಲ್ಪ.
0: ಸರ್, ಇಲ್ಲಿ ಒಂದು ವಿಷಯ ಹೇಳೋದಾದ್ರೆ, ಪರಭಕ್ಷ ಕೀಟ ಮತ್ತು ಮಣ್ಣಿನ ಫಲವತ್ತತೆಗೆ ಏನು ಲಿಂಕ್ ಇಲ್ಲ ಇದರಲ್ಲಿ. ಇದ್ರದ್ದು ಒಂದೇ ಕರ್ತವ್ಯ ಏನಂದ್ರೆ, ಪರಭಕ್ಷಕ ಕೀಟದ್ದು ಇದು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಒಂದು ಕೀಟಗಳನ್ನು ತಿನ್ನುತ್ತದೆ. ಇಲ್ಲಿ ನಮ್ದು ಏನು ಇದರಲ್ಲಿ ಪ್ರಾಮುಖ್ಯತೆ ಅಂದ್ರೆ, ರೈತರು ಸಿಂಪಡಿಸುವಂತ ರಾಸಾಯನಿಕ ಕೀಟಗಳನ್ನು ಕಡಿಮೆ ಮಾಡೋದು. ನೀವು ಹೇಳಿದ ಪ್ರಕಾರ ಮಣ್ಣಿನ ಫಲವತ್ತತೆ ಇದಕ್ಕೆ ಏನು ಲಿಂಕ್ ಇಲ್ಲ, ಅದ್ರದ್ದೇನೋ ಅದರೊಂದು ಕೊಂಡಿ ಇಲ್ಲ. ಅಲ್ಲೇ ಒಂದೇ ಒಂದು ಇದ್ರದ್ದು ಮುಖ್ಯ ಉದ್ದೇಶ ಪರಭಕ್ಷ ಕೀಟ ಅಂದ್ರೆ, ಬೆಳೆಗಳಿಗೆ ಹಾನಿ ಮಾಡುವಂತ ಕೀಟಗಳನ್ನು ತಿಂದಾಕೋದು, ತನ್ನ ಜೀವನ ಚರಿತ್ರೆಯನ್ನು ಮುಂದುವರಿಸುವುದು. ಸೊ ಇದರಿಂದ ನಾವು ವಿಷಪೂರಿತ ಕೀಟನಾಶಕಗಳನ್ನು ಬಳಸುವುದಿಲ್ಲ. ಅದರಿಂದ ನಮ್ಮ ಆಹಾರವು ಸಮೃದ್ಧಿಯಾಗಿರುತ್ತದೆ, ಅತ್ಯುತ್ತಮ ಆಹಾರವಾಗಿರುತ್ತದೆ. ನೀವು ಮಣ್ಣಿನ ಫಲವತ್ತತೆ ಬಗ್ಗೆ ಮಾತನಾಡೋದಾದರೆ, ಅದರಲ್ಲಿ ಮತ್ತೆ ಏನಂದ್ರೆ ಕೆಲವೊಂದು ಶಿಲೀಂಧ್ರಗಳಿರುತ್ತವೆ, ಆನಂತರ ಕೆಲವೊಂದು ಏನಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅದನ್ನು ಹಾಕೋದು ಇಂಪಾರ್ಟೆಂಟ್. ಎಕ್ಸಾಂಪಲ್ ಸುಡಮೊನಸ್ ಇರ್ಬೋದು, ಟ್ರೈಕೋಡರ್ಮಾ ಯುರಿಡಿ ಅಂತ ಇರುತ್ತೆ. ಸೊ ಇದೊಂದು ಏನಂದ್ರೆ ಫಂಗಸ್ ಗ್ರೂಪಿಗೆ ಬರುತ್ತೆ ಅದೆಲ್ಲ. ಸೊ ಅದು ಪ್ಲಾಂಟ್ ಪ್ಯಾಥಾಲಜಿ ಅಂತ ನಾವು ಹೇಳ್ತೀವಿ, ಸಸ್ಯ ರೋಗಶಾಸ್ತ್ರ ಒಂದು ವಿಭಾಗ ಇದೆ, ಅವರು ಅದನ್ನು ಉತ್ಪತ್ತಿ ಮಾಡ್ತಾರೆ ಡಿಫ್ರೆಂಟ್ ಆಗಿ. ಮತ್ತೆ ಬೇರೆ ಜೀವಿಗಳು ಅದ್ರ ಬಗ್ಗೆ ಮಣ್ಣಿನ ಫಲವತ್ತತೆ ಬೇಕಾದ್ರೆ ಅಜಿಟೋಬ್ಯಾಕ್ಟರ್ ಅಂತ ಇರುತ್ತೆ, ಅದನ್ನ ನಾವು ಹೆಂಗ್ ಪರಭಕ್ಷ ಕೀಟಗಳನ್ನು ನಾವು ಉತ್ಪತ್ತಿ ಮಾಡ್ತೀವಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ, ಇವುಗಳನ್ನು ಕೂಡ ನಾವು ನಮ್ಮ ಪ್ರಯೋಗದಲ್ಲಿ ಉತ್ಪತ್ತಿ ಮಾಡಬಹುದು. ಅದಕ್ಕೆ ಸಪರೇಟ್ ಮೈಕ್ರೋಬಯಾಲಜಿ ಡಿವಿಷನ್ ಇರುತ್ತೆ. ಆ ಮೈಕ್ರೋಬಯಾಲಜಿ ಡಿವಿಷನ್ ಅವರು ಇಂಥ ಒಂದು ಉಪಯೋಗಕಾರಿ ಒಂದು ಸೂಕ್ಷ್ಮಾಣುಜೀವನ್ನು ಉತ್ಪತ್ತಿ ಮಾಡ್ತಾರೆ, ಅದಕ್ಕೆ ನಾವು ಮಾಸ್ ಮಲ್ಟಿಪ್ಲಿಕೇಶನ್ ಆಫ್ ಬಯೋ ಏಜೆಂಟ್ಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಇಂಥ ವ್ಯವಸ್ಥೆ ಕೂಡ ನಮ್ಮ ಒಂದು ಕೃಷಿ ವಿಶ್ವದಲ್ಲಿ ಇದೆ, ಸಪರೇಟ್ ಡಿವಿಷನ್ಸ್ ಇರುತ್ತೆ. ಎಕ್ಸಾಂಪಲ್ ನೀವು ನೋಡಬಹುದು ನಿಮೋರಿಯಾ ರಿಲೇ ಅಂತ ಇರುತ್ತೆ. ಸೊ ಆನಂತರ ಬಿವೇರಿಯಾ ಬಶಿಯಾನ ಅಂತ ಇರುತ್ತೆ. ಇದೆಲ್ಲ ಒಂದು ಸೂಕ್ಷ್ಮಜೀವಿ ಕೀಟಗಳನ್ನ ಹತೋಟಿ. ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗಬೇಕಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅವು ಜೀವಿಗಳೇ, ಆ ಜೀವಿಗಳನ್ನು ಉತ್ಪತ್ತಿ ಮಾಡೋದು ನಮ್ಮ ಪ್ರಯೋಗಾಲಯದಲ್ಲಿ. ಅದನ್ನು ಮತ್ತೆ ಮಣ್ಣಿಗೆ ಹಾಕೋದು, ನೀವು ನೀರಿನ ಮುಖಾಂತರ ಆದರೂ ಹಾಕ್ರಿ ಅಥವಾ ಪೌಡರನ್ನು ಸಿಂಪಡಿಸಿ ಮಣ್ಣಿನಲ್ಲಿ ತುಂಬ ಫಲವತ್ತತೆಯನ್ನು ಹೆಚ್ಚಾಕಲು ಅವು ಸಹಕಾರಿ ಮಾಡುತ್ತದೆ.
1: ಸರ್, ಅಂತ ಸಂದರ್ಭದಲ್ಲಿ ಈಗ ನಾವು ಅಫ್ಕೋರ್ಸ್ ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ, ರಾಸಾಯನಿಕಗಳ ಬಳಕೆಯನ್ನ ಹೆಚ್ಚು ಮಾಡಿದರೆ ಮಣ್ಣಿನ ಫಲವತ್ತತೆ ಹಾನಿ ಆಗುತ್ತಾ?
0: ಡೆಫಿನೆಟ್ಲಿ ಸರ್,
1: ಅದ್ರ ಬಗ್ಗೆ.
0: ಓಕೆ ಸರ್, ಇಲ್ಲಿ ನೋಡೋದಾರ ಏನಂದ್ರೆ, ರಾಸಾಯನಿಕ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ಕೀಟನಾಶಕ ಇರ್ಬೋದು, ಏನಂದ್ರೆ ಈಗ ರಾಸಾಯನಿಕ ಗೊಬ್ಬರ ನೀವು ಯೂರಿಯಾ ಅಂತಿರಲ್ಲ, ಯೂರಿಯಾ ಮಣ್ಣಿಗೆ ಹಾಕ್ತೀರ, ಡೆಫಿನೆಟ್ಲಿ 46% ಇದರಲ್ಲಿ ನೈಟ್ರೋಜನ್ ಇರುತ್ತೆ. ಆ ನೈಟ್ರೋಜನ್ ನಮ್ಮ ಬೆಳೆಗಳಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ನೀವು ಒಂದು ಯೂರಿಯಾ ಯಾವಾಗ ಮಣ್ಣಿಗೆ ಹಾಕ್ತಿರಲ್ಲ, ಮಣ್ಣಿನಲ್ಲಿ ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಇರುತ್ತೆ. ಓಕೆ, ಈ ನೈಟ್ರೋ ಇದು ಯೂರಿಯಾ ಇದೆಲ್ಲ ಕೆಮಿಕಲ್ ಇಂದ ಮಾಡಿರೋದು. ಈ ಕೆಮಿಕಲ್ ಮಣ್ಣಲ್ಲಿ ಹೋಗಿ ಕೂತಾಗ ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಸತ್ತೋಗ್ಬಿಡುತ್ತೆ. ಅದಕ್ಕೆಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಬೇಕು ಬೆನಿಫಿಷಿಯಲ್ ಮೈಕ್ರೋಫ್ಲೋರಾಗೆ. ಅದು ಎಲ್ಲಿರುತ್ತೆ ಅಂದ್ರೆ ಈ ಬೇರುಗಳ ಸುತ್ತಮುತ್ತಲಿನ ಏರಿಯಾದಲ್ಲಿ ಇರುತ್ತೆ ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಅಂತ ನಾವು. ಸೊ ಈ ಯೂರಿಯಾ ಅದಕ್ಕೆ ಬೇಡವೇ ಬೇಡ. ಯಾಕಂದ್ರೆ ಇದು ಕೃತಕವಾಗಿ ಮಾಡಲ್ಪಟ್ಟಿರುವಂತ ಒಂದು ಗೊಬ್ಬರ, ರಾಸಾಯನಿಕ ಗೊಬ್ಬರ.
1: ಹೌದು,
0: ಅದಕ್ಕೆ ನೀವು ಇದನ್ನ ಯೂಸ್ ಮಾಡಲೇಬಾರ್ದು. ನೀವು 46% ನಿಮಗೆ ನೈಟ್ರೋಜನ್ ಬೇಕಂದ್ರೆ ನೀವು ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಹೋಗ್ಬೋದು. ನೀವು ತಿಪ್ಪೆ ಗೊಬ್ಬರ ಹಾಕಿ 46% ಸಿಗೋದಲ್ಲ ಡೆಫಿನೆಟ್ಲಿ, ಆದರೆ ಮಣ್ಣಿನ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಸುತ್ತೆ, ಇನ್ನಷ್ಟು ಹೆಚ್ಚು ಮೈಕ್ರೋಫ್ಲೋರಾ ಹೆಚ್ಚಾಗುತ್ತೆ.

0: ರೈಜೋಸ್ಪಿಯರ್ ಅಲ್ಲಿ. ಆ ಮೈಕ್ರೋಫ್ಲೋರೆನೆ ಸಾಕು ನಮ್ಮ ನಿಸರ್ಗದಲ್ಲಿ ಇರುವಂತ ಒಂದು ನೈಟ್ರೋಜನ್ ಹಿಡಿದುಕೊಂಡು ಆ ಬೇರುಗಳಲ್ಲಿ ಕಳ್ಸಕ್ಕೆ. ಸೊ ಅದಕ್ಕೆ ಯೂರಿಯಾ ಹಾಕ್ಬೇಕು, ಡಿ ಎ ಪಿ ಹಾಕ್ಬೇಕು? ಬೇಡವೇ ಬೇಡ. ಮೈಕ್ರೋಫ್ಲೋರ ಹೆಚ್ಚಿಗೆ ಮಾಡಿದ್ರೆ ಸಾಕು. ಹೆಚ್ಚಿಗೆ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು, ನಮ್ಮ ಮಣ್ಣಿಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅನ್ನ ಹಾಕ್ಬೇಕು. ತಿಪ್ಪೆ ಗೊಬ್ಬರ ಹಾಕಿ, ಕೋಳಿ ಗೊಬ್ಬರ ಹಾಕಿ, ಆನಂತರ ರೇಷ್ಮೆ ಹುಳದ ಗೊಬ್ಬರ ಹಾಕಿ, ಓಕೆ, ಇಂಥವೆಲ್ಲ ಒಂದು ಗೊಬ್ಬರ ಹಾಕಿದ್ರೆ, ಎರೆ ಗೊಬ್ಬರ ಹಾಕಿ, ಎರೆ ಜಲ ಹಾಕಿ, ಪಂಚಗವ್ಯ ಹಾಕಿ, ಇದೆಲ್ಲ ನಮ್ಮ ಒಂದು ಸುತ್ತಮುತ್ತಲಿರುವಂತ ನೈಸರ್ಗಿಕವಾಗಿ ಸಿಗುವಂತ ಒಂದು ಏನಂದ್ರೆ ಮಣ್ಣಲ್ಲಿ ಹಾಕುವಂತ ಒಂದು ವಸ್ತುಗಳು, ಇವನ್ನ ಹಾಕಿ ಮಣ್ಣಲ್ಲಿರುವಂತ ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಹೆಚ್ಚಾಗಿ ಅವುಗಳೇ ಸಾರಜನಕ ನೈಟ್ರೋಜನ್ ಅನ್ನ ಹಿಡಿದುಕೊಂಡು ಬೇರೆ ಕಳಿಸಿ ಡೆಫಿನೆಟ್ಲಿ ಸಸಿಗಳಿಗೆ ಎಷ್ಟು ನೈಟ್ರೋಜನ್ ಬೇಕು ಅದನ್ನೆಲ್ಲ ಕೊಡುತ್ತವೆ, ಅಷ್ಟೇ ಸಾಕು. ಸೊ ಅದಕ್ಕೆ ಯೂರಿಯಾ ಡಿ ಎ ಪಿ ಫರ್ಟಿಲೈಸರ್ ಹಾಕೋದೇ ಬೇಡ ನನ್ನ ಪ್ರಕಾರ, ಸಾಕಷ್ಟೇ ಮಣ್ಣಿನ ಫಲವತ್ತತೆ ತಾನಾಗಿ ತಾನೇ ಹೆಚ್ಚಾಗ್ತಾ ಹೋಗುತ್ತದೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ಹೇಳಿದ್ರಿ, ಮಣ್ಣಿನ ಫಲವತ್ತತೆ ಎಲ್ಲ ತಿಳಿಸಿದ್ರಿ. ಈಗ ಬಹಳ ಮುಖ್ಯವಾಗಿ ಕೇಲಿ ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲಾದ ಬಗ್ಗೆ ಸ್ವಲ್ಪ
0: ತುಂಬಾ ಅತ್ಯುತ್ತಮ ಒಂದು ವಿಷಯ ನೋಡಿ. ಇದು ಕೇಲಿ ಸೊಸೈಟಿಯಲ್ಲಿ ಬರುವಂತ ಒಂದು ಉದಯೋನ್ಮುಖ ಕೃಷಿ ಮಹಾವಿದ್ಯಾಲಯ, ಕೇಲಿ ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್. ಇದು ಮುಖ್ಯ ಒಂದು ಸಬ್ ಕ್ಯಾಂಪಸ್ ಇರೋದು ತೆನಿಕೊಳದಲ್ಲಿ. ಎಲ್ಲಿ ಬರುತ್ತಂದ್ರೆ ಇದು ಯರಗಟ್ಟಿ ಮತ್ತು ಬೆಳಗಾವಿ ಬರುವಂತ ಒಂದು ರೋಡ್ ಅಲ್ಲಿ ಬರುತ್ತೆ, ಆ ಸ್ಟೇಟ್ ಹೈವೇ ಅನ್ಕೋಬಹುದು ನಾವು. ತೆನಿಕೊಳ ಒಂದು ಚಿಕ್ಕ ಹಳ್ಳಿ, ಆ ಚಿಕ್ಕ ಹಳ್ಳಿಗೆ ಹತ್ಕೊಂಡು ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ಇದೆ. ಆ ಬೈಲುವಂಗಲ ತಾಲೂಕಲ್ಲಿ ಬರೋದು, ಬೈಲುವಂಗಲದಿಂದ ಒಂದು 12 ಕಿಲೋಮೀಟರ್ ಅಷ್ಟೇ ಆಗೋದು. ಮುಖ್ಯವಾಗಿ ಈ ಕಾಲೇಜ್ ಬರೋದು ಯರಗಟ್ಟಿ ಮತ್ತು ಬೆಳಗಾವಿ ರೋಡ್ನ ಮುಖ್ಯ ರಸ್ತೆಯಲ್ಲೇ ಇರೋದು. ಇದು ಶುರುವಾಗಿ, ಇದು ಪ್ರಾರಂಭವಾಗಿ ಒಂದು 8 ತಿಂಗಳಾಯ್ತು. ಈಗ ಸದ್ಯದ ಮಟ್ಟಿಗೆ ಮೊದಲನೇ ವರ್ಷದ BSc ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಒಂದು ಸೆಮ್ ಮುಗಿದೋಯ್ತು, 2nd sem ಅಲ್ಲಿ ಇರೋದು. ಈಗ ಮತ್ತೆ ಸೆಪ್ಟೆಂಬರ್ಗೆ ಹೊಸ ಬ್ಯಾಚ್ ಬರುತ್ತೆ, 2nd years ಬರ್ತಾ ಇದ್ದಾರೆ. ಸೊ ಈಗ 7ನೇ ವರ್ಷ ಶುರು ಅಂತ ನಾವು ಅನ್ಕೊಂತಾ ಇದ್ದೀವಿ. ಈ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯದಲ್ಲಿ ಸುಮಾರು ಒಂದು 11 ಡಿಪಾರ್ಟ್ಮೆಂಟ್ಗಳಿವೆ. ಆ 11 ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವೊಂದು ಹೇಳ್ತೇನೆ. ಎಂಟಮೊಲಜಿ ಇದೆ, ಪ್ಯಾಥಾಲಜಿ ಇದೆ, ಮೈಕ್ರೋಬಯಾಲಜಿ ಇದೆ, ಜೆನೆಟಿಕ್ಸ್ ಇದೆ, ಎಕನಾಮಿಕ್ಸ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅನಂತರ ಅಗ್ರೋನಮಿ ಅಂತಿದೆ, ಸಾಯಿಲ್ ಸೈನ್ಸ್ ಇದೆ. ಸೊ ನಮ್ಮ ರೈತರಿಗೆ ಏನೇನು ಬೇಕು ಮೂಲಭೂತವಾಗಿ ಅವರ ಬೆಳೆಗಳಿಗೆ ಸಹಾಯವಾಗುವಂಥದ್ದು ಅಂತ ಎಲ್ಲ ಒಂದು ಸಿಬ್ಬಂದಿ ವರ್ಗ ನಮ್ಮಲ್ಲಿದೆ. ಸುತ್ತಮುತ್ತಲಿನ ರೈತರೇ ತಾವು ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ಬರಬಹುದು, ವಿಸಿಟ್ ಮಾಡಿ ದಯವಿಟ್ಟು. ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಮಣ್ಣಿನ ಒಂದು ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ, ಮತ್ತು ನಾವು ಟೆಸ್ಟು ಮಾಡ್ತೇವೆ. ಡೆಫಿನೆಟ್ಲಿ ನಾವು ಅಂಥ ಒಂದು ಇನ್ಸ್ಟ್ರೂಮೆಂಟು ಸಾಮಗ್ರಿಗಳನ್ನು ನಾವು ತರಿಸ್ಕೊಂಡಿದ್ದೇವೆ. ಆದ್ದರಿಂದ ತಾವು ಬನ್ನಿ, ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ವಿಸಿಟ್ ಕೊಡಿ, ತಮಗೇನು ಸಹಾಯ ಬೇಕು ನಾವು ಕೊಡಲು ಸದಾ ಸಿದ್ಧವಾಗಿರ್ತೇವೆ. ನಮ್ಮ ಒಂದು ಉಪಾಯವನ್ನು ತಾವು ತೆಗೆದುಕೊಳ್ಳ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ.
1: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಕೇಳುಗರೇ, ರೈತ ಬಾಂಧವರೇ, ದಯವಿಟ್ಟು ಕೇಳಿ. ಇವತ್ತಿನ ದಿನಗಳಲ್ಲಿ ಅದು ಹೆಂಗಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ರೋಗಗ್ರಸ್ತರಿದ್ದಾರೆ. ಅದಕ್ಕೆ ಮೂಲಭೂತ ಕಾರಣನೇ ನಾವು. ಯಾಕಂದ್ರೆ ನಾವು ಮಾಡುವಂತ ಒಂದು ಕೃಷಿ ಪದ್ಧತಿ ಇರ್ಬೋದು, ನಾವು ತಿನ್ನುವಂತ ಒಂದು ಆಹಾರ ಇರ್ಬೋದು, ಇದಕ್ಕೆಲ್ಲ ಮುಖ್ಯ ಕಾರಣ. ಈಗ ನೋಡಿ ಸದ್ಯದ ಮಟ್ಟಿಗೆ ಎಲ್ಲಿನೂ ಎಫೆಕ್ಟ್ ಇದೆ, ಅದಕ್ಕೂ ನಾವು ಕೂಡ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ದರಿಂದ ನಾವು ಮಾನವ ಕುಲದವರು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಪರಿಸರವನ್ನು ಹಾಳು ಮಾಡಬೇಡಿ. ಯಾವ ಥರ ಅಂದರೆ ಸಿಕ್ಕಾಪಟ್ಟೆ ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡೋದು, ಉಪಯೋಗಿಸೋದು, ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಹಾಕೋದು, ಇದನ್ನೆಲ್ಲ ಬಿಟ್ಟು ಸವಿಸ್ತಾರವಾದ ಸಮಗ್ರ ಕೃಷಿಗೆ ತಾವು ಮರಳಿ. ಈಗ ಬೆಲ್ಲದ ಚಾ ಬಂದಿದೆ, ನಾವು ಚಿಕ್ಕವರದ್ದಾಗಿತ್ತು. ಸೊ ತಾವು ಮರಳಿ ಅಂತ ತಮ್ಮಲ್ಲಿ ಮನವರಿಕೆ ಮಾಡ್ಕೋತೇನೆ. ಈಗ ನೋಡಿ ಎಲ್ಲಿನ ಎಫೆಕ್ಟ್ ತುಂಬಾ ನೀರಿನ ಪ್ರಭಾವ ಕಡಿಮೆ. ಯಾವ ರೈತನು ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಇದ್ದಾರೆ ಅವರ ಬೆಳೆಗಳು ಎಂದೂ ಫೇಲ್ ಆಗಲ್ಲ ಇಂಥ ಒಂದು ಸಂದರ್ಭದಲ್ಲಿ. ಅದೇ ಯಾವ ರೈತರು ರಾಸಾಯನಿಕ ರೈತರು ಮಾಡ್ತಾ ಇದ್ದಾರೆ ಅವರಿಗೆ 15 ದಿವಸ ಮಳೆ ಆಗದಿದ್ರೆ ಎಲ್ಲ ಒಣಗಿ ಹೋಗ್ಬಿಡುತ್ತೆ. ಇದೇ ಮೇನು ಒಂದು ವ್ಯತ್ಯಾಸ ಇರೋದು ಆರ್ಗ್ಯಾನಿಕ್ ಫಾರ್ಮರ್ಗೂ ಮತ್ತು ಏನಂದ್ರೆ ನಾನ್ ಆರ್ಗ್ಯಾನಿಕ್ ಫಾರ್ಮರ್ಗೂ. ಅದಕ್ಕೆ ಏನ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ರೂಢಿಸಿಕೊಳ್ಳಿ. ಆದಷ್ಟು ಸಾಧ್ಯವಾದಷ್ಟು ನಮ್ಮ ನಿಸರ್ಗದಲ್ಲಿರುವಂತ ಒಂದು ತ್ಯಾಜ್ಯ ವಸ್ತುಗಳನ್ನು ನಿಮ್ಮ ಭೂಮಿಗೆ ಹಾಕಿ ಅತ್ಯುತ್ತಮವಾದ ಫಸಲನ್ನು ತೆಗೆದುಕೊಳ್ಳಿ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಆಶಿಸುತ್ತೇನೆ. ಧನ್ಯವಾದಗಳು ತುಂಬಾ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ.
0: ಧನ್ಯವಾದ ಸರ್, ತಾವು ಒಂದು ಇಂಥ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ತುಂಬಾ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ ಕುರಿತು ವಿವರವಾದ ಮಾಹಿತಿ ಕೊಟ್ಟ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಂಟಮಾಲಜಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು. ಅವರೊಂದಿಗೆ ಸ್ನೇಹಿತರೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: माँ बनने में हो रही है देर, इंतजार है खुशखबरी का। There is one name you can trust, KLE Fertility Center. With science, soul and sensitivity, जिंदगी को दो नई शुरुआत KLE IVF के साथ। आज ही विजिट करें KLE Fertility Center, OPD number 97, शरावती सेकेंड फ्लोर, KLE's डॉक्टर प्रभाकर कोरे हॉस्पिटल एंड MRC बेगावी। फोन नंबर 08312551530 and 247377, extension 1530.

ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಈ ಶುಭ ಸೋಮವಾರ ನವರಾತ್ರಿಯ ಪ್ರಾರಂಭವಾಗಿದೆ. ಎಲ್ಲ ನನ್ನ ಮಹಿಳೆಯರು ಇವತ್ತು ಬಿಳಿ ಕಲರ್ ಸಾರಿ ಡ್ರೆಸ್ಸು ಧರಿಸಿ ಏಕದಂ ದೇವಿ ಥರನೇ ಕಾಣಿಸ್ತಾ ಇದ್ದೀರಾ. ಸೊ ಆತ್ಮೀಯರೇ, ಬರೀ ವೇಣುಧ್ವನಿಯ ಕುಟುಂಬದವರು ಅಷ್ಟೇ ಅಲ್ಲ, ನನ್ನ ವೇಣುಧ್ವನಿಯ ಕುಟುಂಬದ ಎಲ್ಲ ಮಹಿಳೆಯರಷ್ಟೇ ಅಲ್ಲ, ಈ ಜಗತ್ತಿನ ಎಲ್ಲ ಮಹಿಳೆಯರಿಗೆ ಆ ದೇವಿಯ ಕೃಪೆ ಅನುಗ್ರಹ ಸದಾ ಇರಲಿ ಅಂತ ಬೇಡ್ಕೋತಾ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ಆದಿ ಜ್ಯೋತಿ ಬಾನ್ಯೋ ಅನ್ನೋ ಒಂದು ಗೀತೆ ಬೆಲ್ ಬಾಟಮ್ ಚಿತ್ರದ್ದು. ಎಸ್, ದೇವಿಯ ವಾರ ಪ್ರಾರಂಭವಾಗಿದೆ ಅಂದರೆ ನವರಾತ್ರಿ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಗೀತೆಗಳು ಬನ್ನಿ ನೀವು ಕೂಡ ಭಾಗವಹಿಸಿ. ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ ಆಗಿದೆ ಇದು. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ಎಲ್ಲ ನನ್ನ ತಾಯಿಯಂದಿರು, ಅಕ್ಕಂದಿರು, ತಂಗಿಯರು, ಅವರು ಎಲ್ಲರಿಗೂ ದೇವಿ ಒಳ್ಳೇದು ಮಾಡಲಿ. ಆತ್ಮೀಯರೇ, ನವ ರಾತ್ರಿ ದೇವಿಯ ಒಂದು ರಾತ್ರಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ಯಾವುದು ನಿಮಗೆ ಬೇಕು. ಬೆಲ್ ಬಾಟಮ್ ಚಿತ್ರದ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಾನೆ ಆದಿ ಜ್ಯೋತಿ ಬನ್ಯೋ. ಎಸ್, ಈ ಗೀತೆಯೊಂದಿಗೆ ಕೇಳಿ ಮಜಾ ಮಾಡಿ. ದಿಸ್ ಇಸ್ ಶುಭ ಸೋಮವಾರ, ವರ್ಷದ 10ನೇ ತಿಂಗಳಿನ 12ನೇ ದಿನ, ಶುಭ ಸೋಮವಾರ, ಅಕ್ಟೋಬರ್ 12, 2026. ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ಈ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು, ದೇವರ ಗೀತೆಗಳು, ಭಕ್ತಿ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ. ಹಾಟ್ಲೈನ್ ಸಂಖ್ಯೆ ಎಲ್ಲರ ನಂಬರ್ ಮರಿಬಹುದು, ವೇಣುದಲ್ಲಿ ನಂಬರ್ ಮರಿಲಿಕ್ಕೆ ಆಗುದಿಲ್ಲ. 9019904904 ಈ ನಂಬರ್ ಮೇಲೆ ಕರೆ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಟೆಕ್ಸ್ಟ್ ಮೆಸೇಜ್ ಮಾಡಿ ನನಗೆ ತಿಳಿಸಿ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನು. ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ. ಹಾಡನ್ನು ಕೇಳಿ ಮಜಾ ಮಾಡಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248628.
3: ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM ಕೆಎಲ್ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ನಿಮ್ಮೊಂದಿಗೆ ನಾವು ಶುಭ ಸೋಮವಾರದ ಸ್ಪೆಷಲ್ ಚಿತ್ರ ಮಂದಿರ.

ವೇಣುಧ್ವನಿ 90.4 FM ಕೆ ಎಲ್ ಇ ಕನಸು. ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಆತ್ಮೀಯರೇ, ಪ್ರಾರಂಭವಾಗಿದೆ ಈ ವಾರದ ಶುಭ ಆರಂಭ. ಆದಿ ಜ್ಯೋತಿ ಮಾನ್ಯೋ ಅನ್ನೋ ಒಂದು ಗೀತೆಯೊಂದಿಗೆ ತಾವೆಲ್ಲರೂ ಕೇಳಿದ್ರಿ. ದೇವಿಯ ಆಶೀರ್ವಾದ ನನ್ನ ವೇಣುಧ್ವನಿಯ ಕುಟುಂಬದ ಮಹಿಳೆಯರ ಮೇಲಿರಲಿ ಅಂತ. ಬರೇ ಮಹಿಳೆಯರು ಆಫ್ ವೇಣುಧ್ವನಿ ಕುಟುಂಬದವರು ಅಲ್ಲ, ಈ ಇಡೀ ಜಗತ್ತಿನ ಮಹಿಳೆಯರಿಗೆ ನವರಾತ್ರಿಯ ದೇವಿಗಳು ಅವರಿಗೆ ಆಶೀರ್ವಾದ ನೀಡಲಿ. ಹಾಗೆ ಅವರು ಖುಷಿಯಾಗಿದ್ದರೆ ನಾವು ಪುರುಷರು ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಇದು ಸತ್ಯವಾದ ಮಾತು. ಯಾರಿಗೆ ನಮ್ಮದ ಮೊದಲನೇ ಗೀತೆ ಅಡ್ವೊಕೇಟ್ ಪ್ರಮೀಳಾ ಹಂಪನವರವರೇ, ಭಾಳ ಹುಡುಕಾಡಿದೆ ನನಗೆ ಸಿಗಲಿಲ್ಲ. ನಮ್ಮ ಶಿವಣ್ಣ ಅವರ ದೇವಿಯ ಮೇಲೆ ಒಂದೇ ಗೀತೆ ಇದೆ, ಆ ಗೀತೆ ನಿಮಗೋಸ್ಕರ ಪ್ರಸಾರ ಮಾಡುವೆ. ರಥಸಪ್ತಮಿ ಚಿತ್ರದ್ದು ಅಲ್ಲ ಅದು, ನಾನು ಹುಡುಕಾಡಿದೆ ಸಿಗಲಿಲ್ಲ. ಈ ಗೀತೆಯೊಂದಿಗೆ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತೇನೆ, ನಿಮಗೂ ದೇವಿ ಒಳ್ಳೇದು ಮಾಡಲಿ. ಹಾಗೆ ಇದೇ ಗೀತೆ ಶೋಭಾ ಡಹುಲಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಶ್ರೀರಾಮ್ ಚಿತ್ರದ್ದು ಎಲ್ಲ ನೀನೇ ತಾಯೇ. ಎಸ್ ಆತ್ಮೀಯರೇ, ಈ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಹಾಟ್ಲೈನ್ ಸಂಖ್ಯೆ 9 0 1 9 0 4 9 0 4. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಡಿವೋಷನಲ್ ಭಕ್ತಿ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ.

ಚಿತ್ರ ಮಂದಿರದ ಪ್ರಾರಂಭವಾಗ್ತಾ ಇದೆ. ಎಲ್ಲ ನೀನೇ ತಾಯೇ ಶೋಭಾ ಡಬ್ಲ್ಯೂ ಅವರು ಹಾಗೂ ಅಡ್ವೊಕೇಟ್ ಪ್ರವೀಣಾ ಹಂಪನವರವರ ಗೀತೆ. ಇದಾದ ತಕ್ಷಣ ಚಂದ್ರಕಾಂತ್ ಬಡಗಾವಿ ಅವರು ರಿಕ್ವೆಸ್ಟ್ ಮಾಡಿರುವ ಜಯ ಗೌರಿ ಜಗದೀಶ್ವರಿ, ಎಸ್ ದೇವಿಯ ಗೀತೆ, ಅವರಿಗೂ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಜಯ ಜಯ ಜಗದಂಬಾ, ಎಸ್ ಗ್ರಾಮ ದೇವತೆ ಚಿತ್ರದ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ ಇವತ್ತಿನ ದಿನ ನಮ್ಮ ಗೀತಾ ಆರ್ ಎಚ್ ಅವರು. ಸೊ ಸ್ನೇಹಿತರೆ, ತದನಂತರ ಶ್ರೀ ಚಾಮುಂಡೇಶ್ವರಿ ಈ ಗೀತೆಯೊಂದಿಗೆ ವಿಜಯ್ ಕುಮಾರ್ ಹೊಸ್ಮೆ ಅವರು ಭಾಗವಹಿಸಿದ್ದಾರೆ. ಸೊ ಬನ್ನಿ ಭಾಗವಹಿಸಿ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಆಧ್ಯಾತ್ಮ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ದೇವರ ಭಕ್ತಿ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ. ಹಾಟ್ಲೈನ್ ಸಂಖ್ಯೆ ಮತ್ತೊಮ್ಮೆ 9019049904. ಈ ನಂಬರ್ ಮೇಲೆ ಕರೆ ಮಾಡಿ ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡಿ. ಓಪನಿಂಗ್ ಗೀತೆ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನವರವರು ಹಾಗೂ ಶೋಭಾ ಡಬ್ಲ್ಯೂ ಅವರದು. ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಮುಂದಿಗೆ ನಾವು ಸ್ಪೆಷಲ್ ಚಿತ್ರಮಂದಿರ. ಈ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು. ಎಲ್ಲ ನನ್ನ ವೇಣುಧ್ವನಿಯ ಕುಟುಂಬದ ಮಹಿಳೆಯರು, ಅಕ್ಕಂದಿರು, ತಾಯಂದಿರು ಎಲ್ಲರೂ ಕೂಡಿ ಭಾಗವಹಿಸುತ್ತಿದ್ದಾರೆ. ನನಗೆ ಬಹಳ ಸಂತೋಷ. ದೇವಿಯ ಗೀತೆಗಳನ್ನು ಹುಡುಕಾಡಿದ್ದಾರೆ. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆ ಗ್ರಾಮ ದೇವತೆ, ಗೀತಾರಚವರ ಗೀತೆ ಆಗಿದೆ ಇದು. ಇದಾದ ತಕ್ಷಣ ವಿಜಯ್ ಕುಮಾರ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಗಿದೆ ರೆಡಿ, ವಿಚ್ ಇಸ್ ಶ್ರೀ ಚಾಮುಂಡೇಶ್ವರಿ. ತದನಂತರ ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಓಂ ಶಕ್ತಿ ಪರಾಶಕ್ತಿ ಅನ್ನೋ ಒಂದು ಹಾಡು. ಈ ಗೀತೆಯೊಂದಿಗೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ದುರ್ಗಾ, ಇದು ದುರ್ಗಾಶಕ್ತಿ ಅನ್ನೋ ಚಿತ್ರದ ಒಂದು ಸುಮಧುರವಾದ ಗೀತೆ. ದೇವಿಯ ಗೀತೆಗಳು ತುಂಬಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ, ನನಗೆ ಬಹಳ ಸಂತೋಷ. ಹಾಗೆ ದೇವಿಯ ಕೃಪೆ ಅನುಗ್ರಹ ನನ್ನ ವೇಣುಧ್ವನಿಯ ಕುಟುಂಬದ ಮಹಿಳೆಯರು, ಅಕ್ಕಂದಿರು, ತಾಯಂದಿರು, ತಂಗಿಯರು ಅವರ ಮೇಲೆ ಇರಲಿ. ಹಾಗೆ ಅವರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರುತ್ತೇವೆ. ದೇವಿ ನಮ್ಮಲ್ಲಿ ಒಂದು ಸ್ವಲ್ಪ ರೂಪೆ ತೋರಿಸಲಿ. ವೇಣುಧ್ವನಿಯ ಈ ಒಂದು ಕಾರ್ಯಕ್ರಮದ ಮುಖಾಂತರ ನವರಾತ್ರಿಯಲ್ಲಿ ಒಂದೇ ಬೇಡ್ಕೊಳ್ಳೋದು ನಾನು ದೇವಿ ಕಡೆಗೆ. ದೇವಿ, ಮೊದಲನೇದಾಗಿ ಆ ಮಹಿಳೆಯರನ್ನು ರಕ್ಷಿಸು, ಅವರಿಗೆ ಏನಾದರೂ ಸಂಕಟ ಬಂದರೆ ನಿನ್ನ ತರಹ ರೂಪ ತಗೊಳ್ಳಿ ಅಂತ ಒಂದು ಕೃಪೆ ನೀಡು. ಎಸ್, ಇದು ಸತ್ಯ. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿ ಈಗ 20 ನಿಮಿಷ ಆಗಿರ್ಬೋದು. ಈ 20 ನಿಮಿಷದಲ್ಲಿ ಈ ಭೂಮಿ ಮೇಲೆ ಎಷ್ಟೋ ಅತ್ಯಾಚಾರ ಮಹಿಳೆಯರ ಮೇಲೆ ಆಗಿರುತ್ತೆ, ಇದು ಬಹಳ ಕಹಿಯಾದ ಸತ್ಯ. ಅಂಥ ಸಂದರ್ಭದಲ್ಲಿ ಬರೀ ನನ್ನ ಭಾರತ ದೇಶದ ಮಹಿಳೆಯರಿಗಷ್ಟೇ ಅಲ್ಲ, ಇಡೀ ಜಗತ್ತಿನ ಮಹಿಳೆಯರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಏಕೆ ಅಂದರೆ ಅವರಿಗೆ ಮಾನಸಿಕ, ದೈಹಿಕ, ಸಾಮಾಜಿಕ ಎಲ್ಲ ಕಡೆ ಸಮಸ್ಯೆ ಇರುತ್ತೆ. ಅವರೊಂದಿಗೆ ಒಂದು ಉತ್ತಮವಾದ ಗೆಳೆಯರಾಗಿರಬಹುದು, ಅಥವಾ ಅವರ ಒಂದು ಸಹಪಾಠಿಯಾಗಿರಬಹುದು, ಅಥವಾ ಅರ್ಧ ಏನಂತಾರೆ ಅವರ ಜೀವನ ಸಾಥಿಯಾಗಿರ್ಬೋದು, ಅವರು ಅರ್ಥ ಮಾಡ್ಕೊಳ್ಳೋದು ಸಿಕ್ಕಿದರೆ ಅವರ ಜೀವನ ಏಕದಮ್ ಆರಾಮಾಗಿರುತ್ತೆ. ಏಕೆಂದರೆ ಅವ್ರೇನು ಹೆಚ್ಚು ಕೇಳೋದಿಲ್ಲ. ವೈಯಕ್ತಿಕವಾಗಿ ಸಂದರ್ಶನವನ್ನು ತಗೊಳ್ಳುವಾಗ, ವೈದ್ಯರ ಸಂದರ್ಶನವನ್ನು ತಗೊಳ್ಳುವಾಗ ಅವರೂ ಕೂಡ ಹೇಳಿರುವ ಈ ಮಾತು ಸತ್ಯ. ಮನೆಯಲ್ಲಿರೋ ಹೆಣ್ಮಕ್ಕಳು, ಎಲ್ಲರ ಆರೋಗ್ಯ, ಎಲ್ಲರ ಒಂದು ಏನಂತಾರೆ ಊಟ, ಇದು ಅದು, ಮನೆ ಕೆಲಸ ಎಲ್ಲ ನೋಡ್ಕೋತಾರೆ. ಕೊನೆಯಲ್ಲಿ ತಮ್ಮ ಬಗ್ಗೆ ವಿಚಾರ ಮಾಡ್ತಾರೆ. ಈ ನವರಾತ್ರಿ ಒಂದೇ ರಿಕ್ವೆಸ್ಟು, ಎಲ್ಲರೂ ಎಷ್ಟು ಚಲೋ ಚಲೋ ಡ್ರೆಸ್, ವೈಟ್ ಕಲರ್ ಹಾಕ್ಕೊಂಡಿರಲ್ರಿ, ಇವತ್ತು ನಮ್ಮ ಅವನು ನನಗೆ ವೈಟ್ ಶರ್ಟ ಹಾಕ್ಕೊಂಡು ಹೋಗು ಅಂತ ಫೋರ್ಸ್ ಮಾಡಿ ನಾನು ಹಾಕ್ಕೊಂಡು ಬಂದೇನೆ. ಎಲ್ಲರೂ ಎಷ್ಟು ಚಂದ ಕಾಣಿಸ್ತಾ ಇದ್ದೀರಾ. ಅದೇ ರೀತಿಯಾದಂತಹ ತಮ್ಮ ದೈಹಿಕ ಮಾನಸಿಕ ಕಾಳಜಿನೂ ತಗೊಳ್ಳಿ. ಏಕೆಂದರೆ ಇದು ವೈದ್ಯರು ಹೇಳಿರುವ ಮಾತು. ಮಹಿಳೆಯರು ಮನೆಯ ಕೆಲಸ ಮಾಡುವುದು, ಮನೆಯವರನ್ನು ಕಾಪಾಡುವುದು, ಅವರ ಒಂದು ಆರೋಗ್ಯದ ಕಾಳಜಿ ತಗೊಳ್ತಾ ತಗೋತಾ ತಮ್ಮ ಮೇಲೆ ಕಾಳಜಿನೇ ತಗೊಳ್ಳೋದಿಲ್ಲ, ಕೊನೆಯಲ್ಲಿ ವಿಚಾರ ಮಾಡ್ತಾರೆ. ಸೊ ಅಂಥ ನನ್ನ ವೇಣುಧ್ವನಿಯ ಕುಟುಂಬದ ಮಹಿಳೆಯರು, ಆ್ಯಂಡ್ ನಿಮ್ಮ ಜೀವನದಲ್ಲಿ ಯಾರು ಪರಿಚಯದ ಮಹಿಳೆಯರು ಬರ್ತಾರೆ ಅವರಿಗೆ ದಯವಿಟ್ಟು ಫೋರ್ಸ್ ಮಾಡಿ ಆರೋಗ್ಯದ ಪ್ರತಿ ಸ್ವಲ್ಪ ಕೆಲಸ ಮಾಡಿ ಅಂತ ಕೇಳ್ಕೊಳ್ಳಿ. ಹಾಗೆ ಮಾನಸಿಕ ಆರೋಗ್ಯದ ಬಗ್ಗೆ, ಅದರ ಬಗ್ಗೆನೂ ಸ್ವಲ್ಪ ಕೆಲಸ ಮಾಡಿ ಅಂತ ಕೇಳ್ಕೊಳ್ಳಿ. ಈಗ ನವರಾತ್ರಿ ನಡೆದಿದೆ, ದೇವಿಯ ಒಂದು ನಾಮಜಪ ಮಾಡಿದ್ರೂ ಮಾನಸಿಕವಾಗಿ ಪರ್ಫೆಕ್ಟ್ ಆಗ್ತಾರೆ. ಸ್ವಲ್ಪ ಒಂದು 10 ನಿಮಿಷ ಪ್ರಾಣಾಯಾಮ ಮಾಡಿದರೆ ಅವರ ದೇಹ ಏಕದಮ್ ಪರ್ಫೆಕ್ಟ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದಾನೆ, ಮನೆಯಲ್ಲಿರೋ ಮಹಿಳೆಯರು ಏಕದಮ್ ಫಿಟ್ ಆದರೆ ಮುಗದ ಹೋಯ್ತ್ರಿ, ಮನೆ ತಾನಾಗಿ ಫಿಟ್ ಆಗುತ್ತೆ. ದಯವಿಟ್ಟು ನಿಮ್ಮ ಪರಿಚಯದಲ್ಲಿರೋ ಎಲ್ಲ ಮಹಿಳೆಯರಿಗೆ ಒಂದು ರಿಕ್ವೆಸ್ಟ್ ಮಾಡಿ, ತಮ್ಮ ದೇಹದ ಪ್ರತಿನೂ ಸ್ವಲ್ಪ ಕೆಲಸ ಮಾಡಿ ಅಂತ ಹೇಳ್ಕೊಳ್ಳಿ. ಏಕೆಂದರೆ ಪೌಷ್ಟಿಕ ಆಹಾರ ನನಗೆ ಮಾಡಿಕೊಡ್ತಾಳೆ ನನ್ನ ತಾಯಿ. ನನ್ನ ಒಂದು ಜವಾಬ್ದಾರಿ ಏನಾಗುತ್ತೆ, ಬರೀ ತಿಂದು ಹೊಂಡ ಖಾಲಿ ಮಾಡೋದು ಅಷ್ಟೇ ಅಲ್ಲ, ಅವರಿಗೆ ಎಲ್ಲಿ ನಾನು ಸಹಾಯವಾಗಬಹುದೋ ಅನ್ನೋ ಒಂದು ವಿಚಾರ ಮಾಡ್ತಿರ್ತೇನೆ. ವೈಯಕ್ತಿಕವಾಗಿ ನೋಡಿ ನಾನು ಏನೇನು ಮಾಡ್ತೇನೆ, ಕಿಚನು, ಇದು ಅದು, ಸ್ವಲ್ಪ ನಾನು ಮಮ್ಮಿ ಜೊತೆ ಹಾಂ ಕೋಪಾನು ಮಾಡ್ತೇನೆ, ಮಮ್ಮಿ ನಾ ಇಷ್ಟು ಸ್ವಚ್ಛ ಮಾಡ್ತೇನೆ, ನೀ ಯಾಕೆ ಕಿಚನ್ ಹಿಂಗೆ ಮಾಡ್ತಿ, ಅದಕ್ಕೆ ಮಮ್ಮಿನ ಉತ್ತರಾಯಣ ನೀ ಹೆಂಗೋ ಮಾಡ್ತಿ ಅನ್ನೋ ಒಂದು ಘಮಂಡನಲ್ಲಿ ನನಗೆ ನಾನು ಆರಾಮ್ಸೆ ಕಿಚನ್ ಎಲ್ಲ ಗಾಣ ಮಾಡಿರ್ತೇನೆ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನೀವು ಒಳ್ಳೆ ಅಡುಗೆ ಮಾಡು, ನಾನು ಕಿಚನ್ ಬಾಕಿ ವಿಷಯಗಳನ್ನು ನೋಡ್ಕೋತೇನೆ. ಸೊ ಹಿಂಗೆ ನೀವು ಪುರುಷರಾದ ನೀವು ನಿಮ್ಮ ಮನೆಯ ಆ ಮಹಿಳೆಯರೊಂದಿಗೆ ಕೈ ಕೈ ಜೋಡಿಸಿ ನೋಡ್ರಿಪ್ಪ. ನೀವು ಇನ್ನೊಂದು ಹೇಳ್ತೇನೆ, ಅವರ ಜೀವನದಲ್ಲಿ ಅವರಿಗೆ ಬೇಕಾದದ್ದು ಪ್ರಾಮಾಣಿಕತೆ ಆ್ಯಂಡ್ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಪ್ರಶಂಸೆ. ಇದನ್ನೆರಡು ಅವ್ರಿಗೆ ಕೊಡಿ, ನಿಮ್ಮ ಜೀವನ ಫಸ್ಟ್ ಕ್ಲಾಸ್ ಆಗುತ್ತೆ. ಸೊ ನೀವು ಇವತ್ತು ಮುಂಜಾನೆ ಮಾಡಿರುವ ನಾಷ್ಟ, ತಿಂಡಿ ಏನೇ ಇರಲಿ, ಚಲೋ ಆಗೈತಿ ಅವ್ವ, ಚಲೋ ಆಗೈತಿ ಅಮ್ಮ, ಚಲೋ ಆಗೈತಿ ನನ್ನ ಮುದ್ದಾದ ಹೆಂಡತಿ ಅಂತ ಹೇಳಾದ್ರೂ ನೋಡಿ, ಅವರ ಮುಖದ ಮೇಲೆ ಬರೋ ಆ ನಗು, ಅದೇ ನಗು ನೀವು ಗುಡಿಯಲ್ಲಿ ಆ ದೇವಿಯ ಮುಖದ ಮೇಲೆ ನೋಡಿರ್ತೀರಾ. ಎಸ್, ಇದು ಸತ್ಯ. ಮಹಿಳೆಯರ ಮುಖದ ಮೇಲೆ ಆ ನಗು, ಆ ಒಂದು ಏನಂತಾರೆ ಖುಷಿ ಬಂದರೆ ಆ ಮುಖದ ಮೇಲಿನ ತೇಜಸ್ಸು ಅದೇ ದೇವಿಯ ಗುಡಿಯಲ್ಲಿ ನೋಡಿರುವ ತೇಜಸ್ಸು. ಸೊ ಆತ್ಮೀಯರೇ, ನಿಮ್ಮ ಮನೆಯಲ್ಲೇನೇ ಇದ್ದಾರೆ ದೇವಿ, ಅದೇ ನಿಮ್ಮ ತಾಯಿ, ತಂಗಿ, ಅಕ್ಕ. ಎಸ್, ಭಾಳಾಯ್ತು ಮಾತು. ಜಯ ಜಯ ಜಗದಂಬ. ಗೀತೆ ಕೇಳಿ ಮಜಾ ಮಾಡಿ.

ಬನ್ನಿ ಈ ಗೀತೆಯೊಂದಿಗೆ ಭಾಗವಹಿಸಿರೋ ನಮ್ಮ ವಿಜಯ್ ಕುಮಾರ್ ಬಸ್ಮಿ ಅವರ ಗೀತೆಯಾಗಿದೆ ಶ್ರೀ ಚಾಮುಂಡೇಶ್ವರಿಗೆ. ಆದ್ಮೇಲೆ ಮುಂದಿನ ಗೀತೆ ವಿನೋದ್ ಅವ್ರದ್ದು, ತದನಂತರ ರಾಜಶ್ರೀ ಅವರು ಜೈ ಶ್ರೀರಾಮ್ ಜೈ ಜಿನ್ನೇಂದ್ರ ಅಂತ ಹೇಳಿ ನನಗೆ ವಿಶ್ ಮಾಡಿದ್ದಾರೆ. ಶುಭ ನವರಾತ್ರಿ ಹಾಗೂ ದೇವಿಯ ಒಂದು ಫೋಟೋನು ಕಳಿಸಿದ್ದಾರೆ. ಅವರು ರಿಕ್ವೆಸ್ಟ್ ಮಾಡಿರುವ ಓ ಜನನಿ ಅನ್ನೋ ಗೀತೆ. ಸೊ ಸ್ನೇಹಿತರೆ, ಗೀತೆಗಳ ಲೈನಪ್ ಹೀಗಿವೆ. ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ, ವಿಜಯ ಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ. ಹಾಗೆ ನನಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ರಿಕ್ವೆಸ್ಟ್ ಮಾಡಿದ್ದಾರೆ ಒಬ್ಬರು ಒಳ್ಳೆಯದಾದಂಥ ಗೀತೆಯನ್ನು, ವಿಚ್ ಇಸ್ ಒಂದು ನಿಮಿಷ ನೋಡೋಣ. ಈ ಗೀತೆ ಆಗಿದೆ ಹಾಲುಂಡ ಹೊಗೆ ನಾಗಮ್ಮ ಅನ್ನೋ ಒಂದು ಹಾಡು. ಆತ್ಮೀಯ ಸ್ನೇಹಿತರೆ, ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನಿವೇದಿತಾ ಕುಂಬಾರ್ ಅವರು. ತದನಂತರ ಜಯ ಬನಶಂಕರಿ ಅನ್ನೋ ಗೀತೆಯೊಂದಿಗೆ ಗಜಾನನ್ ಕಾಮ್ಕರ್ ಅವರು. ತದನಂತರ ಬರ್ತಾ ಇದೆ ಈ ಗೀತೆ ಆಗಿದೆ ಭೂಮಿ ಈ ಭೂಮಿ. ಎಸ್, ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ರೇಣುಕಾ ಕಾಮ್ಕರ್ ಅವರು ಭಾಗವಹಿಸಿದ್ದಾರೆ. ಗಣಪತಿ ಭಂಡಾರಿಯವರು ಬಹುದಿನಗಳ ನಂತರ ಪ್ರಸಾರ ಮಾಡಿ, ಶ್ಲೋಕ ಪ್ರಸಾರ ಮಾಡಿ, ಡಾಕ್ಟರ್ ರಾಜ್ ಹಾಡಿರುವ ಎಲ್ಲರಿಗೋಸ್ಕರ. ಯಾವುದು? ಕವಿ ರತ್ನ ಕಾಳಿದಾಸ, ಅದು ಆಲ್ ರೈಟ್ ನಿಮಗೋಸ್ಕರ ಆ ಒಂದು ಹಾಡು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಶೋಭಾ ಡೌಲಿ ಅವರು ಏನು ಹೇಳ್ತಾರೆ ನೋಡೋಣ. ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತೀಯ ಮಂಜು. ಇದೇನ ಬಟ್ಟೆ ಒಗಿತಾ ಇದ್ದೇನೆ ನಿನ್ನ ಕಾರ್ಯಕ್ರಮ. ಎಸ್ ನೋಡಿ, ನನ್ನ ವೇಣುಧ್ವನಿಯ ಕುಟುಂಬದ ಎಲ್ಲ ಮಹಿಳೆಯರು ತನ್ನ ತನ್ನ ಕೆಲಸ ಮಾಡ್ತಾ ಕಾರ್ಯಕ್ರಮವನ್ನು ಕೇಳ್ತಾರೆ. ಅದು ನನಗೂ ಬಹಳಷ್ಟು ಜನರು ಹೇಳಿದ್ದಾರೆ. ನನಗೆ ಒಂದೇ ಒಂದು ಏನು ರಿಕ್ವೆಸ್ಟ್ ಏನಂದರೆ, ಆ ಮಹಿಳೆಯರು ಮನೆ ಕೆಲಸ ಮಾಡುವಾಗ ಮನೆ ಹೆಂಗೆ ಸ್ವಚ್ಛವಾಗಿಡ್ತೀರಾ, ಹಾಗೆ ಮನಸ್ಸು ದೇಹ ಕೂಡ ಸ್ವಚ್ಛವಾಗಿಡಲಿಕ್ಕೆ ಆ ಮನಸ್ಸಿಗೆ ನೀವು ಮಾಡಿ ಆಧ್ಯಾತ್ಮ, ಆ ದೇಹಕ್ಕೆ ಸ್ವಲ್ಪ ವ್ಯಾಯಾಮ. ಹೌದು, ದೇಹ ಸ್ವಚ್ಛವಾಗಿಡಲಿಕ್ಕೆ ಸ್ನಾನನೂ ಬೇಕು, ಆದರೆ ಒಂದೆರಡು ಹನಿ ಬೇವರು ಹೊರಗೆ ಬಂದ್ರೂ ಉತ್ತಮ. ಈಗ ನೀವು ನನಗೆ ಉಲ್ಟಾ ಉತ್ತರ ಕೊಡ್ತೀರಿ ಮಂಜು, ಮನೆ ಕೆಲಸ ಮಾಡೋದೇ ವ್ಯಾಯಾಮ. ನಿಜ ನಿಜ ಇಲ್ಲ ಅನ್ನೋದಿಲ್ಲ, ಆದರೆ ಒಂದು 10 ನಿಮಿಷ ಸಪ್ರೇಟ್, 5 ನಿಮಿಷ ಸಪ್ರೇಟ್ ಇಡಿ. ನನಗೆ ಗೊತ್ತು ಮನೆ ಕೆಲಸ ಒಂದು ಉತ್ತಮ ವ್ಯಾಯಾಮ, ಆದರೆ ಮನೆ ಕೆಲಸ ಈಗ ಉಲ್ಟಾ ಆಗಿಬಿಟ್ಟದ. ಆ ಸಾಂಪ್ರದಾಯಿಕವಾಗಿ ನಾವು ಮಾಡೋ ಮನೆ ಕೆಲಸ, ಮೊದಲು ವಿಚಾರ ಮಾಡಿ. 3 ಬಕೆಟ್ ನೀರು, 1 ಬಕೆಟ್ನಾಗ ನಾವು ತೊಳಿತಿದ್ವಿ, ಇನ್ನೊಂದು ಬಕೆಟ್ನಾಗ ಅದೇನದು ಸಾಬ್ನದ ನೀರು ಇರ್ತಿತ್ತು ಅದನ್ನು ನಾವು ತಿಕ್ತಿದ್ವಿ, ಇನ್ನೊಂದು ಬಕೆಟ್ನಾಗ ಹಿಂಗೆ ಮುಳುಗಿಸ್ ಬಟ್ಟೆ ಹೊಗೆ ಹೊರಗೆ ತೆಗೆಯವ್ರ ಹಿಂಡವ್ರ ಆಮೇಲೆ ಝಾಡ್ಸವ್ರ ಆಮೇಲೆ ಅದನ್ನು ನಾವು ಒಣಗಿಸ್ಲಿಕ್ಕೆ ಹಾಕವ್ರ. ಈಗ ಅದೇನಾಗಿದೆ, ವಾಷಿಂಗ್ ಮಿಷಿನ್ ಆಗೈತಿ. ಈಗ ವಾಷಿಂಗ್ ಮಿಷಿನ್ನಾಗ ತೊಳೆದ ಡ್ರೈ ಆಗಿ ಅಲ್ಲೇ ಉಳಿದಿರ್ತದ, ಅದನ್ನು ತೆಗೆದ ಸುಖ ಅಂದರೆ ಒಣಗಿಸಾಕೆ ಬಹಳ ಕಂಟಾಳ ಆಗೈತಿ. ಸೊ ಸಾಂಪ್ರದಾಯಿಕವಾಗಿ ನಾವು ಮಾಡೋ ಕೆಲಸ ಎಲ್ಲ ಸಿಂಪಲ್ ಆಗಿಬಿಟ್ಟದ. ಸೊ ದಯವಿಟ್ಟು, ನಾನು ಎಷ್ಟೋ ಬಾರಿ ಹೇಳಿದ್ದೇನೆ, ಆದರೆ ಆ ನಿಮ್ಮ ಪರಿಚಯ ವರ್ಷೋ ಕಟ್ಟಿಗೆ ಇರ್ತದೆ ನೋಡ್ರಿ, ಅದನ್ನು ಬಿಟ್ಟು ಒಂದ್ಸಲ ಕೂತ್ಕೊಂಡು ಎರಡೂ ಕೈಲೆ ಪರಿಶಿ ವರ್ಷ ನೋಡಿ, ಅಯ್ಯಯ್ಯೋ ಮಜಾನ ಬೇರೆ. ಹೌದಲ್ವಾ? ಕಾರ್ಯಕ್ರಮದಲ್ಲಿ ನಮಸ್ಕಾರ. ಮುಂದಿನ ದಿನ ನವರಾತ್ರಿ ಹಬ್ಬದ 2ನೇ ದಿನದ ಶುಭಾಶಯಗಳು. ರಂಗನಾಯಕಿ ಚಿತ್ರ ಎಸ್ ರಾಜೇಶ್ವರಿಯವರೇ, ನಿಮಗೋಸ್ಕರ ಆ ಹಾಡ. ಆಲ್ ರೈಟ್, ಇವತ್ತೊಂದು ರಿಕ್ವೆಸ್ಟ್ ಆತ್ಮೀಯರೇ, ವಿನೋದ್ ಅವ್ರದ್ದು ಹಾಗೂ ನಮ್ಮ ಗಜಾನನ್ ಕಾಮ್ಕರ್ ಅವ್ರದ್ದು ಎರಡು ಗೀತೆ ಇದೆ ಅಲ್ರಿ, ಅದ 20 ನಿಮಿಷ ಆಗೈತ್ರಿ ಇವತ್ತು. ಸೊ ನೋಡೋಣ, ಹೌಸ್ಫುಲ್ ಭಾಳ ಶೀಘ್ರದಲ್ಲಿ ಆಗುತ್ತೆ. ಸೊ ಡೋಂಟ್ ವರಿ, ನಾನು ಅದನ್ನು ಇದು ಮಾಡ್ತೇನೆ. ಕಾರ್ಯಕ್ರಮದ ಮುಂದಿನ ಹಾಡು ವಿಜಯ್ ಕುಮಾರ್ ಭಸ್ಮೆ ಅವ್ರದ್ದು, ತದನಂತರ ವಿನೋದ್ ಅವ್ರದ್ದು ಕೇಳಿ ಮಜಾ.

ಆಲ್ರೈಟ್ ಅಂತಮೀರಿ, ಈ ಗೀತೆ ದುರ್ಗಾಶಕ್ತಿ ಚಿತ್ರದ್ದು, ವಿನೋದ್ ಅವ್ರದ್ದು, ಹಾಗೆ ನಮ್ಮ ಸುನೀತಾ ಅಮೋರ್ಕರ್ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಒಂದು ಬಹಳ ಉತ್ತಮವಾದ ದೊಡ್ಡ ಗೀತೆ ಕೇಳಿ ಮಜಾ ಮಾಡಿ ಗೀತೆಯೊಂದಿಗೆ. ರೇಣು ದುನಿಯಾ ಮಹಿಳೆಯರು ಆ್ಯಂಡ್ ಈ ಜಗತ್ತಿನ ಎಲ್ಲ ಮಹಿಳೆಯರಿಗೆ ಒಳ್ಳೆಯದಾಗಲಿ ಅಂತ ಓಂ ಶಕ್ತಿ ಪರಾಶಕ್ತಿ. ಆ ದೇವಿ ಶಕ್ತಿ ನೀಡಲಿ. ಶಕ್ತಿಯ ಸ್ವರೂಪನೇ ದೇವಿಯ ಸ್ವರೂಪ, ಹೌದಲ್ವಾ? ಸೊ ಬರೇ ದೇವಿ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರೋ ಆ ಮಹಿಳೆಯರು ಕೂಡ ಶಕ್ತಿ ಸ್ವರೂಪ. ಸೊ ಪುರುಷರಿಗೆ ಗೊತ್ತಾಯ್ತಲ್ಲ, ಈಗ ಅವರು ಖುಷಿಯಾಗಿದ್ದರೆ ನಿಮ್ಮ ಆರೋಗ್ಯದ ಒಂದು ಏನಂತಾರೆ ಶಕ್ತಿ ನಿಮಗೆ ಆಲ್ರೆಡಿ ಆಟೋಮೆಟಿಕಲಿ ಬಂದುಬಿಡುತ್ತೆ. ಆಲ್ ರೈಟ್, ಲಿಂಕ್ ಹೆಂಗಿದೆ ನೋಡಿ ಆತ್ಮೀರೆ. ಆಯುರ್ವೇದದಲ್ಲಿ ಈಡ ಪಿಂಗಾಳ ಸುಷುಮ್ನ ಅಂತ ಹೇಳ್ತಾರೆ. ಈಡ ಆ್ಯಂಡ್ ಪಿಂಗಾಳ ನಮ್ಮ ಶರೀರದಲ್ಲಿಯೂ ಕೂಡ, ನಾನು ಪುರುಷರಿಗೆ ಹೇಳ್ತಾ ಇದ್ದೇನೆ, ನಮ್ಮ ಶರೀರದಲ್ಲಿಯೂ ಕೂಡ ಒಂದು ಅಂಶ ಇದೆ ಸ್ನೇಹಿತರೆ. ಸೊ ಹಂಗಿರಬೇಕು, ಫೆಮಿನೈನ್ ಎನರ್ಜಿ ಇಲ್ಲದೆ ನಾವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾನು ಸೀರಿಯಲ್ ಒಂದು ನೋಡ್ತೇನೆ, ದೇವೋಂಕೆ ದೇವ್ ಮಹಾದೇವ್, ಅದರಲ್ಲಿ ಋಷಿ ಬೃಂಗಿ ಅಂತ ಇರ್ತಾರೆ. ಆ ಋಷಿ ಬೃಂಗಿ ಮಹಾದೇವನ ಕಡೆ ಹೋಗ್ತಾರೆ, ಮಹಾದೇವರ ಹೇಳ್ತಾರೆ ಓಕೆ ನಿನಗೆ ನನ್ನ ಪರಿಕ್ರಮ ಮಾಡಬೇಕಲ್ಲ ಅಂದರೆ ಒಂದು ಸುತ್ತ ಹೊಡಿತಾರಲ್ರಿ, ಹೊಡಿಬೇಕು ಹೊಡಿ ಹೊಡಿ ಅಂತ. ಪಾರ್ವತಿ ದೇವಿನೂ ಕೂತಿರ್ತಾರೆ, ಆದರೆ ಋಷಿ ಬೃಂಗಿ ಅವರು ಏನು ಮಾಡ್ತಾರೆ, ಬರೇ ನಮ್ಮ ಶಿವಪ್ಪನ ಒಂದು ಸುತ್ತ ಹೊಡಿತಾರೆ, ಪರಿಕ್ರಮ ಮಾಡ್ತಾರೆ. ಆಮೇಲೆ ಶಿವಪ್ಪ ಅಂತಾರೆ ಯಾಕೆ ಓಕೆ ಇನ್ನೊಂದು ಮಾಡು ಅಂತ. ಮತ್ತೆ ಸಮೀಪ ಬರ್ತಾರೆ, ಮತ್ತೆ ಸಮೀಪ ಬರ್ತಾರೆ, ಮತ್ತೆ ಸಮೀಪ ಅವರು. ಆಮೇಲೆ ಒಂದು ಏನು ಋಷಿ ಬೃಂಗಿ ಅವರು ಒಂದು ಹುಳ ಆಗಿ ಅಂದರೆ ಕ್ರಾಸ್ ಆಗಿ ಹೋಗಿರ್ತಾರೆ. ಸೊ ಬೇಸಿಕಲಿ ಆವಾಗ ಪಾರ್ವತಿ ದೇವಿ ಹೇಳ್ತಾರೆ, ಆಯ್ತಪ್ಪ ನಿನಗೆ ನನ್ನ ಪರಿಕ್ರಮ ಮಾಡೋ ಇಷ್ಟೇ ಇಷ್ಟ ಅಲ್ಲಲ್ಲ, ಇನ್ನು ಮುಂದೆ ನಿನ್ನ ಶರೀರದಲ್ಲಿ ಆ ಫೆಮಿನೈನ್ ಎನರ್ಜಿ ಇರೋದಿಲ್ಲ. ಎಸ್, ಮಹಿಳೆ ಅದೊಂದು ಫೀಮೇಲ್ ತತ್ವ ಇರುವುದಿಲ್ಲ ಅಂತ ಇಷ್ಟೇ ಹೇಳಿದ್ದಕ್ಕೆ ಭಸ್ಮಾಗಿ ಹೋಗ್ತಾರೆ. ಆಮೇಲೆ ಋಷಿ ಬೃಂಗಿ ಕ್ಷಮಿಸಿ ಅಂತ ಹೇಳ್ತಾರೆ. ಆವಾಗ ಶಿವ ಪಾರ್ವತಿಯ ಆ ಒಂದು ಅವತಾರವನ್ನು ನೋಡ್ತಾರೆ. ಸೊ ಸ್ನೇಹಿತರೆ, ಪುರುಷರೇ ಎಸ್ಪೆಷಲಿ, ಮಹಿಳೆಯರಿಗೆ ಮರ್ಯಾದೆ ಪ್ರೀತಿ ಕೊಡಿ. ಏಕೆಂದರೆ ಅವರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೇವೆ, ಏಕೆಂದರೆ ನಮ್ಮಲ್ಲಿಯೂ ಕೂಡ ಇದೆ ಆ ಒಂದು ಫೆಮಿನೈನ್ ಎನರ್ಜಿ. ಸೊ ಸ್ನೇಹಿತರೆ, ಈ 9 ದಿನ ನವ ರಾತ್ರಿ ಇನ್ನು ಮುಂದೆ ನೀವು ನೋಡೋ ದೃಷ್ಟಿನೇ ಬದಲಾಯಿಸಿ. ಎಸ್, ನಿಮ್ಮ ಆ ನೀವು ಹೋಗೋ ಗುಡಿ, ನೀವು ದೇವಿ ಗುಡಿಗೆ ಏನು ಹೋಗ್ತೀರಾ, ಆ ದೇವಿಯ ಮೂರ್ತಿ ನೋಡ್ತೀರಾ, ಆ ದೇವಿಯ ಮುಖದ ಮೇಲೆ ಇರೋ ಆ ಒಂದು ಲಕ್ಷಣ ನಿಮ್ಮ ಮನೆಯಲ್ಲಿರೋ ಮಹಿಳೆಯರ ಮುಖದ ಮೇಲೆ ಖುಷಿ ತೊಗೊಂಡು ಬಂದರೆ ಅಲ್ಲೇ ಸಿಗುತ್ತೆ. ಟ್ರೈ ಮಾಡಿ ನೋಡಿ, ಇದನ್ನು ಹಾಡನ್ನು ಕೇಳಿ ಮಜಾ ಮಾಡಿ.

ದೇವಿಯ ಈ ಗೀತೆಯೊಂದಿಗೆ ವಿನೋದ್ ಅವರು ಹಾಗೂ ಸುನೀತಾ ಮೋರ್ಕರ್ ಅವರು ಭಾಗವಹಿಸಿದರು. ಕಾರ್ಯಕ್ರಮದ ಮುಂದಿನ ಹಾಡು ರೆಡಿ ಆಗಿದೆ. ರಾಜಶ್ರೀ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಶ್ರೀ ಕೊಲ್ಲೂರ ಶ್ರೀ ಮೂಕಾಂಬಿಕೆ. ಈ ಚಿತ್ರದ ಜನನಿ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಈ ಗೀತೆ ಬರ್ತಾ ಇದೆ. ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಅವರು ಭಾಗವಹಿಸಿದ್ದಾರೆ. ತದನಂತರ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನನಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ರಿಕ್ವೆಸ್ಟ್ ಮಾಡಿರುವ ಈ ಹಾಡು ಆಗಿದೆ. ಆತ್ಮೀಯ ಸ್ನೇಹಿತರೆ, ನಿವೇದಿತಾ ಕುಂಬಾರ್ ಅವರು, ಹಾಲುಂಡು ಹೊಗೆ ನಾಗಮ್ಮ ಅನ್ನೋ ಒಂದು ಗೀತೆ. ಹಾಗೆ ವಾಟ್ಸಪ್ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಲೀಸಾ ರಮೇಶ್ ಅಂತ ಅವ್ರದ್ದು ಹೆಸರು ಗೊತ್ತಾಗ್ತಾ ಇಲ್ಲ, ಸರ್ ಗುಡ್ ಮಾರ್ನಿಂಗ್, ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ದೇವಿ ಒಳ್ಳೇದು ಮಾಡಲಿ. ಕಾರ್ಯಕ್ರಮದಲ್ಲಿ ಗಜಾನನ್ ಕಾಮ್ಕರ್ ಅವರು ಬನಶಂಕರಿ ಚಿತ್ರದ್ದು ಜಯ ಬನಶಂಕರಿ ಅನ್ನೋ ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ತದನಂತರ ಭೂಮಿ ಈ ಭೂಮಿ ರೇಣುಕಾ ಕಾಮ್ಕರ್ ಅವರ ಗೀತೆ. ತದನಂತರ ಗಣಪತಿ ಭಂಡಾರಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಅದು ಕವಿರತ್ನ ಕಾಳಿದಾಸ ಚಿತ್ರದ್ದು. ತದನಂತರ ಜಯ ಜಗದಂಬೆ ರಂಗನಾಯಕಿ ಚಿತ್ರದ್ದು ಗೀತೆಯೊಂದಿಗೆ ರಾಜೇಶ್ವರಿ ಅವರು ಭಾಗವಹಿಸಿದ್ದಾರೆ. ನಮ್ಮ ಶೀಲಾ ತೇಲ್ಸಂಗ್ ಅವರು ಎಸ್ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ವಿತ್ ಅ ಸಾಂಗ್ ಕಮಲದ ಮೊಗದೊಳೆ. ಎಸ್, ಈ ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ. ಶುಭೋದಯ, ಶುಭೋದಯ ಮಂಜುನಾಥ್ ಸರ್. ಎಸ್, ಶುಭೋದಯ ಶುಭ ಪಾಟೀಲ್ ಅವರೇ. ವಿನಾಯಕ್ ಡೌಲಿ ಅವರು ಮೆಸೇಜ್ ಮಾಡಿದ್ದಾರೆ, ನಮಸ್ಕಾರ ಮಂಜುನಾಥ್ ಅವರೇ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ವಿಶೇಷವಾಗಿ ಮಹಿಳೆಯರ ಬಗ್ಗೆ ನಿಮಗೆ ಇರುವ ಗೌರವಕ್ಕೆ ಆನಂದ. ಎಸ್, ಥ್ಯಾಂಕ್ ಯು. ಈ ಗೌರವ ಬಹಳ ಮುಂಚಿಂದನೇ ಬಂದಿದೆ, ಬಾಲ್ಯದಿಂದನೇ ನನಗೆ ಬಂದಿದೆ. ಏಕೆಂದರೆ ನನಗೆ ಅಂತ ಅಕ್ಕ ತಂಗಿಯರಿಲ್ಲ, ಆದರೆ ಕಷ್ಟ ರಕ್ತ ಹಂಚ್ಕೊಂಡಿರೋ ಸಂಬಂಧದ ಅಕ್ಕ ತಂಗಿಯರಿಲ್ಲ, ಆದರೆ ಕಷ್ಟ ಹಂಚ್ಕೊಂಡಿರೋ ಸಂಬಂಧದ ಅಕ್ಕ ತಂಗಿಯರು ಬಹಳಷ್ಟು ಜನ ಇದ್ದಾರೆ.

ಅವರನ್ನು ನೋಡುವಾಗ, ಹಾಗೆ ಸಮಾಜದಲ್ಲಿ ಏನೇನು ಆಗುತ್ತೆ ಅದನ್ನು ನೋಡುವಾಗ, ಮಹಿಳೆಯರ ಮೇಲೆ ಆಗುವ ಒಂದು ತ್ರಾಸ್ ಅದೇನೇನು ನೋಡುವಾಗ ನನಗೆ ಅಷ್ಟರಲ್ಲಿ ಅಷ್ಟು ಒಂದು ತಿಳುವಳಿಕೆ ಬಂದು ಕಿ ಜೀವನದಲ್ಲಿ ನೋಡಿ ನನಗೊಂದು ಸ್ವಲ್ಪ ಜ್ವರ, ಬೆನ್ನು ನೋವು, ಮೈಕೈ ನೋವು ಬಂದರೆ ಅದೆಲ್ಲರೂ ಒಂದು ವರ್ಷದಲ್ಲಿ ಎರಡು ಮೂರು ಸಲ ಅಪರೂಪಕ್ಕೆ ಬರಬಹುದು. ಆದರೆ ಮಹಿಳೆಯರು ಅದನ್ನು ಪ್ರತಿ ತಿಂಗಳು ಎದುರಿಸುತ್ತಾರೆ, ಅದರ ಬಗ್ಗೆ ಚುಯಿ ಅಂತಲೂ ಯಾರಿಗೂ ಹೇಳುವುದಿಲ್ಲ. ಅಂಥ ಸಂದರ್ಭದಲ್ಲಿ ಎಷ್ಟೋ ಮಹಿಳೆಯರು ಆ ಒಂದು ಮಾಸಿಕ ಋತುಚಕ್ರ ಏನಿರುತ್ತೆ ಅದನ್ನು ಬಂದಾಗಲೂ ಕೂಡ ಸಹಜವಾಗಿ ಕೆಲಸ ಮಾಡ್ತಿರ್ತಾರೆ. ಬರೇ ಕೆಲಸ ಅಂತ ಅಲ್ಲ, ಆತ್ಮೀಯ ಸ್ನೇಹಿತರೆ ಎಷ್ಟೋ ಕ್ಷೇತ್ರದಲ್ಲಿ ಅವರು ಸಾಧನೆಗಳನ್ನು ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಅದು ಬಂದಾಗ, ಇದ್ದಾಗ, ಬಂದು ಹೋದಾಗ ಅವರಿಗೆ ಆಗೋ ತ್ರಾಸ, ಅದು ಬರದೇ ಇದ್ದಾಗ ತ್ರಾಸ್, ಅದರೊಂದಿಗೆ ಮಾನಸಿಕವಾಗಿ ಸಾಮಾಜಿಕವಾಗಿ ಯಪ್ಪ ಮಾತನಾಡುವಾಗ ಸುಸ್ತಿ ಅನಿಸುತ್ತಲ್ರಿ, ಕೇಳಿ ಸುಸ್ತು ಅನಿಸುತ್ತಲ್ರಿ, ವಿಚಾರ ಮಾಡಿರಿ, ಅವ್ರು ಅನುಭವಿಸ್ತಿರ್ತಾರೆ, ಅದ್ರ ಬಗ್ಗೆ ಅವ್ರು ಹೇಳ್ಕೊಳ್ಳೋದಿಲ್ಲ. ಅದ್ರ ಮೇಲೆ ನಾವು ಅವ್ರ ಮೇಲೆ ಅವ್ರಿಗೆ ಏನಾದರೂ ತ್ರಾಸ ಮಾಡಿದರೆ ಹೆಂಗ್ರಿಪ್ಪ? ಅದಕ್ಕೆ ವೈಯಕ್ತಿಕವಾದ ಒಂದು ಏನಂದರೆ ಸಜೆಷನ್, ಆದಷ್ಟು ನಿಮ್ಮ ಪರಿಚಯದಲ್ಲಿರೋ ಮಹಿಳೆಯರನ್ನು ಅವ್ರ ಜೀವನ ಹಾಳು ಮಾಡೋಕೆ ನರಕ ಮಾಡೋಕ್ಕೆ ಹೋಗಕ್ಕೆ ಹೋಗಬೇಡ್ರಿ. ಅವರನ್ನು ಅರ್ಥ ಮಾಡಿಕೊಳ್ಳಿ, ಅವರಿಗೆ ಪ್ರಶಂಸೆ ಕೊಡಿ, ಅವರಿಗೆ ಪ್ರಾಮಾಣಿಕತೆ, ತಮ್ಮ ಕಡೆ ಇರೋ ಪ್ರಾಮಾಣಿಕತೆಯನ್ನು ಕೊಡಿ. ಏಕೆಂದರೆ ಆತ್ಮೀಯರೇ, ಇದು ಇಷ್ಟು ಮಾತ್ರ ನಾನು ನಿಮಗೆ ಹೇಳ್ತೇನೆ, ನನ್ನ ಅಮ್ಮ ನನ್ನ ಮಮ್ಮಿನ ಮುಂದೆ ಹೋಗಿ ಸುಳ್ಳು ಹೇಳಿದ್ರೆ ಪಟ್ ಅಂತ ಗುರುತ ಹಿಡಿತಾಳೆ. ಏಕೆಂದರೆ ದೇವರು ಅವರಿಗೆ ಬಂದು ಕೊಟ್ಟಿರುವ ಶಕ್ತಿ, ಅದು ಇಂಟ್ಯೂಷನ್ ಪವರ್ ಭಾಳ ಜಾಸ್ತಿ ಇರುತ್ತೆ. ಪುರುಷರೇ ಇದು ಒಂದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾನೆ, ಪ್ರಾಮಾಣಿಕವಾಗಿರ್ರಿ ನಿಮ್ಮ ಮನೆಯ ಆ ಮಹಿಳೆಯರೊಂದಿಗೆ, ಇಲ್ಲಾಂದ್ರೆ ಗುರುತ ಹಿಡಿತಾರೆ ಅವರು, ಇವ್ನು ಸುಳ್ಳು ಹೇಳತ್ತಾನೆ. ಸೊ ಎರಡು ಪೀಸ್, ಪ್ರಾಮಾಣಿಕ ಆ್ಯಂಡ್ ಪ್ರಶಂಸ. ಅವ್ರು ಮಾಡಿರುವ ಆಹಾರ ಉಪ್ಪು ಕಮ್ಮಿ ಇದ್ರೂ ಹೇಳಿ ಏ ಭಾಳ ಚೆನ್ನಾಗೈತಿ ಅಂತ ಫಸ್ಟ್ ಲೈನ್ ಹಂಗೆ ಹೇಳ್ರಿ, ಆಮೇಲೆ ಸ್ವಲ್ಪ ಉಪ್ಪಿ ಕಮ್ಮಿ ಐತಿ ಅಂತ ಹೇಳ್ರಿ. ಉಲ್ಟಾ ಮಾಡಿದ್ರೆ ಜಗಳ ಸ್ಟಾರ್ಟ್ ಆಗ್ತದೆ. ಪೈಲ ಪ್ರಶಂಸೆ ಕೊಡಿ ಸ್ನೇಹಿತರೆ, ಅವರಿಗೆ ಬೇಕು ಪ್ರಶಂಸೆ. ಈಗ ಅದಕ್ಕೆ ಎಷ್ಟೋ ಮಹಿಳೆಯರು ನಾನು ನೋಡಿಲ್ಲ ಅವರಿಗೆ, ಇವತ್ತು ಯಾರು ವೇಣುಧ್ವನಿಯ ಕುಟುಂಬದವರು ಅಷ್ಟೇ ಅಲ್ಲ, ಪರಿಚಯದಲ್ಲಿ ಇಲ್ಲಿ ನಾನು ಈಗ ಬರುವಾಗ ನಮ್ಮ ಲಿಫ್ಟಲ್ಲಿ ಎಲ್ಲ ಕಡೆ ಎಲ್ಲ ಮಹಿಳೆಯರಿಗೆ ಒಂದು ಪ್ರಶಂಸೆ, ಎಷ್ಟು ಚೆಂದ ಕಾಣಿಸಾಗತ್ತೀರಿ, ದೇವರು ನಿಮಗೆ, ದೇವಿ ನಿಮಗೆ ಒಳ್ಳೇದು ಮಾಡಲಿ. ಸಾಕ್ರಿ ಸ್ನೇಹಿತರೆ, ದೇ ವಿಲ್ ಬಿ ವೆರಿ ಮಚ್ ಹ್ಯಾಪಿ. ಅವ್ರು ಹೆಚ್ಚೇನು ಕೇಳ್ತಾ ಇಲ್ಲ, ಪ್ರಾಮಾಣಿಕತೆ ಆ್ಯಂಡ್ ಪ್ರಶಂಸೆ ಇದನ್ನು ಅವ್ರಿಗೆ ಕೊಡಿ, ನಿಮ್ಮದೇ ಜೀವನ ಒಂದು ಲೈನಿಗೆ ಬಂದುಬಿಡುತ್ತೆ. ಸೊ ಮಹಿಳೆಯರು ಮಾಡುವ ಕೆಲಸವನ್ನು ಕಡಿಮೆ ಮಾಡಿ ಅಂತ ಹೇಳಿದರೆ ಕುಟುಂಬದ ವೈದ್ಯರು, ಏಕೆಂದರೆ ಮನೆಯಲ್ಲಿ ಇಷ್ಟು ಕೆಲಸ ಇರುತ್ತೆ, ಎಲ್ಲ ಪರಿಶೀಲನೆ ಒರೆಸ್ತಾರೆ, ಕೈಯಿಂದನೇ ಒರೆಸ್ತಾರೆ, ವಾಷಿಂಗ್ ಮಿಷಿನ್ ಇದ್ರೂ ಕೈಯಿಂದನೇ. ಇದಕ್ಕ ನೋಡಿರಿ ನಮ್ಮ ಶೋಭಾ ಡವಲಿ ಅವರು ಇಷ್ಟು ಫಿಟ್ಟಾಗಿದ್ದಾರೆ, ನಮ್ಮ ವಿನಾಯಕ್ ಡವಲಿ ಕೂಡ ಫಿಟ್ಟಾಗಿದ್ದಾರೆ. ಏಕೆಂದರೆ ಎರಡು ಮಜಲಿ ಇದ್ರೂ ನಾವು ಲಿಫ್ಟ್ ಇಲ್ಲದೆ ದಿನಕ್ಕೆ 10-15-20 ಬಾರಿ, ಬಾಪ್ರೆ ನಿಮಗೆ ಗೊತ್ತಾ ಇವರೇ ವಿನಾಯಕ್ ಡವಲಿ ಅವರೇ, ಕ್ಲೈಂಬಿಂಗ್ ದ ಸ್ಟೇರ್ಸ್ ಹ್ಯಾಸ್ ಬಿಕಮ್ ಅ ಫ್ಯಾಂಟಾಸ್ಟಿಕ್ ವ್ಯಾಯಾಮ ಅಂತ ವೈದ್ಯರು ಹೇಳಿದ್ದಾರೆ. ಎಸ್, ಇದು ಪೈರಿ ಹತ್ತಿದ್ರೆ ಭಾಳ ಉತ್ತಮವಾದ ವ್ಯಾಯಾಮ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳೆಯರೆಲ್ಲರೂ ಕೂಡಿ ದೇವರನ್ನು ನೋಡಿ, ಎಸ್ ಇದು ಮಾತ್ರ ಸತ್ಯ, ಒಳ್ಳೆಯದಾಗಲಿ. ವಿನಾಯಕ್ ಅವರೇ, ನಿಮ್ಮ ಈ ಮೆಸೇಜಸ್ಗಳಿಗೆ ಧನ್ಯವಾದ. ಹಾಗೆ ನಿಮ್ಮ ಮನೆಯಲ್ಲಿ ಇರೋ ಈ ಒಂದು ಅಭ್ಯಾಸ, ಕಟ್ಗೆ ಇದ್ರೂ ಅದು ಫ್ಲೋರ್ ಕ್ಲೀನಿಂಗ್ ಕಟ್ಗೆ ಇದ್ರೂ ಕೈಯಿಂದನೇ ಒರೆಸ್ತಾರೆ, ನಾನು ವಾರಕ್ಕೆ ಒಮ್ಮೆ ಎರಡು ಸಲ ಟ್ರೈ ಮಾಡ್ತೇನೆ, ಆದರೆ ಅದರಿಂದ ಸಿಗೋ ಒಂದು ನೆಮ್ಮದಿ. ಯಾರು ಮನೆಯಲ್ಲಿ ಕರೆಸಿ ಆ ಪರಿಶಿ ಒರೆಸಿಲ್ಲ ಒಂದೆರಡು ದಿನ, ಆಮೇಲೆ ಒರೆಸಿ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಮಸ್ತ್ ಅನಿಸುತ್ತೆ. ಅದರಲ್ಲಿಯೂ ಕೂಡ ಕಟ್ಗೆ ಇಲ್ದದ ಆದರೂ ಟ್ರೈ ಮಾಡಿ. ಸಾಂಪ್ರದಾಯಿಕವಾಗಿ ನಾವು ಹೆಂಗೆ ಮಾಡ್ತಿದ್ವಿ ಮೊದಲು ಮುಂಚೆ, ಹೌದಲ್ವ? ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಗೀತೆಗಳ ಲೈನಪ್ ಗೊತ್ತಾಯ್ತಲ್ಲ, ಹಾಡನ್ನು ಕೇಳಿ ಮಜಾ ಮಾಡಿ. ಮತ್ತಾರೋ ಮೆಸೇಜ್ ಮಾಡಿದ್ದಾರೆ, ಕ್ಷಮಿಸಿ ಒಂದು ನಿಮಿಷ. ಪೂಜಾ ಅವರು, ಸರ್ ಉತ್ತಮವಾಗಿ ಮಹಿಳೆಯರ ಬಗ್ಗೆ ಹೇಳಿದರೆ ನಿಜವಾಗಲೂ ನೀವು ಭಾಳ ಅರ್ಥ ಮಾಡ್ಕೊಂಡಿದ್ದೀರಾ ಮಹಿಳೆಯರ ಬಗ್ಗೆ. ಏ ಕಮ್ಮಿ ರೀ ಅದು, ಪೂಜಾ ಅವರೇ, ಎಷ್ಟು ಅರ್ಥ ಮಾಡ್ಕೋತೀರ ಅಷ್ಟು ಕಮ್ಮಿ. ಅವರನ್ನು ಅರ್ಥ ಮಾಡಿಕೊಂಡು ಅವರಿಗೆ ಜೀವನದಲ್ಲಿ ಖುಷಿ ಕೊಟ್ಟರೆ ನಾವು ಆರಾಮಾಗಿರ್ತೇವೆ. ಇದರಲ್ಲಿ ನನ್ನ ಸ್ವಾರ್ಥ ಇದೆ ಪೂಜಾ ಅವರೇ, ಟು ಕೀಪ್ ದ ವುಮೆನ್ ಹೂವೆವರ್ ಐ ನೋ ಟು ಕೀಪ್ ದೆಮ್ ಹ್ಯಾಪಿ, ಅದರಲ್ಲಿ ನನ್ನ ಸ್ವಾರ್ಥನೂ ಇದೆ, ನಾನು ಆರಾಮಾಗಿರ್ಬೇಕಲ್ರಿ. ಅವರಿಲ್ಲದೆ ನಾವು ಬದುಕಾಗೋದಿಲ್ಲ. ಈಗ ಅದನ್ನೇ ಹೇಳಿದ್ನಲ್ಲ ಶಿವಪ್ಪನ ಒಂದು ದೇವಂಕದೇವ್ ಮಹಾದೇವ್ ಸೀರಿಯಲ್ನ ಒಂದು ಎಪಿಸೋಡನ್ನು ಹೇಳಿದ್ನಲ್ಲ ಋಷಿ ಬ್ರಿಂಗಿಯವ್ರ ಬಗ್ಗೆ, ಇದು ಸತ್ಯವಾದ ಮಾತು. ದೇವಿ ಪಾರ್ವತಿ ಕೋಪದಲ್ಲಿ ಅವ್ರಿಗೆ ಹೇಳ್ತಾರೆ, ನಿನ್ನ ಶರೀರದಲ್ಲಿ ಮಹಿಳೆಯರ ಅಂಶ ಇರುವುದಿಲ್ಲ, ಹೋಗು ಅಂತ ಭಸ್ಮ ಆಗಿಬಿಡ್ತಾರೆ ರೀ ಅವರು ಋಷಿ ಬ್ರಿಂಗಿ. ಅದಕ್ಕೆ ಹೇಳೋದು, ಸೊ ಗಿವ್ ರೆಸ್ಪೆಕ್ಟ್ ಟು ಆಲ್ ದ ವುಮೆನ್ ಯು ನೋ, ಆಲ್ಸೋ ಯು ಡೋಂಟ್ ನೋ. ಎಸ್, ಈ ಲೈನು ಕೇಳ್ಕೊರಿ, ನಿಮಗೆ ಪರಿಚಯ ಇದ್ದವ್ರನ್ನ ನೀವು ಏನದು ಸನ್ಮಾನ ಕೊಡಿ, ಮಹಿಳೆಯರು ಪರಿಚಯ ಇಲ್ಲದವ್ರಿಗೂ ಸನ್ಮಾನ ಕೊಡಿ. ಎಸ್, ಭಾಳ ಮುಖ್ಯವಾಗುತ್ತೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಮೆಸೇಜು, ಪ್ರವೀಣ್ ಅವ್ರದ್ದು, ಮಂಜುನಾಥ್ ಅವರೇ ಹೆಂಡತಿಯರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರಿ. ಇನ್ನು ಮುಂದೆ ನಾನು ಪ್ರಶಂಸೆ ಆ್ಯಂಡ್ ಪ್ರಾಮಾಣಿಕವಾಗಿರ್ತೇನೆ. ಈ ಸುಳ್ಳು ಹೇಳೋ ಮಾತು ನೀವು ಕರೆಕ್ಟಾಗಿ ಹೇಳಿದ್ರಿ, ಬರೀ ನನ್ನ ತಾಯಿಯಲ್ಲ ನನ್ನ ಅಕ್ಕನೂ ನಾನು ಏನಾದ್ರು ಸುಳ್ಳು ಹೇಳಿದ್ರೆ ಪಟ್ ಅಂತ ಗುರುತೆ. ದಿಸ್ ಇಸ್ ವಾಟ್, ಅವರಿಗೆ ಅದು ಇಂಟ್ಯೂಷನ್ ಪವರ್ ಇರುತ್ತೆ. ಇಂಟ್ಯೂಷನಿಗೆ ಕನ್ನಡನಿಗೆ ಏನಂತಾರೆ ಗೊತ್ತಿಲ್ಲ, ಅಂದರೆ ಅವ್ರಿಗೆ ಗೊತ್ತಾಗುತ್ತೆ, ಯಾ ಪಟ್ ಅಂತ ಗೊತ್ತಾಗುತ್ತೆ ಇವು ಸುಳ್ಳು ಹೇಳತಾನಂತ. ಎಸ್, ದಿಸ್ ಇಸ್ ದ ರಿಯಾಲಿಟಿ, ಅವ್ರಿಗೆ ಭಾಳ ಜಲ್ದಿ ಗೊತ್ತಾಗುತ್ತೆ. ಸೊ ದಯವಿಟ್ಟು ಮಹಿಳೆಯರನ್ನು, ಅವರು ಪುರುಷರಿಗೆ ಒಂದು ರಿಕ್ವೆಸ್ಟು, ಪ್ರಾಮಾಣಿಕತೆ ಆ್ಯಂಡ್ ಪ್ರಶಂಸೆ ಇದು ಮಾಡಿರಿ, ಆರಾಮಾಗಿರ್ರಿ. ಪ್ರಸಾದ್ ಅವರು, ಸರ್ ನಾನು ಕೂಡ ಪ್ರಶಂಸೆ ಮಾಡ್ತೇನೆ ಇವತ್ತಿನ ದಿನ. ಇವತ್ತಿನ ದಿನ ಏನ್ರಿ, ಒಂದು ಮಿಸ್ ಅನ್ನು, ಇವತ್ತಿನ ದಿನ ಉಪ್ಪು ಕಮ್ಮಿ ಇತ್ತು ಆದ್ರೂ ಮಸ್ತ್ ಐತೆ ಅಂತ ಹೇಳಿ. ಯಪ್ಪಾ,

ಇದು ಕಾರ್ಯಕ್ರಮದ ಮುಂದಿನ ಗೀತೆ ನಿವೇದಿತ ಕುಂಬಾರ ಅವರದು, ರಿಕ್ವೆಸ್ಟ್ ಮಾಡಿರುವುದು ನಾಗದೇವತೆ ಚಿತ್ರದ್ದು ಆಗಿದೆ. ರೆಡಿ? ಇದಾದ ತಕ್ಷಣ ಗಜಾನನ್ ಖಾಮ್ಕರ್ ಅವರದು. ಸೊ ಸ್ನೇಹಿತರೆ, ವಾಟ್ಸಪ್ ಸುರಿಮಳೆ ಏನು ಹೇಳುತ್ತೆ ನೋಡೋಣ. ಮಂಜುನಾಥ ಅಣ್ಣ, ನಾನು ಮನೆ ಎಲ್ಲ ಕೆಲಸ ನಾನೇ ಮಾಡಿದ್ದೇನೆ ಆಗಿರೋ ಭೇಟಿ ಇಲ್ಲ ನೋಡಿ. ಇದು ನೀವು ನಿಮ್ಮ ಜೀವನದಲ್ಲಿ, ನಿಮಗೆ ಇನ್ನೊಂದು ಹೇಳ್ತೇನೆ ರಾಜೇಶ್ವರಿ ಅವರೇ, ದೇಹದ ವ್ಯಾಯಾಮ ಮಾಡಿದರೆ ತೂಕ ಕಮ್ಮಿ ಆಗುತ್ತೆ, ಅದು ಎಸ್. ಬಟ್ ಅದರೊಂದಿಗೆ ಬಹಳ ಮುಖ್ಯವಾದದ್ದು, ಬಹಳ ಮುಖ್ಯವಾದದ್ದು ನಮ್ಮ ತಲೆಯಾಗಿರೋ ವಿಚಾರಗಳು. ಅದಕ್ಕೆ ಅನ್ನಿ, ದೇಹ ಮನಸ್ಸು ಇಫ್ ದೇ ಆರ್ ಅಲೈನ್ಡ್, ಬ್ಯಾಲೆನ್ಸ್ಡ್. ಈಗ ಸೈಕಲ್ ಹೊಡೆಯುವಾಗ ನೀವು ಬಿದ್ದರೆ ಅದು ಸೈಕಲ್ ಹೊಡೆಯೋದಲ್ಲ, ಸೈಕಲನ್ನು ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಬರೋಬ್ಬರ ಮಾಡಿ ಹೋಗಬೇಕು. ಸೊ ದೇಹ ಮನಸ್ಸು ಇವು ಲಿಂಕ್ಡ್ ಇರುತ್ತೆ. ಸೊ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಚಿಂತೆ ಜಾಸ್ತಿ ಮಾಡಿದ್ರೂ ತೂಕ ಜಾಸ್ತಿ ಆಗುತ್ತೆ ಅಥವಾ ತೂಕ ಕಮ್ಮಿ ಆಗೂ ಆಗುತ್ತೆ. ಹಾರ್ಮೋನಲ್ ಗೇಮ್ ಇದು. ಸೊ ನೀವು ಹೆಲ್ದಿಯಾಗಿ ಫುರ್ತಿಯಾಗಿದ್ದರೆ ಸಾಕು, ಆ್ಯಕ್ಟಿವ್ ಆಗಿದ್ದರೆ ಸಾಕು. ಇದೇ ನಾನು ರಿಕ್ವೆಸ್ಟ್ ಮಾಡಿದ್ದು. ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುವ ತರ್ಕ ಜ್ಞಾನ ಮಹಿಳೆಯರಲ್ಲಿರುತ್ತೆ ನೋಡಿ. ಇದು ಕರೆಕ್ಟಾಗಿ ಅವ್ರು ಹೇಳಿದ್ರು, ವಿನಾಯಕ್ ಡೌಲಿ ಅವರು. ಎಸ್. ಸೊ ಎಲ್ಲ ಪುರುಷರಿಗೆ ಒಂದೇ ರಿಕ್ವೆಸ್ಟು, ತಮ್ಮ ಜೀವನದಲ್ಲಿರೋ ಮಹಿಳೆಯರ ಮುಂದೆ ಒಂದು ಮಾತ್ರ ಸುಳ್ಳು ಹೇಳಕ್ಕೆ ಹೋಗ್ಬಿಟ್ರೆ ರಪ್ ಅಂತ ಗುಡ್ತಾ ಇಡ್ತಾರೆ. ಸೊ ನನಗೆ ವಾಟ್ಸಪ್ ಅಲ್ಲ, ಟೆಕ್ಸ್ಟ್ ಮೆಸೇಜ್ ಮುಖಾಂತರ ರೂಪ ಅವರು ರಿಕ್ವೆಸ್ಟ್ ಮಾಡಿದರೆ ಕಬ್ಜಾ ಚಿತ್ರದ್ದು ನಮಾಮಿ ನಮಾಮಿ ಅನ್ನೋ ಗೀತೆ. ಸೊ ಲೈನಪ್ ಹೀಗಿವೆ, ಈಗ ಪ್ರಸಾರವಾಗೋ ಗೀತೆ ನಿವೇದಿತಾ ಕುಮಾರ್ ಅವ್ರದ್ದು, ತದನಂತರ ಗಜಾನನ್ ಕಾಮ್ಕರ್, ತದನಂತರ ನಮ್ಮ ರೇಣುಕಾ ಕಾಮ್ಕರ್, ತದನಂತರ ಗಣಪತಿ ಭಂಡಾರಿ, ಅದಾದ ತಕ್ಷಣ ಜಯದ ಗದಂಬೆ, ಈ ಗೀತೆ ರಾಜೇಶ್ವರಿ ಅವ್ರದ್ದು, ತದನಂತರ ಕಮಲದ ಮೊಗದೊಳೆ ಈ ಒಂದು ಗೀತೆ ಶೀಲಾ ಅವರು, ಶೀಲಾ ತಿಲ್ಸಂಗ್ ಅವರು ರಿಕ್ವೆಸ್ಟ್ ಮಾಡಿದ್ದು, ತದನಂತರ ನಮಾಮಿ ನಮಾಮಿ ಈಗ ರೂಪ ಅಂತ ಅವರು ರಿಕ್ವೆಸ್ಟ್ ಮಾಡಿರುವ ಈ ಒಂದು ಹಾಡು, ಅದಾದ ತಕ್ಷಣ ಪ್ರಸಾದ್ ಅವರ ಹೇ ಶಾರದೆ, ಅದಾದ ತಕ್ಷಣ ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ರುದಿರ ದಾರ. ಸೊ ಸ್ನೇಹಿತರೆ, ಹಿಂಗಿದೆ ಗೀತೆಗಳ ಲೈನ್ ಅಪ್ಪು, ಕೇಳಿ ಮಜಾ ಮಾಡಿದೆ. ಸರ್ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮ.

ವೇಣುಧ್ವನಿ ಇದು 90.5 FM KLE ಕನಸು ಕಾರ್ಯಕ್ರಮದ ಈ ಹಾಡು ರೇಣುಕಾ ಕಾಮ್ಕರ್ ಅವರದು ಆಗಿತ್ತು. ಪ್ರಸಾರ ಅದರಗಿದ ಮುಂಚಿನ ಗೀತೆ ಜಯ ಬನಶಂಕರಿ ದೇವಿಯ ಗೀತೆಗಳು ನೀವು ಕೇಳ್ತಾ ಇದ್ದೀರಾ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.5 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ವಿನಾಯಕ್ ಡಬ್ಲ್ಯೂ ಅವರು ತಿಳಿಸ್ತಾ ಇದ್ದಾರೆ, ಎಲ್ಲ ಮೆಸೇಜನ್ನು ಓದಿದ್ದಕ್ಕೆ ಧನ್ಯವಾದ. ಸ್ನಾನ ಮಾಡಲಿಕ್ಕೆ ಇಲ್ಲ, ಇದು ನನ್ನ ಧರ್ಮ. ನೀವು ಪ್ರೀತಿಯಿಂದ ಕಳಿಸ್ತೀರಾ ಒಳ್ಳೊಳ್ಳೆ ಮೆಸೇಜ್ಗಳು, ಅದರಲ್ಲಿ ಒಂದು ಅರ್ಥ ಇರುತ್ತೆ. ಸೊ ಅದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಗಣಪತಿ ಭಂಡಾರಿ ಅವರು ರಿಕ್ವೆಸ್ಟ್ ಮಾಡಿರುವ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ. ತದನಂತರ ಗೀತೆ ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ, ಅದು ರಾಜೇಶ್ವರಿ ಅವ್ರದ್ದು. ತದನಂತರ ಗೀತೆ ಶೀಲಾ ತೇಲ್ಸಂಗ್ ಅವ್ರದ್ದು. ತದನಂತರ ಗೀತೆ ಇವರ ರೂಪ ಅವರು ರಿಕ್ವೆಸ್ಟ್ ಮಾಡಿರೋದು. ತದನಂತರ ಪ್ರಸಾದ್ ಅವ್ರದ್ದು. ಅದಾದ ತಕ್ಷಣ ಪೂಜಾ ಅವ್ರದ್ದು. ಅದಾದ ತಕ್ಷಣ ಗಗನ ನೀ ಸುಚಿತ್ರ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಹಿಂಗಿದೆ ಗೀತೆಗಳೆಲ್ಲ ನೆನಪು ಕೇಳಿ ಮಜಾ ಮಾಡಿ.

ರಾಜೇಶ್ವರಿ ಅವರ ಗೀತೆ ಆಯಿತು ಪ್ರಸಾರ. ವಿಶ್ವಾಸ್ ಜಯ ಜಗದಂಬೆ ರಂಗನಾಯಕಿ ಚಿತ್ರದ್ದು ಗೀತೆಯೊಂದಿಗೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸೊ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ. ನಾವು ಚಿತ್ರಮಂದಿರದಲ್ಲಿ ಫೇವ್ರೇಟ್ ಗೀತೆ ರಾಜೇಶ್ವರಿ ಅವರದು ಮಾಣಿಕ್ಯ ವೀಣಾಂ, ಎಸ್ ಆ ಗೀತೆ ಗಣಪತಿ ಭಂಡಾರಿಯವರು ರಿಕ್ವೆಸ್ಟ್ ಮಾಡಿದ್ದು. ನಿಮಗೆ ಇಷ್ಟ ಆಯ್ತಲ್ಲ, ಎಂಜಾಯ್ ಮಾಡಿ. ಕಾರ್ಯಕ್ರಮದ ಮುಂದಿನ ಗೀತೆಗಳು ಹೀಗಿವೆ. ಆತ್ಮೀಯರೆ, ಶೀಲಾ ತೇಲ್ಸಂಗ್ ಅವರು ಈ ಹೊಸ ಇತಿಹಾಸ ಟೈಗರ್ ಪ್ರಭಾಕರ್ ಸರ್ ಅಭಿನಯಿಸಿರುವ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಇದಾದ ತಕ್ಷಣ ರೂಪಾ ಅವರು ಕಬ್ಜಾ ಚಿತ್ರದ ಗೀತೆ ನಮಾಮಿ ನಮಾಮಿ ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ತದನಂತರ ಪೂಜಾ ಅವರ ಗೀತೆ ಬರ್ತಾ ಇದೆ, ಹೇ ಶಾರದೆ ಈ ಗೀತೆ. ಸ್ನೇಹಿತರ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅನ್ನೋ ಚಿತ್ರದ್ದು ಗೀತೆಯಾಗಿದೆ. ತದನಂತರ ರುಧಿರ ದಾರಾ ಉಘೆ ಉಘೆ ಈ ಗೀತೆ. ಅದಾದ ತಕ್ಷಣ ಗಗನನಿ ಸುಚಿತ್ರ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ. ಹಿಂಗಿವೆ ಗೀತೆಗಳ ಲೈನಪ್. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಆಧ್ಯಾತ್ಮ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ. ನವರಾತ್ರಿ ಸ್ನೇಹಿತರೆ, ಈ ನವರಾತ್ರಿ ಬರೇ ಈ ಒಂದು ನವರಾತ್ರಿ ಅಷ್ಟೇ ಅಲ್ಲ, ದೇವಿಯ ಆರಾಧನೆ ಮಾಡೋದು ಸದಾ ಮಾಡ್ತಾ ಇರಿ. ಏಕೆ ಅಂದರೆ ಸ್ನೇಹಿತರೆ, ಪ್ರಕೃತಿ ಶಕ್ತಿ ಆ ಒಂದು ನಮ್ಮಲ್ಲಿ ಫೆಮಿನೈನ್ ಎನರ್ಜಿ ಇಲ್ಲದೆ ಕೆಲಸನೇ ಆಗೋದಿಲ್ಲ ನಮ್ಮದು. ಎಸ್, ಇದು ಪುರುಷರಿಗೂ ಹೌದು. ಸೊ ಆ ದೇವಿಯನ್ನು ಪ್ರಸನ್ನ ಮಾಡೋ ಒಂದೇ ಒಂದು ಮಾರ್ಗ, ತಮ್ಮ ಪರಿಚಯದಲ್ಲಿ ತಮ್ಮ ಜೀವನದಲ್ಲಿ ಇರೋ ಮಹಿಳೆಯರನ್ನು ಅವರ ಮುಖದ ಮೇಲೆ ಒಂದು ಸಲ ನಗು ತಗೊಂಡು ಬನ್ನಿ, ಅಷ್ಟೇ ಸಾಕು. ಆತ್ಮೀಯರೇ, ಪೂಜಾ ಅವರು ಮೆಸೇಜ್ ಮಾಡಿದ್ದಾರೆ, ಸರ್ ನೀವು ಎಷ್ಟು ಚೆನ್ನಾಗಿ ನಿಮ್ಮ ತಾಯಿಗೆ ನೋಡ್ಕೋತಿರ್ಬೋದು. ಅಯ್ಯೇ ಇಲ್ಲ, ನಾನು ಕಾಡಿಸ್ತೇನೆ, ಅವರಿಗೂ ಕೋಪ ತರಿಸ್ತೇನೆ, ಹಾಗೇನಿಲ್ಲ. ನಾನು ಮನುಷ್ಯನೇ, ಓಪನ್ನಾಗಿ ಹೇಳ್ತೇನೆ ಆತ್ಮೀಯ ಸ್ನೇಹಿತರೆ, ನಾನು ಮನುಷ್ಯನೇ, ನಾನು ಸಮಸ್ಯೆ, ನಾನು ಕೋಪ ಮಾಡ್ತೇನೆ. ಕೋಪ ಯಾಕೆ ಮಾಡ್ತೇನೆ ಅದು ನೀವು ನಮ್ಮ ತಾಯಿ ಕೇಳಬೇಕು. ಸ್ವಚ್ಛವಾಗಿಡಲಿಲ್ಲ ಕೋಪ ಮಾಡ್ತೇನೆ, ಅಥವಾ ಅವರು ವ್ಯಾಯಾಮ ಮಾಡಲಿಲ್ಲ ಕೋಪ ಮಾಡ್ತೇನೆ, ಹಿಂಗಿರುತ್ತೆ ನನ್ನ ಕೋಪ. ಅದಕ್ಕೆ ಋತುವಿನ ಮತ್ತಿನ್ನು ಬೇರೆ ಏನಿಲ್ಲ. ಆತ್ಮೀಯರೇ, ಕಾರ್ಯಕ್ರಮದ ಮುಂದಿನ ಗೀತೆಗಳು ಗೊತ್ತಾಯ್ತಲ್ಲ, ಹಾಡನ್ನು ಕೇಳಿ ಮಜಾ ಮಾಡಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಧೇನು ಧ್ವನಿ ಇದು 90.5 FM ಕೆ ಎಲ್ ಇ ಕನಸು. ಕೊನೆ ಗೀತೆಯೊಂದಿಗೆ ಮುಗಿಸ್ತಾ ಇದ್ದಾನೆ ಸುಚಿತ್ರ ಅವರೆ, ಕ್ಷಮಿಸಿ, ನಿಮಗೂ ಇದೇ ಗೀತೆ ಅಂತ ತಿಳ್ಕೊಳ್ಳಿ. ದಯವಿಟ್ಟು ನೀವು ರಿಕ್ವೆಸ್ಟ್ ಮಾಡಿದಾಗ ಹೇಳಿದ್ನಲ್ಲ, ಇವತ್ತು ಎರಡು ಗೀತೆ ದೊಡ್ಡದಿದೆ, ಆದ್ರೂ ನೀವು ಅಂತ ಹೇಳಿದ್ರಿ ನಡೆಯುತ್ತೆ, ನೋ ಪ್ರಾಬ್ಲಮ್. ವೇಣುಧ್ವನಿಯ ಇವತ್ತಿನ ಚಿತ್ರಮಂದಿರದಲ್ಲಿ ಎಲ್ಲರೂ ಭಾಗವಹಿಸಿ ಒಳ್ಳೆ ಗೀತೆಯೊಂದಿಗೆ ರಿಕ್ವೆಸ್ಟ್ ಮಾಡಿದ್ರಿ. ಗೀತೆಗಳು ನಿಜವಾಗ್ಲೂ ಚೆನ್ನಾಗಿತ್ತು ಅಂತ ಗಜಾನನ್ ಕಾಮ್ಕರ್ ಅವರು ಈಗ ಜಸ್ಟ್ ನಾನೇ ಕರೆ ಮಾಡಿದ್ರು. ಆತ್ಮೀಯರೇ, ಇಲ್ಲಿಯವರೆಗೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ವೇಣುಧ್ವನಿಯ ನಿಮ್ಮೊಂದಿಗೆ ನಾವು ಚಿತ್ರಮಂದಿರವನ್ನ ಕೇಳಿದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮನ್ ಜೀವ್ ನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ನಕ್ಕಿಲ್ಲ ಬಲಬವದೇ. ಪೈಲ ಏನಾರ ಆಯಿ ಬಾಬಾ, ನಂದರ ಗಾಯ ಬಾಜಿದ್ರೆ ನಕ್ಕಿ ಗಾವ್ತಾನೆ ಬಾಬಾ. ಜೋ ಬಿ ದೇಗ ಮಾ ಬಾಪ್ ಕೊ ತ್ರಾಸ್, ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನೆಗೆಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಜೊತೆ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದು, ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣುಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಯಾಕೆ ಅಂತ ಕೇಳ್ತೀರಾ, ಈಗಿನ ಕ್ಷಣ ತಮ್ಮ ಕಡೆ ತುತ್ತನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತೊಂಡು ಬಟ್ಟೆ ಸಾಕು ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಹಲವಾರು ಜನರಿಗೆ ಕನಸು. ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳಿದೆ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಆಗಬೇಕು ಅಂಥ ಕೆಲಸ ಮಾಡಿರಿ. ಒಳ್ಳೆ ಕೆಲಸ ಇವತ್ತು ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಮನೆಗೆ ಬಂದು ಸ್ವಂತ ತಂದೆ ತಾಯಿ ಮೇಲೆ ಒದ್ರಾಡವ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನವಿರಲಿ, ನನ್ನ ಜೀವನ ಆಗಿರಲಿ, ನಿಮ್ಮ ಜೀವನ ಆಗಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳ ಅವ್ರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮ. ಶಿವನ 12 ಜ್ಯೋತಿರ್ಲಿಂಗಗಳ ಪವಿತ್ರ ಕ್ಷೇತ್ರಗಳ ಪರಿಚಯದೊಂದಿಗೆ ಸಾಗುತ್ತಿರುವ ನಮ್ಮ ಈ ಭಕ್ತಿಯ ಪಯಣದಲ್ಲಿ ಇಂದು ನಾವು ತಲುಪ್ತಾ ಇರುವಂತದ್ದು ಮೋಕ್ಷ ನಗರಿ ಕಾಶಿಗೆ. ಮೊದಲ ಸಂಚಿಕೆಯಲ್ಲಿ ಕಾಶಿ ವಿಶ್ವನಾಥನ ಕುರಿತು ಹಲವು ವಿಶೇಷ ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ. ಇಂದು ಅದರ ಮುಂದುವರೆದ ಭಾಗವಾಗಿ ಇನ್ನಷ್ಟು ಕುತೂಹಲಕಾರಿ ಹಾಗೂ ಭಕ್ತಿಭಾವ ಮೂಡಿಸುವ ಸಂಗತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಹಾಗೂ ಚೇತನ ಡಿಎಂ ಅವರು.
1: ಎಲ್ಲರಿಗೂ ನಮಸ್ಕಾರ. ಇನ್ನು ನಾವು ಕಾಶಿಯಲ್ಲಿ ಇರುವಂತಹ ಪ್ರಮುಖ ಘಾಟ್ಗಳ ಬಗ್ಗೆ ತಿಳಿಯೋಣ. ಕಾಶಿಯ ಗಂಗಾ ತೀರದಲ್ಲಿ ಅನೇಕ ಪ್ರಸಿದ್ಧ ಘಾಟ್ಗಳಿದ್ದು ಪ್ರತಿಯೊಂದು ಘಾಟ್ಗೂ ತನ್ನದೇ ಆದ ಇತಿಹಾಸ ಮತ್ತು ಧಾರ್ಮಿಕ ಮಹತ್ವವಿದೆ. ಮೊದಲನೇದಾಗಿ ದಶಾಶ್ವಮೇಧ ಘಾಟ್. ಕಾಶಿಯ ಅತ್ಯಂತ ಪ್ರಸಿದ್ಧ ಘಾಟ್ಗಳಲ್ಲಿ ಒಂದು ಇದು. ಇಲ್ಲಿ ನಡೆಯುವ ಸಂಜೆಯ ಭವ್ಯ ಗಂಗಾ ಆರತಿ ಬಹಳ ಪ್ರಸಿದ್ಧವಾಗಿದೆ. ಎರಡನೇದಾಗಿ ಅಸ್ಸಿ ಘಾಟ್. ಬೆಳಗಿನ ಸುಬಾ ಎ ಬನಾರಸ್ ಯೋಗ ಪ್ರಾರ್ಥನೆ ಮತ್ತು ಸೂರ್ಯೋದಯದ ಗಂಗಾ ದರ್ಶನಕ್ಕೆ ಪ್ರಸಿದ್ಧವಾಗಿದೆ. ಮೂರನೆಯದಾಗಿ ಮಣಿಕರ್ಣಿಕಾ ಘಾಟ್. ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಪ್ರಮುಖ ಅಂತ್ಯ ಸಂಸ್ಕಾರ ಘಾಟ್. ಮೋಕ್ಷಗಳ ನಂಬಿಕೆಯೊಂದಿಗೆ

ಆಳವಾಗಿ ಸಂಬಂಧಿಸಿದೆ. ಇನ್ನು ನಾಲ್ಕನೆಯದಾಗಿ ಹರಿಶ್ಚಂದ್ರ ಘಾಟ್, ಮತ್ತೊಂದು ಪ್ರಮುಖ ಅಂತ್ಯ ಸಂಸ್ಕಾರದ ಘಾಟ್ ರಾಜ ಹರಿಶ್ಚಂದ್ರನ ಪೌರಾಣಿಕ ಕಥೆಯೊಂದಿಗೆ ಸಂಬಂಧ ಹೊಂದಿದೆ. ಐದನೆಯದಾಗಿ ಕೇದಾರ್ ಘಾಟ್, ಶಿವನ ಕೇದಾರೇಶ್ವರ ರೂಪಕ್ಕೆ ಪ್ರಸಿದ್ಧಿ ಪವಿತ್ರ ಘಾಟ್ ವಾಗಿದೆ. ಆರನೆಯದಾಗಿ ಪಂಚಗಂಗಾ ಘಾಟ್, ಐದು ಪವಿತ್ರ ನದಿಗಳ ಸಂಗಮ ನಂಬಿಕೆಯೊಂದಿಗೆ ಸಂಬಂಧ ಹೊಂದಿರುವ ಪ್ರಮುಖ ಘಾಟ್ ವಾಗಿದೆ. ಏಳನೆಯದಾಗಿ ಸಿಂಧಿಯಾ ಘಾಟ್, ಇಲ್ಲಿ ಇರುವ ಪುರಾತನ ದೇವಾಲಯಗಳು ಮತ್ತು ವಾಸ್ತುಶಿಲ್ಪಕ್ಕಾಗಿ ಪ್ರಸಿದ್ಧಿಯನ್ನು ಹೊಂದಿದೆ. ಎಂಟನೆಯದಾಗಿ ತುಳಸಿ ಘಾಟ್, ಕವಿಭಕ್ತ ತುಳಸಿದಾಸರೊಂದಿಗೆ ಸಂಬಂಧ ಹೊಂದಿರುವ ಘಾಟ್ ಆಗಿದೆ. ಒಂಬತ್ತನೆಯದಾಗಿ ಭೋಸಲೆ ಘಾಟ್, ಸುಂದರವಾದ ಪಾರಂಪರಿಕ ವಾಸ್ತುಶಿಲ್ಪಕ್ಕಾಗಿ ಗಮನಾರ್ಹವಾಗಿದೆ. ಇನ್ನು ಕಾಶಿ ವಿಶ್ವನಾಥ ದೇವಾಲಯ ಮೇಲೆ ನಡೆದಿರುವ ದಾಳಿ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಕಾಶಿ ವಿಶ್ವನಾಥ ಕ್ಷೇತ್ರದ ಇತಿಹಾಸ ಬಹಳ ಪ್ರಾಚೀನ. ಮಧ್ಯಯುಗದಲ್ಲಿ ದೇವಾಲಯವು ಹಲವು ಬಾರಿ ಹಾನಿಗೊಳಗಾಗಿ ಮತ್ತೆ ಪುನರ್ ನಿರ್ಮಾಣಗೊಂಡಿದೆ. ಪ್ರಮುಖವಾಗಿ ದಾಖಲಿಸಲ್ಪಟ್ಟ ಒಂದು ಘಟನೆ, 1669 ಮುಗಲ್ ಚಕ್ರವರ್ತಿ ಔರಂಗಜೇಬನ ಕಾಲದಲ್ಲಿ ನಡೆದಿದೆ. ಇತಿಹಾಸ ದಾಖಲೆಗಳ ಪ್ರಕಾರ ಔರಂಗಜೇಬನ ಆದೇಶ ಮೇರೆಗೆ ಆ ಕಾಲದಲ್ಲಿದ್ದ ವಿಶ್ವನಾಥ ದೇವಾಲಯವನ್ನು ಧ್ವಂಸ ಮಾಡಲಾಗಿತ್ತು. ನಂತರ ಅದೇ ಸ್ಥಳಕ್ಕೆ ಸಂಬಂಧಿಸಿದ ಪ್ರದೇಶದಲ್ಲಿ ಜ್ಞಾನವಾಪಿ ಮಸೀದಿ ನಿರ್ಮಾಣವಾಯಿತು. ಮಸೀದಿಯ ನಿಖರ ನಿರ್ಮಾಪಕ ಅಥವಾ ಪೋಷಕರ ಬಗ್ಗೆ ಇತಿಹಾಸದಲ್ಲಿ ಕೆಲವು ವಿವರಣೆ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. 2024 ಸಾರ್ವಜನಿಕಗೊಂಡ ASI ಸಮೀಕ್ಷಾ ವರದಿಯ ಪ್ರಕಾರ ಈಗಿನ ಮಸೀದಿ ಕಟ್ಟಡಕ್ಕಿಂತ ಮೊದಲು ಅಲ್ಲಿ ದೊಡ್ಡ ದೇವಾಲಯ ಒಂದು ಅಸ್ತಿತ್ವದಲ್ಲಿತ್ತು ಎಂಬ ನಿರ್ಮಾಣವನ್ನು ASI ದಾಖಲಿಸಿತು. ಸಮೀಕ್ಷೆಯಲ್ಲಿ ಹಿಂದಿನ ರಚನೆ, ವಾಸ್ತುಶಿಲ್ಪದ ಭಾಗಗಳು ಮತ್ತು ವಿವಿಧ ಲಿಪಿಗಳ ಶಾಸನಗಳ ಮರುಬಳಕೆಯನ್ನು ವರದಿ ಮಾಡಲಾಗಿದೆ. ಇಂದು ನಾವು ಕಾಣುತ್ತಿರುವ ಕಾಶಿ ವಿಶ್ವನಾಥ ದೇವಾಲಯ ನಿರ್ಮಾಣವು 1780 ಇಂದೋರ್ನ ಧರ್ಮನಿಷ್ಠ ಮಹಾರಾಣಿಯಾದ ಅಹಿಲ್ಯಾಬಾಯಿ ಹೋಲ್ಕರ್ ಅವರಿಂದ ನಡೆಯಿತು. ಆದರೆ ವಿಶ್ವನಾಥನ ಈ ಪವಿತ್ರ ಕ್ಷೇತ್ರದ ಇತಿಹಾಸ ಅದಕ್ಕಿಂತಲೂ ಸಾವಿರಾರು ವರ್ಷ ಪ್ರಾಚೀನವಾದದ್ದು. ಅನೇಕ ಬಾರಿ ದೇವಾಲಯವು ಪುನರ್ ನಿರ್ಮಾಣಗೊಂಡಿದ್ದರೂ ಕಾಶಿ ವಿಶ್ವನಾಥನ ಮೇಲಿನ ಭಕ್ತಿಯು ಎಂದೂ ಅಚಲವಾಗಿಯೇ ಉಳಿದಿದೆ. ಕಾಶಿಯ ಬಗ್ಗೆ ಮಾತನಾಡುವಾಗ ಕರ್ನಾಟಕದ ಭಕ್ತರಿಗೆ ವಿಶೇಷವಾಗಿ ನೆನಪಾಗುವುದು ಮತ್ತೊಂದು ಪವಿತ್ರ ಸ್ಥಳವೆಂದರೆ ಅದೇ ಜಂಗಮವಾಡಿ ಮಠ. ಕಾಶಿಯ ಹೃದಯ ಭಾಗದಲ್ಲಿರುವ ಈ ಮಠವು ವೀರಶೈವ ಲಿಂಗಾಯತ ಪರಂಪರೆಯ ಪ್ರಮುಖ ಧಾರ್ಮಿಕ ಕೇಂದ್ರದಲ್ಲಿ ಒಂದಾಗಿದೆ. ಜಂಗಮ ಎಂದರೆ ಶಿವತತ್ವವನ್ನು ಪ್ರತಿನಿಧಿಸುವ ಸಾಧು ಅಥವಾ ಗುರು. ವಾಡಿ ಎಂದರೆ ವಾಸಸ್ಥಳ, ಅಂದರೆ ಜಂಗಮ ಸಾಧುಗಳ ಆಧ್ಯಾತ್ಮಿಕ ವಾಸಸ್ಥಳ ಎಂಬ ಅರ್ಥದಲ್ಲಿ ಜಂಗಮವಾಡಿ ಎಂಬ ಹೆಸರು ಬಂದಿದೆ. ಈ ಮಠದಲ್ಲಿ ಇಷ್ಟಲಿಂಗ ಆರಾಧನೆ, ಶಿವಪೂಜೆ ಮತ್ತು ವೀರಶೈವ ಧಾರ್ಮಿಕ ಪರಂಪರೆಗೆ ವಿಶೇಷ ಸ್ಥಾನವಿದೆ. ಇದರ ಮತ್ತೊಂದು ವಿಶೇಷತೆ ಎಂದರೆ ಕರ್ನಾಟಕದಿಂದ ಕಾಶಿಗೆ ಬರುವ ಭಕ್ತರಿಗೆ ಇಲ್ಲಿ ವಸತಿ ಮತ್ತು ಊಟದ ವ್ಯವಸ್ಥೆ ಕೂಡ ಇದೆ. ಕಾಶಿಗೆ ಬರುವ ಯಾತ್ರಿಕರು ತಮ್ಮ ಯಾತ್ರೆಯ ಸಂದರ್ಭದಲ್ಲಿ ಇಲ್ಲಿ ತಂಗಲು, ಕೊಠಡಿಗಳು ಮತ್ತು ಅಗತ್ಯವಿದ್ದಲ್ಲಿ ಸಾಮೂಹಿಕ ಉಳಿಯಲು ವ್ಯವಸ್ಥೆ ಕೂಡ ಇದೆ. ಮಠದಲ್ಲಿ ಭಕ್ತರಿಗೆ ಪ್ರಸಾದ ಮತ್ತು ಅನ್ನದಾನ ವ್ಯವಸ್ಥೆ ಇರುವುದರಿಂದ ಲಭ್ಯವಿರುವ ಮಾಹಿತಿಗಳಲ್ಲಿ ತಿಳಿಸಲಾಗಿದೆ. ಹೀಗಾಗಿ ದೂರದ ಕರ್ನಾಟಕದಿಂದ ಕಾಶಿಗೆ ಬರುವ ಭಕ್ತರಿಗೆ ಜಂಗಮವಾಡಿ ಮಠ ಒಂದು ರೀತಿಯ ಆಧ್ಯಾತ್ಮಿಕ ಆಶ್ರಯ ಸ್ಥಳವೂ ಆಗಿದೆ. ಬೆಳಗಾವಿಯಿಂದ ಕಾಶಿ ವಿಶ್ವನಾಥನ ದರ್ಶನ, ಗಂಗಾ ಸ್ನಾನ, ಘಾಟ್ಗಳ ಭೇಟಿ, ಸಂಜೆಯ ಗಂಗಾ ಆರತಿ ಇವೆಲ್ಲವನ್ನು ಮುಗಿಸಿ ತಮ್ಮದೇ ಆದ ವೀರಶೈವ ಲಿಂಗಾಯತ ಪರಂಪರೆಯ ಮಠದಲ್ಲಿ ವಾಸ್ತವ್ಯ ಹೂಡಿ ಪ್ರಸಾದ ಸ್ವೀಕರಿಸುವ ಅನುಭವ ಭಕ್ತರಿಗೆ ವಿಶೇಷವಾದ ಆಧ್ಯಾತ್ಮಿಕತೆಯನ್ನು ನೀಡುತ್ತದೆ. ಕಾಶಿಗೆ ಬಂದಾಗ ವಿಶ್ವನಾಥನ ದರ್ಶನ ಸಿಗುತ್ತದೆ, ಗಂಗಾಮಾತೆಯ ಆಶೀರ್ವಾದ ಸಿಗುತ್ತದೆ ಮತ್ತು ಜಂಗಮವಾಡಿ ಮಠದಲ್ಲಿ ತಮ್ಮ ಕರ್ನಾಟಕ ಧಾರ್ಮಿಕ ಪರಂಪರೆಯ ಆತ್ಮೀಯತೆಯೂ ಸಿಗುತ್ತದೆ. ಅದರಿಂದ ಕರ್ನಾಟಕದಿಂದ ಕಾಶಿ ಯಾತ್ರೆಗೆ ಹೋಗುವ ಭಕ್ತರು ಜಂಗಮವಾಡಿ ಮಠದ ವಸತಿ ಮತ್ತು ಪ್ರಸಾದ ವ್ಯವಸ್ಥೆ ಬಗ್ಗೆ ಮುಂಚಿತವಾಗಿಯೇ ವಿಚಾರಿಸಿಕೊಂಡು ತಮ್ಮ ಯಾತ್ರೆಯನ್ನು ಯೋಚಿಸಿಕೊಳ್ಳಬಹುದು. ಕೊಠಡಿಗಳ ಲಭ್ಯತೆ ಸಮಯ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗಬಹುದು. ಇದು ಕೇವಲ ಒಂದು ಮಠವಲ್ಲ, ಕರ್ನಾಟಕ ಭಕ್ತರಿಗೂ ಕಾಶಿಯ ನಡುವೆ ಶತಮಾನಗಳಿಂದ ಬೆಸೆದುಕೊಂಡಿರುವ ಒಂದು ಆತ್ಮೀಯ ಧಾರ್ಮಿಕ ಸೇತುವೆಯಾಗಿದೆ.

ಇನ್ನು ನಾವು ಕಾಶಿ ಅನ್ನಪೂರ್ಣೇಶ್ವರಿ ದೇವಿಯ ಅನ್ನದ ಮಹತ್ವ ಮತ್ತು ತಾಯಿಯ ಮಹಿಮೆಯನ್ನು ತಿಳಿಯೋಣ. ತಾಯಿ ಅನ್ನಪೂರ್ಣೇಶ್ವರಿ ಹೆಸರಿನಲ್ಲೇ ಒಂದು ದೊಡ್ಡ ಅರ್ಥವಿದೆ. ಅನ್ನ ಎಂದರೆ ಆಹಾರ, ಪೂರ್ಣ ಅಂದರೆ ಪರಿಪೂರ್ಣತೆ. ಅಂದರೆ ಈ ಜಗತ್ತಿನ ಪ್ರತಿಯೊಂದು ಜೀವಿಗೂ ಅನ್ನವನ್ನು ನೀಡಿ ಪೋಷಿಸಿದ ತಾಯಿ ಅನ್ನಪೂರ್ಣೇಶ್ವರಿ. ನಾವು ಸಾಮಾನ್ಯವಾಗಿ ಅನ್ನವನ್ನು ಕೇವಲ ಊಟ ಅಂತ ಅಂದುಕೊಳ್ಳುತ್ತೇವೆ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಅನ್ನಕ್ಕೆ ಬಹಳ ದೊಡ್ಡ ಸ್ಥಾನವಿದೆ. ಅನ್ನವೇ ಪ್ರಾಣ, ಅನ್ನವೇ ಜೀವನ. ಹಸಿದಿರುವ ಮನುಷ್ಯನಿಗೆ ಒಂದು ಹೊತ್ತಿನ ಅನ್ನ ಕೊಟ್ಟರೆ ಅದಕ್ಕಿಂತ ದೊಡ್ಡ ದಾನ ಮತ್ತೊಂದಿಲ್ಲ ಅಂತ ನಮ್ಮ ಹಿರಿಯರು ಹೇಳುತ್ತಿದ್ದಾರೆ. ನಮ್ಮ ಮನೆಯಲ್ಲಿ ಊಟ ಮಾಡುವಾಗಲೂ ಮೊದಲು ಅನ್ನಕ್ಕೆ ನಮಸ್ಕಾರ ಮಾಡುತ್ತೇವೆ. ಅನ್ನದಾತ ಸುಖೀ ಭವ ಅಂತ ಪ್ರಾರ್ಥಿಸುತ್ತೇವೆ. ಏಕೆಂದರೆ ಅನ್ನ ಅನ್ನೋದು ಕೇವಲ ಹೊಟ್ಟೆ ತುಂಬುವ ವಸ್ತುವಲ್ಲ, ಅದು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತದೆ, ಜೀವನವನ್ನು ಮುಂದುವರಿಸುತ್ತದೆ. ಇಲ್ಲಿಂದ ಅನ್ನಪೂರ್ಣೇಶ್ವರಿ ತಾಯಿಯ ಪೌರಾಣಿಕ ಕಥೆ ನೆನಪಾಗುತ್ತದೆ. ಒಮ್ಮೆ ಪರಶಿವನು ಮತ್ತು ಪಾರ್ವತಿ ದೇವಿಯ ನಡುವೆ ಜಗತ್ತಿನ ಸ್ವರೂಪದ ಬಗ್ಗೆ ಮಾತುಕತೆ ನಡೆಯುತ್ತದೆ. ಶಿವನು ಈ ಜಗತ್ತಿನ ಎಲ್ಲವೂ ಮಾಯೆ, ಅನ್ನವು ಮಾಯೆ ಎಂಬ ಅರ್ಥವನ್ನು ಹೇಳುತ್ತಾನೆ. ಆಗ ಪಾರ್ವತಿ ದೇವಿಯು ಅನ್ನದ ಮಹತ್ವವನ್ನು ಜಗತ್ತಿಗೆ ತಿಳಿಯಲೇಬೇಕು ಎಂದು ತನ್ನ ಅನ್ನದ ರೂಪ ಶಕ್ತಿಯನ್ನು ಹಿಂದೆ ಪಡೆದುಕೊಳ್ಳುತ್ತಾಳೆ ಎಂದು ಪೌರಾಣಿಕ ಕಥೆ ಹೇಳುತ್ತದೆ. ಅನ್ನದ ಕೊರತೆಯಿಂದ ಲೋಕದಲ್ಲಿ ಜೀವಿಗಳು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಆಗ ಪಾರ್ವತಿಯು ಕಾಶಿಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ರೂಪದಲ್ಲಿ ಪ್ರತ್ಯಕ್ಷಳಾದಳು. ಕೈಯಲ್ಲಿ ಅನ್ನ ತುಂಬಿದ ಪಾತ್ರೆ, ಮತ್ತೊಂದು ಕೈಯಲ್ಲಿ ಸೌಟು. ತಾಯಿಯು ಎಲ್ಲರಿಗೂ ಅನ್ನವನ್ನು ನೀಡಲು ಪ್ರಾರಂಭಿಸಿದಳು. ಆಗ ಸ್ವಂತ ಪರಮಶಿವನೇ ಭಿಕ್ಷಾ ಪಾತ್ರೆಯನ್ನು ಹಿಡಿದು ತಾಯಿಯ ಮುಂದೆ ಬಂದು ಅನ್ನವನ್ನು ಸ್ವೀಕರಿಸಿದನೆಂದು ಪುರಾಣದಲ್ಲಿ ಹೇಳಲಾಗುತ್ತದೆ. ಇಲ್ಲಿರುವ ಸಂದೇಶ ತುಂಬಾ ಸುಂದರವಾಗಿದೆ. ಜ್ಞಾನ ಎಷ್ಟೇ ದೊಡ್ಡದಾಗಿರಲಿ, ಬದುಕಿಗೆ ಅನ್ನ ಬೇಕು. ಜಗತ್ತಿನಲ್ಲಿ ಎಷ್ಟೇ ಸಂಪತ್ತು ಇರಲಿ, ಹಸಿದ ಹೊಟ್ಟೆಗೆ ಒಂದು ತುತ್ತು ಅನ್ನವೇ ಅಮೂಲ್ಯ. ಅದಕ್ಕಾಗಿಯೇ ಅನ್ನಪೂರ್ಣೇಶ್ವರಿ ತಾಯಿ ಕೇವಲ ಅನ್ನ ನೀಡುವ ದೇವಿಯಲ್ಲ, ಜೀವನವನ್ನು ಪೋಷಿಸುವ ತಾಯಿಯಾಗಿದ್ದಾಳೆ. ಇನ್ನು ಕಾಶಿಯಲ್ಲಿರುವ ಅನ್ನಪೂರ್ಣೇಶ್ವರಿ ದೇವಾಲಯದ ಬಗ್ಗೆ ಹೇಳುವುದಾದರೆ, ಕಾಶಿ ವಿಶ್ವನಾಥ ದೇವಾಲಯದ ಸಮೀಪದಲ್ಲೇ ಅನ್ನಪೂರ್ಣಾದೇವಿಯ ಪ್ರಸಿದ್ಧ ದೇವಸ್ಥಾನವಿದೆ. ಕಾಶಿಗೆ ಬರುವ ಭಕ್ತರು ವಿಶ್ವನಾಥನ ದರ್ಶನ ಜೊತೆಗೆ ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನವನ್ನು ಮಾಡುವುದು ಬಹಳ ಪವಿತ್ರವೆಂದು ಭಾವಿಸುತ್ತಾರೆ. ತಾಯಿಯು ಅನ್ನ ಪಾತ್ರೆ ಮತ್ತು ಸೌಟನ್ನು ಹಿಡಿಯುವ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಕಾಶಿಗೆ ಬಂದ ಭಕ್ತರಿಗೆ ವಿಶ್ವನಾಥನ ಕೃಪೆ ಮತ್ತು ಅನ್ನಪೂರ್ಣೇಶ್ವರಿ ತಾಯಿಯ ಕರುಣೆ ಎರಡೂ ದೊರೆಯಬೇಕೆಂಬ ಭಾವನೆ ಇಲ್ಲಿದೆ. ದೀಪಾವಳಿಯ ಸಂದರ್ಭದಲ್ಲಿ ನಡೆಯುವ ಅನ್ನಕೂಟ ಉತ್ಸವವು ಬಹಳ ವಿಶೇಷವಾಗಿದೆ. ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ತಾಯಿಗೆ ಸಮರ್ಪಿಸಿ ನಮ್ಮ ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆ ಇರಬಾರದು, ಎಲ್ಲರಿಗೂ ಹೊಟ್ಟೆ ತುಂಬ ಅನ್ನ ಸಿಗಲಿ ಎಂದು ಭಕ್ತರು ಪ್ರಾರ್ಥಿಸುತ್ತಾರೆ. ಇಲ್ಲಿ ಒಂದು ಮಾತು ನೆನಪಾಗುತ್ತದೆ, ನಾವು ಎಷ್ಟೇ

0: ಹಣ ಸಂಪಾದಿಸಬಹುದು, ಎಷ್ಟೇ ದೊಡ್ಡ ಮನೆ ಕಟ್ಟಬಹುದು, ಆದರೆ ಊಟದ ತಟ್ಟೆಯಲ್ಲಿ ಅನ್ನ ಇಲ್ಲದಿದ್ದರೆ ಆ ಸಂಪತ್ತಿಗೆ ಅರ್ಥವೇ ಇರುವುದಿಲ್ಲ. ಅದಕ್ಕಾಗಿಯೇ ನಮ್ಮ ಹಿರಿಯರು ಅನ್ನದಾನಕ್ಕಿಂತ ಶ್ರೇಷ್ಠ ದಾನವಿಲ್ಲ ಎಂದು ಹೇಳಿದ್ದಾರೆ. ಕಾಶಿಯಲ್ಲಿ ಅನ್ನಪೂರ್ಣೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ನಿಂತಾಗ ನಮಗೆ ಒಂದು ವಿಚಾರ ಮನಸ್ಸಿಗೆ ಬರುತ್ತದೆ. ನಾವು ಮಾತ್ರ ಚೆನ್ನಾಗಿರಬೇಕು ಎನ್ನುವುದಕ್ಕಿಂತ ನಮ್ಮ ಸುತ್ತಲಿರುವ ಪ್ರತಿಯೊಬ್ಬರೂ ಹಸಿವಿಲ್ಲದೆ ಇರಬೇಕು ಎನ್ನುವ ಮನಸ್ಸೇ ನಿಜವಾದ ಭಕ್ತಿಯಾಗಿದೆ. ತಾಯಿ ಅನ್ನಪೂರ್ಣೇಶ್ವರಿ ನಮ್ಮ ಮನೆಯಲ್ಲಿ ಅನ್ನದ ಸಮೃದ್ಧಿಯನ್ನು ನೀಡಲಿ, ಯಾರ ಮನೆಯಲ್ಲಿಯೂ ಹಸಿವು ಇರದಂತೆ ಕಾಪಾಡಲಿ, ಎಂಬ ಬದುಕಿನಲ್ಲಿಯೂ ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿ ತುಂಬಲಿ ಎಂದು ಪ್ರಾರ್ಥಿಸೋಣ. ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೇ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಕಾಶಿ ಅನ್ನಪೂರ್ಣೇಶ್ವರಿ ತಾಯಿಗೆ ನನ್ನ ಶತಕೋಟಿ ನಮಸ್ಕಾರಗಳನ್ನು ಹೇಳುತ್ತೇನೆ. ಇನ್ನು ನಾವು ಕಾಶಿಯ ಪವಿತ್ರ ಗಂಗೆ ಬಗ್ಗೆ ಮಾತಾಡುವಾಗ, ಗಂಗೆಯನ್ನು ಸ್ವಚ್ಛವಾಗಿ ಮತ್ತು ನಿರ್ಮಲವಾಗಿ ಉಳಿಸುವ ಒಂದು ಮಹತ್ವದ ಪ್ರಯತ್ನದ ಬಗ್ಗೆ ತಿಳಿಯೋಣ. ಅದುವೇ ನಮಾಮಿ ಗಂಗೆ. ನಮಾಮಿ ಎಂದರೆ ನಮಸ್ಕರಿಸುತ್ತೇನೆ, ವಂದಿಸುತ್ತೇನೆ ಎಂಬ ಅರ್ಥ. ನಮ್ಮ ಪಾಲಿಗೆ ಗಂಗಾ ಕೇವಲ ಒಂದು ನದಿಯಲ್ಲ, ಅವಳು ಗಂಗಾ ಮಾತೆ. ಲಕ್ಷಾಂತರ ಜನರ ನಂಬಿಕೆ, ಕೋಟ್ಯಂತರ ಜನರ ಜೀವನ ಮತ್ತು ಭಾರತೀಯ ಸಂಸ್ಕೃತಿಯೊಂದಿಗೆ ಗಂಗೆಯ ಸಂಬಂಧ ಬೆಸೆದುಕೊಂಡಿದೆ. ಈ ಪವಿತ್ರ ನದಿಯ ಸಂರಕ್ಷಣೆಗಾಗಿ ಭಾರತ ಸರ್ಕಾರವು 2014 ನಮಾಮಿ ಗಂಗೆ ಎಂಬ ಕಾರ್ಯಕ್ರಮವನ್ನು ಆರಂಭಿಸಿದು. ಗಂಗೆಯ ನೀರಿಗೆ ಸೇರುವ ಮಾಲಿನ್ಯವನ್ನು ಕಡಿಮೆ ಮಾಡುವುದು, ಒಳಚರಂಡಿ ನೀರನ್ನು ಸಂಸ್ಕರಿಸುವ ವ್ಯವಸ್ಥೆಯನ್ನು ನಿರ್ಮಿಸುವುದು, ಘಾಟ್ಗಳು ಮತ್ತು ನದಿ ತೀರವನ್ನು ಅಭಿವೃದ್ಧಿಪಡಿಸುವುದು, ನದಿಯ ಮೇಲ್ಮೈಯಲ್ಲಿರುವ ತ್ಯಾಜ್ಯವನ್ನು ಸ್ವಚ್ಛಗೊಳಿಸುವುದು, ಗಂಗೆಯಲ್ಲಿರುವ ಜೀವ ವೈವಿಧ್ಯವನ್ನು ಸಂರಕ್ಷಿಸುವುದು ಮತ್ತು ಜನರಲ್ಲಿ ಗಂಗೆಯ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು, ಇವೆಲ್ಲವೂ ನಮಾಮಿ ಗಂಗೆ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳಾಗಿವೆ. ಗಂಗೆಯನ್ನು ಕೇವಲ ಪೂಜಿಸುವುದಷ್ಟೇ ಅಲ್ಲ, ಗಂಗೆಯನ್ನು ಸ್ವಚ್ಛವಾಗಿಡುವುದು ಕೂಡ ನಮ್ಮ ಕರ್ತವ್ಯ ಎಂಬ ಸಂದೇಶವನ್ನು ಈ ಅಭಿಯಾನ ನೀಡುತ್ತದೆ. ನಾವು ಗಂಗಾತೀರಕ್ಕೆ ಹೋಗಿ ಕೈ ಮುಗಿದು ಗಂಗಾ ಮಾತೆ ನಮ್ಮನ್ನು ಪವಿತ್ರಗೊಳಿಸು ಎಂದು ಪ್ರಾರ್ಥಿಸುತ್ತೇವೆ. ಆದರೆ ಅದೇ ಸಮಯದಲ್ಲಿ ನಾವು ಗಂಗೆಯನ್ನು ಕೂಡ ಪವಿತ್ರವಾಗಿ ನಿರ್ಮಲವಾಗಿ ಉಳಿಸೋಣ ಎಂಬ ಸಂಕಲ್ಪವನ್ನು ಮಾಡಬೇಕಾಗಿದೆ. ಗಂಗೆಯ ಹರಿವು ನಿರಂತರವಾಗಿರಬೇಕು, ಗಂಗೆಯ ನೀರು ನಿರ್ಮಲವಾಗಿರಬೇಕು, ಗಂಗೆಯ ಪರಿಸರ ಮತ್ತು ಜೀವ ಜಲ ಸುರಕ್ಷಿತವಾಗಿರಬೇಕು. ಇದೇ ಗಂಗಾ ಪುನರುಜ್ಜೀವನದ ಪ್ರಮುಖ ದೃಷ್ಟಿಕೋನವಾಗಿದೆ. ಆದ್ದರಿಂದ ನಮಾಮಿ ಗಂಗೆ ಎನ್ನುವುದು ಕೇವಲ ಒಂದು ಯೋಜನೆ ಹೆಸರು ಅಲ್ಲ, ಗಂಗಾ ಮಾತೆಗೆ ಸಲ್ಲಿಸುವ ಒಂದು ನಮಸ್ಕಾರ ಮತ್ತು ಆ ನಮಸ್ಕಾರದ ಜೊತೆಗೆ ಗಂಗೆಯನ್ನು ಕಾಪಾಡುವುದು ಒಂದು ಜವಾಬ್ದಾರಿ. ಗಂಗೆಯ ತೀರದಲ್ಲಿ ನಿಂತು ಒಂದೇ ಮಾತನ್ನು ಹೇಳೋಣ, ಗಂಗಾ ಮಾತೆಗೆ ನಮಸ್ಕಾರ, ಗಂಗೆಯನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು.
1: ಕನ್ನಡದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮತ್ತು ದಿನನಿತ್ಯ ಪಠಿಸುವ ಶ್ರೀ ಗಂಗಾ ಸ್ತೋತ್ರದ ಪ್ರಮುಖ ಶ್ಲೋಕಗಳು ಮತ್ತು ನಿತ್ಯ ಸ್ನಾನ ಮಾಡುವಾಗ ಹೇಳಿಕೊಳ್ಳುವ ಸರಳ ಶ್ಲೋಕ. ಬೆಳಗ್ಗೆ ಸ್ನಾನ ಮಾಡುವಾಗ ನೀರನ್ನು ಸ್ಪರ್ಶಿಸುತ್ತಾ ಈ ಶ್ಲೋಕವನ್ನು ಹೇಳುವುದರಿಂದ ಭಾರತದ ಎಲ್ಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿನ್ ಕುರು. ಹೇ ಗಂಗೆ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ನದಿಗಳೇ, ನೀವೆಲ್ಲರೂ ನಾನು ಸ್ನಾನ ಮಾಡುವ ಈ ನೀರಿನಲ್ಲಿ ಬಂದು ಸನ್ನಿಹಿತರಾಗಿರಿ ಎಂದು ಬೇಡಿಕೊಳ್ಳುವ ಶ್ಲೋಕ ಇದು.
0: ಇನ್ನು ಕಾಶಿ ಯಾತ್ರೆ ಎಂದರೆ ಕೇವಲ ದರ್ಶನ ಮಾಡಿ ಹಿಂದಿರುಗುವುದಲ್ಲ, ಅಲ್ಲಿನ ಗಲ್ಲಿಗಳಲ್ಲಿ ಒಂದು ಸಣ್ಣ ಶಾಪಿಂಗ್ ಮಾಡಿದರೂ ಕಾಶಿಯ ನೆನಪನ್ನು ನಮ್ಮ ಜೊತೆಗೆ ಮನೆಗೆ ಕೊಂಡೊಯ್ಯಬಹುದು. ವಿಶೇಷವಾಗಿ ಕಾಶಿಯಲ್ಲಿ ವಿವಿಧ ರೀತಿಯ ಶಿವಲಿಂಗಗಳು ದೊರೆಯುತ್ತವೆ. ಕಲ್ಲಿನ ಶಿವಲಿಂಗ, ಸ್ಫಟಿಕ ಶಿವಲಿಂಗ, ಹಾಗೆಯೇ ಶಿವನ ಸಣ್ಣ ವಿಗ್ರಹಗಳು ಮತ್ತು ವಿವಿಧ ಪೂಜಾ ಸಾಮಗ್ರಿಗಳನ್ನು ಖರೀದಿಸಬಹುದು. ಇದರ ಜೊತೆಗೆ ರುದ್ರಾಕ್ಷಿ ಮಾಲೆ, ಜಪಮಾಲೆ, ಧಾರ್ಮಿಕ ಚಿತ್ರಗಳು ಮತ್ತು ಸಣ್ಣ ಸ್ಮರಣಿಕೆಗಳನ್ನು ಭಕ್ತರಿಗೆ ಬಹಳ ಇಷ್ಟವಾಗುವ ಅಂಗಡಿಗಳು ಇಲ್ಲಿ ಇವೆ. ಇನ್ನು ಕಾಶಿ ಗಲ್ಲಿ ಗಲ್ಲಿಗಳಲ್ಲಿ ಮಾಡುವ ಸ್ಟ್ರೀಟ್ ಶಾಪಿಂಗ್ ಕೂಡ ಬಹಳ ವಿಶೇಷವಾಗಿದೆ. ವಿಶ್ವನಾಥನಿಗೆ ಹೋದರೆ ಪೂಜಾ ಸಾಮಗ್ರಿ, ರುದ್ರಾಕ್ಷಿ, ಧಾರ್ಮಿಕ ವಸ್ತುಗಳು ಮತ್ತು ಸಣ್ಣ ಸ್ಮರಣಿಕೆಗಳು ಸಿಗುತ್ತವೆ. ಗೋದೌಲಿಯಾ ಮಾರ್ಕೆಟ್ನಲ್ಲಿ ಬನಾರಸಿ ಸೀರೆ, ರೇಷ್ಮೆ ಬಟ್ಟೆ, ಆಭರಣ ಮತ್ತು ಇನ್ನಿತರ ವಸ್ತುಗಳನ್ನು ನೋಡಬಹುದು. ಟಟೇರಿ ಬಜಾರ್ನಲ್ಲಿ ಹಿತ್ತಾಳೆ ಮತ್ತು ತಾಮ್ರದ ದೀಪಗಳು, ಪಾತ್ರೆಗಳು, ಕರಕುಶಲ ವಸ್ತುಗಳು ಮತ್ತು ದೇವರ ವಿಗ್ರಹಗಳನ್ನು ಪಡೆಯಬಹುದು. ಚೌಕ್ ಮತ್ತು ದಾಲ್ಮಡಿ ಕಡೆ ಹೋದರೆ ಬಟ್ಟೆ, ಆಭರಣ, ಕರಕುಶಲ ವಸ್ತುಗಳು ಮತ್ತು ವಿವಿಧ ಸ್ಥಳೀಯ ವಸ್ತುಗಳನ್ನು ಖರೀದಿಸಬಹುದು. ಮತ್ತು ಕಾಶಿಯಿಂದ ಮನೆಗೆ ಏನು ತೆಗೆದುಕೊಂಡು ಬರಬೇಕು ಎಂದು ಕೇಳಿದರೆ, ಒಂದು ಬನಾರಸಿ ಸೀರೆ, ಒಂದು ರುದ್ರಾಕ್ಷಿಯ ಮಾಲೆ, ಒಂದು ಶಿವಲಿಂಗ, ಒಂದು ಹಿತ್ತಾಳೆಯ ದೀಪ ಅಥವಾ ಶಿವನ ವಿಗ್ರಹ, ಅಥವಾ ಕಾಶಿಗೆ ನೆನಪಾಗಿ ಒಂದು ಸುಂದರವಾದ ಕರಕುಶಲ ವಸ್ತು. ಹೀಗೆ ಕಾಶಿಯ ಮಾರುಕಟ್ಟೆಯಲ್ಲೂ ಭಕ್ತಿ, ಕಲೆ ಮತ್ತು ಸಂಸ್ಕೃತಿ ಮೂರು ಒಂದೇ ಕಡೆ ಕಾಣಿಸುತ್ತವೆ. ಒಂದು ಕಡೆ ವಿಶ್ವನಾಥನ ದರ್ಶನ, ಮತ್ತೊಂದು ಕಡೆ ಗಂಗಾಮಾತೆಯ ಸಾನ್ನಿಧ್ಯ, ಮಧ್ಯದಲ್ಲಿ ಕಾಶಿಯ ಗಲ್ಲಿಗಳಲ್ಲಿ ಶಾಪಿಂಗ್. ಅದಕ್ಕಾಗಿಯೇ ಕಾಶಿ ಯಾತ್ರೆಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ನೆನಪಾಗಿ ಉಳಿಯುತ್ತದೆ. ಇನ್ನು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗುವ ಭಕ್ತರಿಗೆ ಕೆಲವು ಉಪಯುಕ್ತ ಮಾಹಿತಿಗಳನ್ನು ತಿಳಿಯೋಣ. ಕಾಶಿ ವಿಶ್ವನಾಥನ ದರ್ಶನಕ್ಕೆ ಸಾಮಾನ್ಯ ದರ್ಶನದ ಜೊತೆಗೆ ಸುಲಭ ಮತ್ತು ವಿಶೇಷ ದರ್ಶನಕ್ಕಾಗಿ ಸುಗಮ್ ದರ್ಶನ್ ಎಂಬ ವ್ಯವಸ್ಥೆ ಕೂಡ ಇದೆ. ಇದರಲ್ಲಿ ಭಕ್ತರು ಸರದಿಯಲ್ಲಿ ಹೆಚ್ಚು ಸಮಯ ಕಾಯದೆ ಶಾಸ್ತ್ರಿಗಳ ಸಹಾಯದಿಂದ ಬಾಬಾ ವಿಶ್ವನಾಥನ ಗರ್ಭಗುಡಿ ಸಮೀಪಕ್ಕೆ ತೆರಳಿ ದರ್ಶನ ಪಡೆಯುವ ವ್ಯವಸ್ಥೆ ಕೂಡ ಇದೆ. ಇದರ ಜೊತೆಗೆ ಲಾಕರ್ ಮತ್ತು ಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಇನ್ನು ಭಕ್ತರು ವಿವಿಧ ಆರತಿಗಳಲ್ಲೂ ಭಾಗವಹಿಸಬಹುದು. ಮುಂಜಾನೆ ನಡೆಯುವ ಮಂಗಳ ಆರತಿ, ಮಧ್ಯಾಹ್ನ ಭೋಗ ಆರತಿ, ಸಂಜೆ ಸಪ್ತರಿಷಿ ಆರತಿ, ರಾತ್ರಿಯ ಶೃಂಗಾರ ಭೋಗ ಆರತಿ ಮತ್ತು ಕೊನೆಯಲ್ಲಿ ಶಯನ ಆರತಿ. ಪ್ರತಿಯೊಂದು ಆರತಿಗೂ ಪ್ರತ್ಯೇಕ ಬುಕ್ಕಿಂಗ್ ವ್ಯವಸ್ಥೆ ಮತ್ತು ನಿಗದಿತ ಶುಲ್ಕವಿದೆ. ಆದ್ದರಿಂದ ಕಾಶಿಗೆ ಹೋಗುವ ಮೊದಲು ಅಧಿಕೃತ ಕಾಶಿ ವಿಶ್ವನಾಥ ದೇವಾಲಯದ ವೆಬ್ಸೈಟ್ನಲ್ಲಿ ತಮ್ಮ ದರ್ಶನ ಅಥವಾ ಆರತಿಯ ಬುಕ್ಕಿಂಗ್ ಮಾಡಿಕೊಳ್ಳುವುದು ಉತ್ತಮ. ಇನ್ನು ನಾವು ಬೆಳಗಾಂನಿಂದ ಕಾಶಿಗೆ ಹೇಗೆ ಹೋಗಬಹುದು ಎಂದು ತಿಳಿಯೋಣ. ರೈಲಿನಲ್ಲಿ ಹೋಗುವವರು ಸಾಮಾನ್ಯವಾಗಿ ಪುಣೆ ಅಥವಾ ಮತ್ತೊಂದು ಪ್ರಮುಖ ರೈಲು ಜಂಕ್ಷನ್ ಆದ ಹುಬ್ಳಿ ಮೂಲಕ ಸಂಪರ್ಕ ರೈಲು ಪಡೆಯಬಹುದು. ವಿಮಾನದಲ್ಲಿ ಹೋಗುವವರಿಗೆ ಬೆಳಗಾವಿ ವಿಮಾನ ನಿಲ್ದಾಣದಿಂದ ವಾರಣಾಸಿಗೆ ನೇರ ವಿಮಾನ ಪ್ರಸ್ತುತ ಇಲ್ಲವಾಗಿದೆ. ಬೆಂಗಳೂರು, ಹೈದರಾಬಾದ್, ಮುಂಬೈ ಅಥವಾ ಪುಣೆ ಮುಂತಾದ ನಗರಗಳ ಮೂಲಕ ಕನೆಕ್ಟಿಂಗ್ ಫ್ಲೈಟ್ ಪಡೆಯಬಹುದು. ವಾರಣಾಸಿ ವಿಮಾನ ನಿಲ್ದಾಣ ತಲುಪಿದ ನಂತರ ರಸ್ತೆ ಮಾರ್ಗವಾಗಿ ಕಾಶಿ ನಗರಕ್ಕೆ ಹೋಗಬಹುದು. ಕಾಶಿಗೆ ತಲುಪಿದ ಮೇಲೆ ವಿಶ್ವನಾಥ ಧಾಮದ ಸುತ್ತಮುತ್ತ ಭಕ್ತರಿಗೆ ಕುಡಿಯುವ ನೀರು, ಲಾಕರ್, ಸಹಾಯ ಕೇಂದ್ರಗಳು ಮತ್ತು ದರ್ಶನದ ವಿವಿಧ ವ್ಯವಸ್ಥೆಗಳಿವೆ. ದೇವಾಲಯ ಟ್ರಸ್ಟ್ನಿಂದ ಗೆಸ್ಟ್ ಹೌಸ್ ವ್ಯವಸ್ಥೆ ಕೂಡ ಇದೆ. ಅಧಿಕೃತ ವೆಬ್ಸೈಟ್ನಲ್ಲಿ ಸೌತರ್ನ್ ಗ್ರ್ಯಾಂಡ್ ಗೆಸ್ಟ್ ಹೌಸ್ ಮತ್ತು ಗಂಗಾ ದರ್ಶನ್ ಗೆಸ್ಟ್ ಹೌಸ್ ಮುಂತಾದ ವಸತಿ ವ್ಯವಸ್ಥೆಗಳ ಬುಕ್ಕಿಂಗ್ ಮಾಹಿತಿ ಕೂಡ ಇದೆ. ಆದ್ದರಿಂದ ಕಾಶಿ ಯಾತ್ರೆಯನ್ನು ಯೋಚಿಸುವಾಗ ಪ್ರಯಾಣ ಟಿಕೆಟು, ವಸತಿ, ದರ್ಶನ ಬುಕ್ಕಿಂಗು ಮತ್ತು ಆರತಿ ಬುಕ್ಕಿಂಗ್ ಇವೆಲ್ಲವನ್ನು ಮುಂಚಿತವಾಗಿಯೇ ಯೋಚಿಸಿಕೊಂಡರೆ ಯಾತ್ರೆ ಇನ್ನಷ್ಟು ಸುಗಮವಾಗುತ್ತದೆ.
1: ಶ್ರೀ ವಿಶ್ವನಾಥಾಷ್ಟಕಂ.

0: వారణాసి పురపతిం భజ విశ్వనాథం భూతాదిపం భుజగభూషణ భూషితాంగం వ్యాఘ్రాజినాంబరధరం జటిలం త్రినేత్రం పాశాంకుశభయవరప్రద పశూలపాణిం వారణాసి పురపతిం భజ విశ్వనాథం సీతాంశుశోభితకిరీట విరజమానం పాలేక్షణానల విశోషిత పంచబాణం నాగాదిపారచిత భాసురకర్ణపూరం వారణాసి పురపతిం భజ విశ్వనాథం.
1: ಇನ್ನು ಕಾಶಿಗೆ ಬರುವುದು ಎಂದರೆ ಕೇವಲ ಒಂದು ಪ್ರವಾಸವಲ್ಲ, ಇದು ಒಂದು ತೀರ್ಥಯಾತ್ರೆ. ಗಂಗೆಯಲ್ಲಿ ಸ್ನಾನ ಮಾಡಿ ಗಂಗಾಮಾತೆಯನ್ನು ನಮಸ್ಕರಿಸಿ ಕಾಶಿ ಗಲ್ಲಿಗಳಲ್ಲಿ ನಡೆದು ಬಾಬಾ ವಿಶ್ವನಾಥನ ಸನ್ನಿಧಿಗೆ ಬಂದು ಹರ್ ಹರ್ ಮಹಾದೇವ ಎಂದು ಮನಸಾರೆ ಕೂಗಿ ಆ ಕ್ಷಣವನ್ನು ಮಾತಿನಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಆದರೆ ಕಾಶಿ ಯಾತ್ರೆಯೊಂದಿಗೆ ಸಂಬಂಧಿಸಿದ ಇನ್ನೊಂದು ಸುಂದರವಾದ ಪರಂಪರೆ ಕೂಡ ಇದೆ, ಅದೇ ಕಾಶಿ ರಾಮೇಶ್ವರ ಯಾತ್ರೆಯ ಪರಂಪರೆ. ದಕ್ಷಿಣದಲ್ಲಿ ರಾಮೇಶ್ವರ, ಉತ್ತರದಲ್ಲಿ ಕಾಶಿ, ಭಾರತದ ಎರಡು ತುದಿಯಲ್ಲಿರುವ ಈ ಪವಿತ್ರ ಕ್ಷೇತ್ರಗಳನ್ನು ಒಂದು ಯಾತ್ರೆ ಪರಂಪರೆಯಲ್ಲಿ ಸಂಪರ್ಕಿಸುವ ಸಂಪ್ರದಾಯ ಹಲವು ಕುಟುಂಬಗಳಲ್ಲಿ ಕಂಡುಬರುತ್ತದೆ. ಈ ಸಂಪ್ರದಾಯದ ಒಂದು ರೂಪದಲ್ಲಿ ಪವಿತ್ರ ಸ್ಥಳದಿಂದ ತೆಗೆದುಕೊಂಡ ಮರಳನ್ನು ಅಥವಾ ನಿರ್ದಿಷ್ಟ ತೀರ್ಥದ ಸಂಕೇತವನ್ನು ಉತ್ತರದತ್ತ ಕೊಂಡೊಯ್ಯುವುದು ಮತ್ತು ಕಾಶಿಯಿಂದ ಗಂಗಾಜಲವನ್ನು ದಕ್ಷಿಣಕ್ಕೆ ತೆಗೆದುಕೊಂಡು ಹೋಗಿ ರಾಮೇಶ್ವರದಲ್ಲಿ ಅರ್ಪಿಸುವ ಪದ್ಧತಿ ಕಂಡುಬರುತ್ತದೆ. ಇದರ ನಿಖರ ವಿಧಿ ಮತ್ತು ಕ್ರಮ ಕುಟುಂಬದ ಆಚರಣೆ ಮತ್ತು ಯಾತ್ರೆಗೆ ಸಂಕಲ್ಪದ ಪ್ರಕಾರ ಬದಲಾಗಬಹುದು. ನಮ್ಮಲ್ಲಿ ಕೆಲವರು ಕಾಶಿ ಗಂಗಾ ಘಾಟ್ನಿಂದ ಸ್ವಲ್ಪ ಪವಿತ್ರ ಮರಳನ್ನು ಭಕ್ತಿಯಿಂದ ತೆಗೆದುಕೊಂಡು ಅದನ್ನು ತಮ್ಮ ಯಾತ್ರೆಯ ಒಂದು ಭಾಗದಲ್ಲಿ ದಕ್ಷಿಣ ರಾಮೇಶ್ವರದತ್ತ ಕೊಂಡೊಯ್ಯುತ್ತಾರೆ ಮತ್ತು ಕಾಶಿಯಿಂದ ಗಂಗಾಜಲವನ್ನು ತೆಗೆದುಕೊಂಡು ಹೋಗಿ ರಾಮೇಶ್ವರನಾಥ ಸ್ವಾಮಿ ಸನ್ನಿಧಿಯಲ್ಲಿ ಶಿವನಿಗೆ ಅರ್ಪಿಸುವ ಪರಂಪರೆಯು ಕೇವಲ ಯಾತ್ರಾ ಸಂಪ್ರದಾಯದಲ್ಲಿ ಇದೆ. ರಾಮೇಶ್ವರಂ ಸ್ವಂತ ಹಿಂದೂಗಳ ಪ್ರಮುಖ ಕ್ಷೇತ್ರವಾಗಿದ್ದು ರಾಮನ ಶಿವಾರಾಧನೆಯ ಪೌರಾಣಿಕ ಪರಂಪರೆಯೊಂದಿಗೆ ಸಂಬಂಧ ಹೊಂದಿದೆ. ಇದು ಕೇವಲ ಗಂಗೆಯ ಮರಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗುವುದಲ್ಲ, ಇದು ಉತ್ತರ ಕಾಶಿಯನ್ನು ದಕ್ಷಿಣ ರಾಮೇಶ್ವರದೊಂದಿಗೆ ಜೋಡಿಸುವ ಭಕ್ತಿಯ ಸೇತುವೆ. ಒಂದು ಕಡೆ ಗಂಗಾ ಮಾತೆ, ಮತ್ತೊಂದು ಕಡೆ ಸಮುದ್ರದ ತೀರದಲ್ಲಿರುವ ರಾಮೇಶ್ವರಂ, ಮಧ್ಯದಲ್ಲಿ ಭಕ್ತನ ಸಂಕಲ್ಪ ಮತ್ತು ಸಂಕಲ್ಪದ ಕೇಂದ್ರದಲ್ಲಿ ಶಿವನೇ ಶಿವ. ಹೀಗಾಗಿ ಕಾಶಿ ಯಾತ್ರೆ ಮುಗಿದರೂ ಭಕ್ತರ ಪಯಣ ಮುಗಿಯುವುದಿಲ್ಲ. ಗಂಗಾಘಾಟ್ನಲ್ಲಿ ತೆಗೆದುಕೊಂಡ ಆ ಪವಿತ್ರ ನೆನಪು ವಿಶ್ವನಾಥನ ಸನ್ನಿಧಿಯಲ್ಲಿ ಮಾಡಿದರೆ ಆ ಪ್ರಾರ್ಥನೆ ಕಿವಿಯಲ್ಲಿ ಇನ್ನೂ ಮೊಳಗುವ ಹರಹರ ಮಹಾದೇವ ಎಂಬ ನಾದ. ಇವೆಲ್ಲವನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡ ಭಕ್ತನು ತನ್ನ ಊರಿಗೆ ಮರಳುತ್ತಾನೆ. ಕಾಶಿ ನಮಗೆ ಒಂದು ದೊಡ್ಡ ಸತ್ಯವನ್ನು ಕಲಿಸುತ್ತದೆ, ಜೀವನ ಕ್ಷಣಿಕ ಆದರೆ ಭಕ್ತ ಶಾಶ್ವತ.
0: ಓಂ ಅಸಿತಂಗ ಭೈರವಾಯ ಮಹಾರೂಢ ಭೈರವಾಯ ಮಹಾಚಂಡ ಭೈರವಾಯ ಕ್ರೋಧ ಭೈರವಾಯ ಉನ್ಮತ್ತ ಭೈರವಾಯ ಕಪಾಲ ಭೈರವಾಯ

0: ಗಂಗೆಯ ಹರಿವು ನಮಗೆ ಹೇಳುತ್ತದೆ ಮುಂದೆ ಸಾಗು. ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ನಮಗೆ ಹೇಳುತ್ತದೆ ನಿನ್ನೊಳಗಿನ ಬೆಳಕನ್ನು ಅರಿತುಕೋ. ಮತ್ತು ಕಾಶಿ ಘಾಟ್ಗಳು ನಮಗೆ ನೆನಪಿಸುತ್ತವೆ ಬಂದದ್ದನ್ನು ಖಾಲಿ ಕೈಯಲ್ಲಿ, ಹೋಗುವುದು ಖಾಲಿ ಕೈಯಲ್ಲಿ. ನಮ್ಮ ಜೊತೆಗೆ ಬರುವುದಾದರೆ ನಮ್ಮ ಕರ್ಮ, ನಮ್ಮ ಭಕ್ತಿ ಮತ್ತು ನಾವು ಬಿಟ್ಟು ಹೋದ ಒಳ್ಳೆಯ ನೆನಪುಗಳು ಮಾತ್ರ. ಆದ್ದರಿಂದ ಒಮ್ಮೆ ಕಾಶಿಗೆ ಹೋಗಬೇಕು ಎಂಬ ಆಸೆ ಪ್ರತಿಯೊಬ್ಬ ಭಕ್ತನ ಮನಸ್ಸಿನಲ್ಲಿದ್ದರೆ ಅದು ಕೇವಲ ಒಂದು ಪ್ರವಾಸದ ಆಸೆಯಾಗಿರಬಾರದು. ಬಾಬಾ ವಿಶ್ವನಾಥನನ್ನು ಕಾಣಬೇಕು, ಗಂಗಾಮಾತೆಯ ಸಾನ್ನಿಧ್ಯವನ್ನು ಅನುಭವಿಸಬೇಕು, ನಮ್ಮೊಳಗಿನ ಅಹಂಕಾರವನ್ನು ಗಂಗೆಯಲ್ಲಿ ಬಿಟ್ಟು ಮನಸ್ಸಿನಲ್ಲಿ ಭಕ್ತಿಯನ್ನು ತುಂಬಿಕೊಂಡು ಮರಳಬೇಕು. ಇದೇ ಕಾಶಿ, ಇದೇ ವಿಶ್ವನಾಥ, ಇದೇ ಗಂಗಾಮಾತೆ ಮತ್ತು ಇದೇ ನಮ್ಮ ಸನಾತನ ಪರಂಪರೆಯ ಆಧ್ಯಾತ್ಮಿಕ ಸೌಂದರ್ಯವಾಗಿದೆ. ಬಾಬಾ ವಿಶ್ವನಾಥನಲ್ಲಿ ನಮ್ಮೆಲ್ಲರಿಗೂ ಶಾಂತಿ, ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿ ದೊರೆಯಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾಶಿ ವಿಶ್ವನಾಥ ಪವಿತ್ರ ಯಾತ್ರೆಯ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಕಾಶಿ ವಿಶ್ವನಾಥ ಮಹಾರಾಜ್ ಕೀ ಜೈ, ಗಂಗಾ ಮಾತಾ ಕೀ ಜೈ, ಅನ್ನಪೂರ್ಣಾದೇವಿ ಮಾತಾ ಕೀ ಜೈ, ಹರ್ ಹರ್ ಮಹಾದೇವ್, ಹರ ಹರ್ ಗಂಗೆ.
1: ಇದುವರೆಗೂ ನಮ್ಮೊಂದಿಗೆ ಕಾಶಿ ವಿಶ್ವನಾಥನ ಪವಿತ್ರ ಪಯಣದಲ್ಲಿ ಸಾಗಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಜೊತೆಗೆ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಂತಹ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಹಾಗೂ ಚೇತನಾ ಡಿಎಂ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಂದು ಜ್ಯೋತಿರ್ಲಿಂಗದ ಪವಿತ್ರ ಕ್ಷೇತ್ರದೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ಮಣಿಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಭಾವನಾ ಲೋಕದಲ್ಲೊಂದು ಸುತ್ತು. ಇದು ಭಾವಸಂಗಮ, ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು KLE ಕನಸು. ಅಪ್ಪ ಅಮ್ಮ ಬಂಧು ಬಳಗ ಎಲ್ಲರನ್ನೂ ಬಿಟ್ಟು ಬಂದ ಹೆಣ್ಣಿಗೆ ಗಂಡನೇ ತನ್ನ ಸರ್ವಸ್ವ. ಆಕೆಯ ಗಂಡ ಕಾಣದಾದಾಗ ಆಕೆಗೆ ಆಗುವ ದುಗುಡ ತಳಮಳ ಕೇಳಿ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ.

ಕೇಳ್ತಾ ಇದ್ದೀರಾ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 90.4 ತರಂಗಾಂತರಗಳಲ್ಲಿ ವೇಣುಧ್ವನಿ ಕೆಎಲ್ಇ ಕನಸು. ಕಾರ್ಯಕ್ರಮದಲ್ಲಿ ಕೇಳಿ ಮತ್ತೊಂದು ಗೀತೆ, ನಿನ್ನನ್ನು ನೆನೆಯುತ್ತಾ ರಾತ್ರಿಯೇ ಕಳೆದೆ.

ಕಾಳಿಂಗರಾವ್ ಅವರ ರಾಗ ಸಂಯೋಜನೆಯ ಪಂಚಮಿ ಹಬ್ಬ ಉಳಿದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ ಕಾರ್ಯಕ್ರಮದಲ್ಲಿ ಕೇಳಿ ಈ ಒಂದು ಸುಪ್ರಸಿದ್ಧ ಗೀತೆಯನ್ನು.

ಕೇಳ್ತಾ ಇದ್ದೀರಾ 90.4 ತರಂಗಾಂತರಗಳಲ್ಲಿ ವೇಣುಧ್ವನಿ KLE ಕನಸು. ಈಗ ಕೇಳಿ ಸೊಬಗಿನ ಸೆರೆಮನೆ ಯಾಗಿಯೇ ನೀನು ಚಲುವೆ ಸರಸ್ವತಿಯೇ.

0: ಇದಾಗಿತ್ತು ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಹಾಸ್ಯ ಹೊನಲು ಕಾರ್ಯಕ್ರಮ. ಪ್ರಸ್ತುತಪಡಿಸಲಿದ್ದಾರೆ ಖ್ಯಾತ ಹಾಸ್ಯ ಮಾತುಗಾರತಿ ಶ್ರೀಮತಿ ಸುಧಾ ಬರ್ಗೂರವರು.
1: ನಮಸ್ಕಾರ, ನಾನು ನಿಮ್ಮನೆ ಮಗಳು ಸುಧಾ ಬರ್ಗೂರು. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಸಾಮಾನ್ಯ ಸ್ವಾಗತ ಮಾಡೋದು ಅಂದಾಗ ನೆನಪಾಗೋದು ಮದುವೆ ಮನೆಗಳಲ್ವಾ? ನನ್ನೂ ಬಹಳ ಜನ ಕೇಳ್ತಿರ್ತಾರೆ ಸಿಕ್ಕವರು, ಮೇಡಮ್ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಹೇಳಿದೆ, ಅಪ್ಪ ನಮ್ಮ ಮದುವೆ ಆಗಿ 30 ವರ್ಷ ಆಗೋಯ್ತು ಅಂತ. ಯಾಕಂದ್ರೆ ಅವತ್ತಿನ ಮದುವೆಗಳಿಗೂ ಇವತ್ತಿನ ಮದುವೆಗಳಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ ಅಲ್ವಾ? ಆಗೆಲ್ಲ ಮದುವೆಗಳು ಅಂದರೆ

ನನ್ನ ಬಾಲ್ಯದಲ್ಲಿ ನೋಡಿದ್ದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಾವು ಪುಟ್ಟವರಿದ್ದಾಗ ನಮ್ಮ ಹಳ್ಳಿಲೆಲ್ಲ ಮದುವೆ ಅಂದರೆ ಆಗ ಯಾವ ಇವೆಂಟ್ ಪ್ಲಾನರ್ಸು ಇರಲಿಲ್ಲಪ್ಪ. ಯಾಕೆಂದರೆ ಈಗ ಮದುವೆ ಇವೆಂಟನ್ನು ಪ್ಲಾನ್ ಮಾಡೋರೇ ಅವ್ರದ್ದೇ ಒಂದು ಬಿಸ್ನೆಸ್ ಶುರುವಾಗಿದೆ, ಅವ್ರದ್ದೇ ಒಂದು ಪ್ರೊಫೆಷನ್ ಇದೆ, ಅದಕ್ಕೆ ಒಂದು ಡಿಗ್ನಿಟಿ, ಒಂದು ಘನತೆ ಇದೆಲ್ಲ ಇದೆ. ಬಟ್ ನಾವೆಲ್ಲ ಬಾಲ್ಯದಲ್ಲಿ ನೋಡಿದ್ದು ನಮ್ಮ ಹಳ್ಳಿ ಕಡೆ ಮದುವೆ ಮಾಡೋರ್ರಿ. ಒಂದು ಮದುವೆ ಗೊತ್ತಾದರೆ ಇಡೀ ಹಳ್ಳಿ ಜನ ಹಳ್ಳಿಯ ಮರ್ಯಾದೆ ಈ ಮದುವೆ ಯಶಸ್ಸಿನಲ್ಲಿದೆ ಅಂತ ಭಾವಿಸೋರು. ಸೊ ಎಲ್ಲರೂ ಸೇರಿಕೊಂಡು ಹಪ್ಪಳ ಮಾಡೋ ಹೆಣ್ಮಕ್ಳು ನೋಡ್ಬೇಕು, ಹಪ್ಪಳ ಮಾಡೋದು, ಸಂಡಿಗೆ ಮಾಡೋದು, ತಿಂಗಳಗಟ್ಟಲೆ ಏ ನಮ್ಮನೆ ನಿಮ್ಮನೆ ಊಹೂ ಇಡೀ ಹಳ್ಳಿಯವ್ರು ಸೇರ್ಕೊಳ್ಳೋರು ಎಲ್ಲ ಬಂದು ಸಹಾಯ ಮಾಡಿ ನಮ್ಮ ಹಳ್ಳಿ ಮರ್ಯಾದೆ ಉಳಿಬೇಕು. ಗಂಡಿನ ಮನೆಯವರು ಏನು, ಯಾಕೆಂದ್ರೆ ಆಗೆಲ್ಲ ಗಂಡಿನ ಮನೆಯವರು ಅಂದರೆ ಯಾವಾಗಲೂ ಒಂದಡಿ ಮೇಲೆ ಅಂದರೆ ಬಾಲ್ಕನಿ ಸೀಟಲ್ಲಿ ಇದ್ದಂಗೆ, ನಾವೆಲ್ಲ ಪಾಪ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇದ್ದಂಗೆ ಹೆಣ್ಣಿನ ಮನೆಯವರು ಅಂದರೆ. ಹೀಗಾಗಿ ಗಂಡಿನ ಮನೆಯವರು ಬರ್ತಾರೆ ಅಂದರೆ ಆತಿಥ್ಯ ಮಾಡೋಕ್ಕೆ ಏನೆಲ್ಲ ಸಂಭ್ರಮದಿಂದ ರೆಡಿ ಮಾಡೋರು. ಮತ್ತು ಭಾಳ ಇಂಟ್ರೆಸ್ಟಿಂಗ್ ನಾನು ನೋಡಿರೋದು ಅಂದರೆ ಮದುವೆ ಮನೆಯಲ್ಲಿ ಮುಯಿ ಮಾಡೋರು. ಈ ಮುಯಿ ಮಾಡೋದು ಅಂದರೆ ಪ್ರೆಸೆಂಟೇಷನ್ ಕೊಡೋದು ಅಂತ. ಕ್ಯಾಶ್ ಪ್ರೆಸೆಂಟ್ ಕೊಡುವಾಗ ಬರ್ಸೋರಪ್ಪ ಒಂದು ಟೇಬಲ್ ಒಂದು ಕುರ್ಚಿ ಹಾಕ್ಕೊಂಡು ಯಾರೋ ಒಬ್ಬರು ಮುಖಂಡರು ಕೂತ್ಕೊಂಡಿರೋರು, ಮದುವೆ ಹುಡುಗಿಗೆ ಸೋದ್ರ ಮಾವನಿಂದ 1 ರೂಪಾಯಿ. ಆವಾಗ 1 ರೂಪಾಯಿಗೂ ಬೆಲೆ ಇತ್ತು ರೀ. ಹಾಂ, ಮದುವೆ ಹುಡುಗಿ ಹುಡುಗಂಗೆ ಅವರ ಚಿಕ್ಕಪ್ಪನಿಂದ 5 ರೂಪಾಯಿ. ಹಿಂಗೆಲ್ಲ ಮುಯಿ ಬರ್ಸೋರು ನಮಗೆ. ನಾವೆಲ್ಲ ಚಿಕ್ಕವರಲ್ವಾ, ಏನಿದು ಮುಯಿ ಬರ್ಸೋದು ಅಂದರೆ ಏನಕ್ಕೆ ಬರೆಸ್ತಾರೆ ಅಂದರೆ ಅದೊಂದು ರೆಕಾರ್ಡ್ ಅಂತೆ. ನಮ್ಮಮ್ಮ ಹೇಳೋರು ಹಂಗೆಲ್ಲ ಪುಟ. ಅದು ನಾವು ಆ ಮದುವೆಗೆ ಹೋಗುವಾಗ ಅಥವಾ ಅವ್ರ ಮನೇಲಿ ಏನಾದರೂ ಫಂಕ್ಷನ್ ನಡೆದ್ರೆ ಅವ್ರೇನು ಕೊಟ್ಟಿದಾರಲ್ಲ ಅದಕ್ಕೆ ತಕ್ಕಂಗೆ ನಾವು ಅವ್ರಿಗೆ ವಾಪಸ್ ಉಡುಗೊರೆ ಕೊಡಬೇಕು, ಅದಕ್ಕೆ ಇದೆಲ್ಲ ಮಾಡ್ತೀವಿ ಅನ್ನೋರು. ನಮ್ಮ ಹಿರಿಯಕ್ರಿಗಿದ್ದಂತಹ ಆ ಕನಸನ್ನು, ಆ ಪ್ರೀತಿ ಯಾಕೋ ಇತ್ತೀಚೆಗೆ ನಾವು ಮಾಡೋ ಮದುವೆಗಳಲ್ಲಿ ಎಲ್ಲ ರೆಡಿಮೇಡ್. ಇವತ್ತು ಮನಿ ಕ್ಯಾನ್ ಬೈ ಎನಿಥಿಂಗ್ ಆಗಿಬಿಟ್ಟಿದೆ ಹೆಲ್ತ್ ಒಂದನ್ನು ಬಿಟ್ಟು ಅಂತ ಅಲ್ವಾ. ಈಗ ನೋಡಿ ನಾವು ಇತ್ತೀಚೆಗೆ ಏನು ಮಾಡ್ತೀವಿ ಮದುವೆಗಳು ಅಂದರೆ ಫಸ್ಟು ಜ್ಯುವೆಲ್ರಿ ಬುಕ್ ಮಾಡಬೇಕು 6 ತಿಂಗಳು 1 ವರ್ಷ ಮುಂಚೆ. ಅದಕ್ಕಿಂತ ಮಿಗಿಲಾಗಿ ಬ್ಯೂಟಿಷಿಯನ್ಗಳನ್ನ ಬುಕ್ ಮಾಡಬೇಕು. ಹೂನಪ್ಪ, ಬ್ಯೂಟಿಷಿಯನ್ಗಳು ಇಲ್ದಿದ್ರೆ ಮದುವೆನೇ ನಡೆಯಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ. ಆಗೆಲ್ಲ ನಾವು ಚಿಕ್ಕವರಿದ್ದಾಗ ನೋಡಿದ ಮದುವೆಗಳಲ್ಲಿ ಬ್ಯೂಟಿಷಿಯನ್ಗಳು ಯಾರು ಅಂದರೆ ಹುಡುಗಿ ಚಿಕ್ಕಮಂದ್ರಗಳು, ಸೋದರತ್ತೆಯರು, ಇವರೇ ಬ್ಯೂಟಿಷಿಯನ್ಗಳು. ಅಂದರೆ ಪಾಪ ಅವರೇ ಬಂದು ಏನೋ ಒಂದಷ್ಟು ಚೆನ್ನಾಗಿ ತಲೆಗಿಲೆ ಬಾಚೋರು, ಒಂದು ಗಂಟು ಹಾಕೋರು, ಒಂದಷ್ಟು ಹೂವು ಮುಡಿಸೋರು, ಅವ್ರದ್ದೇ ಒಡವೆಗಳನ್ನು ಎರವಲು ಒಡವೆ ಅನ್ನೋರು ಅದನ್ನ, ಅಂದರೆ ಬಾರೋಡ್ ಫೆದರ್ ಇದ್ದಂಗೆ ಅದನ್ನ ತೊಗೊಂಬಂದು ಹುಡುಗಿಗೆ ಹಾಕಿ ಆಮೇಲೆ ಅವಾಗ ರಿಸೆಪ್ಷನ್ನಲ್ಲಿ ಡೆಕೋರೇಷನ್ ಹೆಂಗೆ ಗೊತ್ತಾ, ಇವರ ರೇಷ್ಮೆ ಸೀರೆಗಳನ್ನ ಹಿಂದ್ಗಡೆ ಕರ್ಟನ್ ಥರ ಅದನ್ನೇ ಬಿಡೋರು, ಹಾಗೆ ಮಾಡಿ ಮುಗಿಸೋರು. ಬಟ್ ಈಗ ಹಂಗೆ ಮಾಡೋಕ್ಕಾಗಲ್ಲ. ಈಗ ಮದುವೆ ಅಂದರೆ ಸಾಕು, ಅಲ್ಲಿಂದ ಒಂದು ಕಡೆ ಡೆಕೋರೇಷನ್ನವರು ಅವ್ರದ್ದೊಂದು ಆಲ್ಬಮ್ ತೊಗೊಂಡು ಬರ್ತಾರೆ, ಆಮೇಲೆ ಈ ಕಡೆ ಬ್ಯೂಟಿಷಿಯನ್ನ ಬುಕ್ ಮಾಡಬೇಕು, ಜ್ಯುವೆಲ್ರಿ ಬುಕ್ ಮಾಡಬೇಕು, ಕಾಸ್ಟ್ಯೂಮು, ಆಮೇಲೆ ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್ನ ಬುಕ್ ಮಾಡ್ತಾರೆ ಗೊತ್ತಾ. ಎಷ್ಟೊಂದು ಮದುವೆಗಳಲ್ಲಿ ಹುಡುಗ ಹುಡುಗಿ ಹುಡುಗನ ಮನೆಯವರು ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡೋದು. ಮದುವೆ ಅಂದ್ರೇ ಹಾಗಲ್ವಾ, ಸಂಭ್ರಮದಿಂದ ಕಳೆಯುವಂಥ ಕ್ಷಣಗಳು. ಆಮೇಲಿಂದ ಬಿಡಿ, ಎಲ್ಲ ರಿಸಲ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ನಂದೇ ಆಗಿತ್ತಪ್ಪ, ನಾನು ಮದುವೆ ಆಗೋ ಹೊಸ್ತ್ರಲ್ಲಿ ನಮಗೆ ಕೆಲವು ಎಡವಟ್ಟಿರುತ್ತೆ. ಮದುವೆ ಆಗೋ ಹೊಸ್ತ್ರಲ್ಲಿ ಈ ಗಂಡ ಅನ್ನೋ ಪ್ರಾಣಿ ಹತ್ರ ಏನು ಕೇಳಬೇಕು ಏನು ಕೇಳಬಾರ್ದು ಗೊತ್ತಿರಲ್ಲ. ಆಮೇಲೆ ಅನುಭವ ಆದ್ಮೇಲೆ ಗೊತ್ತಾಗತ್ತೆ ಇವ್ರ ಹತ್ರ ಇದು ಮಾತಾಡಬೇಕು, ಇದು ಆಡಬಾರ್ದು. ನನಗೆ ಮದುವೆ ಆಗಿ ಹೊಸ್ತು ಕನ್ನಡಿ ಮುಂದೆ ನಿಂತಿದ್ದೆ. ಕನ್ನಡಿ ಮುಂದೆ ನಿಂತಾಗ ಯಾವಾಗಲೂ ಹೆಣ್ಮಕ್ಳಿಗೆ ಅನ್ಸೋದು, ಐ ಆಮ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ರಿಯೇಚರ್ ಆನ್ ಅರ್ತ್. ನಾನು ಅಂಥದ್ದೇ ಒಂದು ದಡ್ಡ ಭಾವನೆ ಇತ್ತು. ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋತಾ ಇದ್ದೆ. ಯಜಮಾನರು ಮಂಚದ ಮೇಲೆ ಕೂತಿದ್ರು. ಅವ್ರ ಹತ್ರ ಕೇಳಿದೆ, ಏನ್ರಿ ನಿಮಗೆ ನನ್ನಂಥ ಹುಡುಗಿನೇ ಮದುವೆ ಆಗೋಕ್ಕೆ ಆಸೆ ಇತ್ತಾ? ನನ್ನ ಗಂಡ ಭಾಳ ಕಡಿಮೆ ಮಾತಾಡೋದು. ಅವ್ರೇನಂದ್ರು, ಜೀವನದಲ್ಲಿ ಆಗೋದು ಆಕ್ಸಿಡೆಂಟ್ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಬಿಡಮ್ಮ. ಮದುವೆ ಆಕ್ಸಿಡೆಂಟ್ ಅನ್ನೋದನ್ನ ಗಂಡ್ಮಕ್ಳು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ನೋಡಿ. ಅದಾಗಿ ಒಂದು 6 ತಿಂಗಳು 1 ವರ್ಷ ಆಗಿತ್ತು. ನಮ್ಮ ಮದುವೆ ಮಾಡಿಸಿದ ಪುರೋಹಿತರು ತೀರಿ ಹೋಗ್ಬಿಟ್ರು ಅಂತ ಗೊತ್ತಾಯ್ತು ನನಗೆ. ನಮ್ಮಮ್ಮ ಹೇಳಿದ್ರು, ನಮ್ಮ ಯಜಮಾನರು ಬರೋದನ್ನೇ ಕಾಯ್ತಿದ್ದೆ. ನಾವು ಹೆಣ್ಮಕ್ಳು ಯಾವಾಗಲೂ ಹಾಗೆ ಅಲ್ವಾ, ಗಂಡ ಬರೋದು ಕಾಯ್ತಾ ಇರ್ತೀವಿ ಗಂಡನ ಹತ್ರ ಏನೆಲ್ಲ ಹೇಳಬೇಕು ಅಂತ. ಈ ಗಂಡ್ಮಕ್ಳಿಗೆ ಕೇಳಿಸ್ಕೊಳ್ಳೋ ತಾಳ್ಮೆ ಇರಲ್ಲ ಅಷ್ಟೆ. ನಾನು ಕಾಯ್ತಾ ಇದ್ದೆ, ಅವ್ರು ಬಂದರು, ಬಂದ ತಕ್ಷಣ ರೀ ರೀ ರೀ ಏನೇ, ಅದೇ ಒಂದೇ ಟೋನು ಯಾವಾಗಲೂ ನೋಡಿ. ಈ ಗಂಡ್ಮಕ್ಳು ಒಂಥರ ಪ್ರೆಸ್ಟೀಜ್ ಕುಕ್ಕರ್ ಇದ್ದಂಗೆ, ಇದು ಭಾಳ ಸುಮ್ಮನೆ ಗುಯ್ ಗುಯ್ ಅಂತಿರುತ್ತೆ. ತಲೆಮಲ್ಲಿಂಗ್ ಒಂದು ಮೊಟಕ್ತೀವಿ ನೋಡಿ ವೆಯ್ಟ್ ಮೇಲೆ, ಆವಾಗ ಖುಷ್ ಅಂತ ಕೂಗುತ್ತೆ. ನಮ್ಮ ಮನೇಲೂ ಅದೇ ಕೇಸು. ಸೊ ನಾನು ರೀ ರೀ ರೀ, ನಮ್ಮ ಮದುವೆ ಮಾಡಿಸಿದ್ರಲ್ಲ ಪುರೋಹಿತರು, ಅವ್ರು ಹೋಗ್ಬಿಟ್ರಂತೆ ಹಾರ್ಟ್ ಫೇಲ್ ಆಗಿ ಮಾಡಿದ ಪಾಪ ಎಲ್ಲೋಗುತ್ತೆ ಬಡ್ಡಿ ಮಗಂಗೆ, ಒಳ್ಳೇದಾಯ್ತು ಬಿಡು ಅನ್ನೋದ. ಏನು ಒಂದು ಸ್ವಲ್ಪ ಮಾತಾಡ್ತೀನಪ್ಪ, 6 ಹೆಂಚಿಗೆ ನನ್ನ ಬಗ್ಗೆ ನನ್ನ ಗಂಡ

ಅನ್ಕೊಂಡಿದ್ದಾರೆ ಅಂತ ಅವತ್ತೇ ಅರ್ಥ ಆಗಿದ್ದು ನನಗೆ. ಇದೆಲ್ಲ ಇರಲಿ, ಬಟ್ ನಾವು ಮದುವೆಗೆ ಹೋಗ್ಬೇಕು ಅಂದಾಗ ನಾವೆಲ್ಲ ಹೆಂಗೆ ಪ್ಲಾನ್ ಮಾಡ್ತೀವಿ ಹೇಳಿ. ಹೆಣ್ಮಕ್ಳಿಗೆ ಯಾವಾಗಲೂ ಒಂದೇ ಪ್ರಾಬ್ಲಮ್ ಅಪ್ಪ, ನನಗೆ ಆ ವಿಷಯದಲ್ಲಿ ಗಂಡು ಮಕ್ಳ ಬಗ್ಗೆ ಭಲೇ ಖುಷಿ. ಯಾಕೆ ಹೇಳಿ, ನೀವು ಎಲ್ಲರೂ ಕರೀರಿ, ಯಾವ ಫೋಟೋ ಸೆಷನ್ ಅನ್ನಿ, ಬೇಜಾರೇ ಮಾಡ್ಕೊಳ್ಳಲ್ಲ. ಒಂದು ಇಲಿ ತನ್ನ ಮದುವೆ ಇನ್ವಿಟೇಷನ್ ಹಂಚ್ತಾ ಇತ್ತಂತೆ. ಸಾಮಾನ್ಯ ಇನ್ವಿಟೇಷನ್ ಕೊಡಬೇಕಾದ್ರೆ ಭಾಳ ಹಾರ್ದಿಕವಾಗಿ ಜನನ ಕರೀತಾರಲ್ವಾ, ಹಾಗೆ ಇಲಿನೂ ಕರೀತಾ ಇತ್ತು. ಸರ್, ನನ್ನ ತಮ್ಮ ಹುಲಿ ಮದುವೆ, ಖಂಡಿತ ಬರಬೇಕು. ಅಣ್ಣ, ನನ್ನ ತಮ್ಮ ಹುಲಿ ಮದುವೆ ಬರಬೇಕು. ಅಕ್ಕ, ಮರಿಬೇಡಿ, ನನ್ನ ತಮ್ಮ ಹುಲಿ ಮದುವೆ. ಜನ ಕೇಳಿಸ್ಕೊಂಡ್ರು, ಇದು ನೋಡಿದ್ರೆ ಮೊಟ್ಟದ್ದು ಇಲಿ, ಏಯ್ ನನ್ನ ಮಗನೇ, ನೀನು ನೋಡಿದ್ರೆ ಇಲಿ, ನಿನ್ನ ತಮ್ಮ ಹುಲಿ ಅಂದರೆ ಅವನೇನು ಡಿಸ್ಟೆಂಟ್ ರಿಲೇಟಿವಾ, ಕಸಿನ್ ಬ್ರದರಾ, ಹಿಂಗೆಲ್ಲ ಕೇಳಿದ್ರು ಎಲ್ಲಿ ಕಾಡಲ್ಲಿ. ಆಗ ಹೇಳ್ತು, ಇಲ್ಲಪ್ಪ ಓನ್ ಬ್ರದರು. ಹ್ಯಾ, ಅದಂಗೆ ಯಾವ ಓನ್ ಬ್ರದರ್ ಆಗೋಕ್ಕೆ ಸಾಧ್ಯ, ನೀನು ಇಲಿ ಹುಲಿ ಮದುವೆ ಅಂತಿದ್ಯಾ ಅಂದಾಗ, ಹೇ ಸಾಕು ಸುಮ್ಮನೆ ಇರ್ರಿ, 5 ವರ್ಷದ ಕೆಳಗೆ ನನ್ನ ಮದುವೆ ಆದಾಗ ನಾನು ಹುಲಿನೇ ಆಗಿದ್ದೆ, ಈಗ ಇಲಿ ಆಗಿದ್ದೀನಿ ಅಷ್ಟೇ. ಭಾಳ ಸಲ ಹಂಗೆ ಅಲ್ವಾ, ಇಲಿ ಆದವರು ಅಥವಾ ಹುಲಿ ಆಗಿದ್ದವರು ಇಲಿ ಆಗುವ ಸಂಭ್ರಮ ಮದುವೆ ಅಂತ ತಮಾಷೆ ಮಾಡ್ತಿರ್ತಾರೆ. ಅದೆಲ್ಲ ಏನೇ ಹೇಳಿರಿ, ದಾಂಪತ್ಯಕ್ಕೆ ಎಷ್ಟು ಅರ್ಥ ಇದೆ ಅಲ್ವಾ. ದಂಪತಿ ಅಂತ ಹೇಳಿದ್ರೆ ಏನ್ರಿ, ಎರಡು ಹೆಸರು ಒಂದೇ ಉಸಿರು ಅಂತಾರೆ. ಯಾಕೆಂದರೆ ಪೂತಿ ನರಸಿಂಹಾಚಾರ್ಯರು ಒಂದು ಕಡೆ ಬರೀತಾರೆ, ಇಬ್ಬರು ಬುದ್ಧಿವಂತರ ಸಹನಶೀಲರ ಸಮಾಗಮವೇ ದಾಂಪತ್ಯ ಅಂತ. ನೀವು ದಾಂಪತ್ಯದ ಬಗ್ಗೆ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ, ಹೇಗಿರುತ್ತೆ ದಾಂಪತ್ಯ ಅಂದರೆ ನಮ್ಮ ಎರಡು ಕಣ್ಣಿದ್ದಾಗೆ ನೋಡಿ. ಒಂದು ಕಣ್ಣಿಗೆ ನೋವಾದರೆ ಎರಡೂ ಕಣ್ಣಲ್ಲಿ ನೀರು ಬರುತ್ತೆ, ಒಂದು ಕಣ್ಣು ಖುಷಿಯಾಗಿ ನಕ್ಕರೆ ಎರಡೂ ಕಣ್ಣು ಹೊಳೆಯುತ್ತೆ, ಇದನ್ನೇ ದಾಂಪತ್ಯ ಅನ್ನೋದು. ಬಟ್ ಭಾಳ ಸಲ ಏನು ಸಮಸ್ಯೆ ಗೊತ್ತಾ, ನಾವು ಅರ್ಥನೇ ಮಾಡ್ಕೊಳ್ಳದೆ ಮದುವೆ ಆಗ್ಬಿಡ್ತೀವಿ. ಅಟ್ಲೀಸ್ಟ್ ನಾವು ವಾಸಿರಿ, ಆಗಿನ ಕಾಲದಲ್ಲಿ ಮದುವೆ ಆದವರು ಆದಮೇಲೆ ಅಡ್ಜಸ್ಟ್ಮೆಂಟು, ಪರಸ್ಪರ ಗೌರವ ಕೊಡಬೇಕು, ನಂಬಬೇಕು, ಇದೆಲ್ಲ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಬಟ್ ಈಗ ಅದು ಎಡವಟ್ಟು. ಈಗಿನ ಮಕ್ಳಿಗೆ ನಾನು ಯಂಗ್ಸ್ಟರ್ಸಿಗೆ ಮಾತಾಡ್ತೀನಲ್ಲ, ಮದುವೆ ಅಂದರೆ ಭಯ, ಓ ಆಂಟಿ ವಿ ಕಾನ್ ಟೇಕ್ ಅಪ್ ದಟ್ ರೆಸ್ಪಾನ್ಸಿಬಿಲಿಟಿ ಆಂಟಿ, ಅಯ್ಯೋ ಬೇಡಪ್ಪ ನಮಗೆ. ಆಮೇಲೆ ಅಪ್ಪ ಅಮ್ಮನೂ ಸರಿಗಿಲ್ಲಪ್ಪ, ಇವರು ಮದುವೆ ಮಾಡಿ ಹೆಣ್ಮಕ್ಳನ್ನ ಕಳಿಸ್ಬೇಕಾದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಕೇಳಿದ್ವಿ ಜನಪದ ತಾಯಂದರು ಹೇಳೋರಂತೆ, ಏನಂದರೆ ನೋಡಮ್ಮ, ಮಾತು ತಂದವಳು ಮಗಳಲ್ಲ, ಖ್ಯಾತೆ ತಂದವಳು ಸೊಸಿಯಲ್ಲ ಅಂತ. ಅವ್ರ ಹತ್ರ ಯೂನಿವರ್ಸಿಟಿ ಡಿಗ್ರಿ ಇರಲಿಲ್ಲ. ಎಂಥ ಅದ್ಭುತವಾಗಿ ಹೆಣ್ಮಕ್ಳಿಗೆ ತಿಳುವಳಿಕೆ ಹೇಳಿ, ಯಾರು ಮನೆಗೆ ಹೋಗ್ತೀಯೋ ಅಂದರೆ ಹುಟ್ಟಿದ ಮನೆ ಮೆಟ್ಟಿದ ಮನೆ, ಅದಕ್ಕೆ ನಮ್ಮ ಕೈಯಲ್ಲಿ ಎರಡು ದೀಪ ಕೊಡ್ತಾರೆ ಮದುವೆ ಆಗಿ. ನಮ್ಮಲ್ಲಿ ಸಾಮಾನ್ಯ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದಿದೆ. ಯಾಕೆ ಎರಡು ದೀಪ ನಾವು ಇಟ್ಕೋತೀವಿ ಅಂದರೆ, ಹುಟ್ಟಿದ ಮನೆಗೂ ಬೆಳಕಾಗು, ಮೆಟ್ಟಿದ ಮನೆಗೂ ಬೆಳಕಾಗು ಅಂತ ಕಳಿಸೋರು. ಈಗ ಅಪ್ಪ ಅಮ್ಮಂದರು ಚೇಂಜ್ ಆಗ್ಬಿಟ್ಟಿದ್ದಾರೆ, ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಇನ್ನು ಮದುವೆ ಫಿಕ್ಸ್ ಆಗೋ ಮುಂಚೆನೇ ಎಲ್ಲ ಸೆಕ್ಷನ್ಗಳು ಹೇಳ್ಕೊಟ್ಬಿಡ್ತಾರೆ. ನೋಡೆ, ಸೆಕ್ಷನ್ 495 ಅಲ್ಲಿ ಆ ಬಡ್ಡಿ ಮಗನ ಒಳಗೆ ಹಾಕಿಸ್ಬೋದು, ಇನ್ನೊಂದು ಯಾವುದೋ ಸೆಕ್ಷನ್ನಲ್ಲಿ ಅವ್ರ ಅಪ್ಪ ಅಮ್ಮನ್ನು ಸೇರಿಸಿ ಒಳಗೆ ಹಾಕಿಸ್ಬೋದು. ಹೀಗೆಲ್ಲ ಆಗ್ಬಿಟ್ರೆ ನಾವು ಅವತ್ತು ಕೇಳಿದ್ವಲ್ಲ, ನಮ್ಮ ಬಸವಣ್ಣನವ್ರು ಹೇಳಿದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಈಗ ಚೇಂಜ್ ಆಗ್ಬಿಡ್ತಾ ಇದೆ. ಈಗಿನ ಅಪ್ಪ ಅಮ್ಮ ಕೊಟ್ಟ ಸಲಹೆಯಲ್ಲಿ ಹೆಂಗಾಗಿದೆ ಅಂದರೆ, ನುಡಿದರೆ ಅತ್ತೆ ಮಾವ ಗಡಗಡ ನಡಗಬೇಕು, ನುಡಿದರೆ ಅತ್ತಿಗೆ ನಾದಿನಿಯರು ಮನೆಗೆ ಬರಲು ಹೆದರಬೇಕು, ನುಡಿಯುತ್ತಿದ್ದರೆ ಗಂಡ ಗಪ್ ಚುಪ್ಪಾಗಿ ಕೂತಿರಬೇಕು ಅಂತ. ಈ ಥರ ಟ್ರೈನಿಂಗ್ ಕೊಟ್ಟು ಮದುವೆ ಮಾಡಿದರೆ ಆ ದಾಂಪತ್ಯಗಳು ಎಷ್ಟು ದಿನ ಇರೋಕ್ಕೆ ಸಾಧ್ಯ ಅಲ್ವಾ. ಯಾವಾಗಲೂ ಅಷ್ಟೇ ರೀ, ದಂಪತಿಗಳು ಇಬ್ಬರೂ ಶ್ರಮ ವಹಿಸಿದರೆ, ಇಬ್ಬರೂ ಕಷ್ಟಪಟ್ಟರೇ ಆ ಕುಟುಂಬ ಖುಷಿಯಾಗಿರೋಕ್ಕೆ ಸಾಧ್ಯ ಅಲ್ವಾ. ಇಲ್ದಿದ್ರೆ ಹೆಂಗೆ ಖುಷಿಯಾಗಿರೋಕ್ಕೆ ಸಾಧ್ಯ ಹೇಳಿ. ಬಹಳ ಕಷ್ಟ. ಅವಳು ಯಾರೋ ಪಾಪ ಮೊನ್ನೆ ಹೆಂಡತಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಳು, ಗರ್ಭಿಣಿ ಅಂತ ಗೊತ್ತಾಯಿತು, ಖುಷಿಯಾಗಿ ಬಂದು ಗಂಡಂಗೆ ಹೇಳಿದ್ಲು. ಏನು ಅಂದರೆ, ಅಯ್ಯೋ ದೇವರೇ, ನಾವು 3 ವರ್ಷ ಮಕ್ಕಳಿಲ್ಲ ಅಂತ ಯೋಚನೆ ಮಾಡಿದ್ವಲ್ಲ. ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ ಸ್ಕ್ಯಾನಿಂಗಲ್ಲಿ, ಗಂಡ ಏನು ಹೇಳಿದ್ರು, ಚಿನ್ನಾ ರೀ, ನಮಗೆ ಅವಳಿ ಜವಳಿ ಮಕ್ಕಳಾಗತ್ತಂತೆ, ಏನು ಅಂದರೆ ಏನು ಹೆಸರಿಡೋಣ ಅಂದ್ಲು ಭಾಳ ಪ್ರೀತಿಯಿಂದ. ಗಂಡ, ಈ ಲಾಕ್ಡೌನು ಕೋವಿಡ್ ಎಲ್ಲ ನೋಡಿದ್ನಲ್ಲ, ಈಸಿ ಕಣೆ ಚಿನ್ನ, ನಾವು ಒಂದಕ್ಕೆ ಶಂಕಿತ ಅಂತಿಡೋಣ, ಒಂದಕ್ಕೆ ಸೋಂಕಿತ ಅಂತಿಡೋಣ. ಈ ಥರ ಈ ಶಂಕಿತ ಸೋಂಕಿತಗಳು ಗಡಿಬಿಡಿ ಶುರುವಾಗಿಬಿಟ್ಟಿದೆ. ಅಂದರೆ ಲೈಫಲ್ಲಿ ನೀವು ಹಾಸ್ಯ ಹುಡುಕಿದ್ರೆ ಎಲ್ಲ ಕಡೆ ಸಿಗುತ್ತೆ, ಆದರೆ ದಂಪತಿಗಳು ಅದನ್ನು ಎಂಜಾಯ್ ಮಾಡೋ ಮನಸ್ಥಿತಿಗೆ ಬರಬೇಕಷ್ಟೇ. ಅವನು ಯಾರೋ ಗಂಡ ಊಟ ಮಾಡ್ತಾ ಇದ್ದ, ಹೆಂಡತಿ ಬಡಿಸ್ತಾ ಇದ್ಲು, ನಿಮಗೆಲ್ಲ ಗೊತ್ತು. ಯಾಕೆಂದರೆ ನಮ್ಮ ಅನುಭವ ಇದು, ಮೊಬೈಲ್ ಇಲ್ಲದೆ ನಮ್ಮ ಬದುಕೇ ಇಲ್ಲ ಅನ್ನೋ ಹಂತಕ್ಕೆ ನಾವು ಬಂದಿದ್ದೀವಿ. ಅವನು ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾ ಹೆಂಡ್ತೀನಿ ಬೈದ, ಬಾಡ್ಕೋತೀನಿ ನಿನಗೆ, ಅಟ್ಲೀಸ್ಟ್ ಅಡುಗೆ ಮಾಡುವಾಗ ಹಾಳು ಮೊಬೈಲ್ ಇಟ್ಕೋಬೇಡ ಅಂತ. ನೋಡು ಸಾರ, ಇದು ನೀರಿದ್ದಂಗಿದೆ ಅಂದ. ನಾನು ನಿಮಗೆ ಬಾಡ್ಕೋತೀನಿ ಅಪ್ಪ, ಅಟ್ಲೀಸ್ಟ್

0: ಊಟ ಮಾಡುವಾಗ ಹಾಳು ಮೊಬೈಲ್ ಹಿಡ್ಕೋಬೇಡಿ ಅಂತ. ನೀವು ಸಾರು ಹಾಕ್ಕೊಂಡಿಲ್ಲ ಅಂದ್ರೆ ನೀರು ಹಾಕ್ಕೊಂಡೇ ಕಲಿಸ್ಕೊಂಡು ತಿಂತಿದ್ದೀರಾ ಅಂದ್ಲು. ಇದು ಗರ್ಗರ್ಕಿ ಕಹಾನಿ ಅಲ್ವಾ? ಮನೆ ಮನೇಲಿ ಆಗ್ಬಿಟ್ಟಿದೆ. ನಾನು ಟೆಕ್ನಾಲಜಿ ಎಗೇನೆಸ್ಟ್ ಮಾತಾಡ್ತಿಲ್ಲ ರೀ, ಆದರೆ ದಂಪತಿಗಳ ಮಧ್ಯೆ, ಕುಟುಂಬದ ಮಧ್ಯೆ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಉಪಕರಣಕ್ಕಿರೋ ಪ್ರಾಮುಖ್ಯತೆ ಮನುಷ್ಯ ಸಂಬಂಧಗಳಿಗೂ ಇರಬೇಕಲ್ವಾ? ಇನ್ವಿಟೇಷನ್ಗಳು ನೋಡ್ರಿ ನೀವು, ನಾವು ನೋಡೇ ಇರಲಿಲ್ಲ. ಆವಾಗೆಲ್ಲ ಗುರು ಹಿರಿಯರು ನಿಶ್ಚಯಿಸಿರ್ತಾರೆ ನಿಮ್ಮ ಸುಖಾಗಮನವನ್ನು ಬಯಸುವ ಒಂದು ಮಿತ್ರರು. ಇದು ಸಹಜವಾಗಿ ನಾವೆಲ್ಲ ನೋಡಿದ ಇನ್ವಿಟೇಷನ್. ಈಗ ದುಡ್ಡಿರೋ ದೊಡ್ಡ ಮನುಷ್ಯರುಗಳು ಅವ್ರು ಮಾಡಿಸೋ ಇನ್ವಿಟೇಷನ್ ನೋಡಿದ್ರೇ ಗಾಬರಿ ಆಗುತ್ತೆ. ಅದಕ್ಕೆ ಎಷ್ಟೋ ಲಕ್ಷ ಖರ್ಚು ಮಾಡಿರ್ತಾರೆ. ಈಗ ಬಿಡಿ, ಇತ್ತೀಚೆಗಂತೂ ಈ COVID-19 ದೇಶಗಳಿಗೆ ಬಂದ ಮೇಲೆ ಹೊಸ ಸ್ಟೈಲಲ್ಲಿ ಇನ್ವಿಟೇಷನ್, ನನಗೆ ಯಾರೋ ಒಂದು ಇನ್ವಿಟೇಷನ್ ಕಳಿಸಿದ್ರಪ್ಪ, ನಿಮ್ಮ ಏನು ಈ ವಿವಾಹವನ್ನು ಗುರು ಹಿರಿಯರು, ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರೆಲ್ಲರೂ ಸೇರಿ ನಿರ್ಧರಿಸಿರುತ್ತಾರೆ. ನಿಮ್ಮ ಸುಖಾಗಮನವನ್ನು ಬಯಸುವವರು ಯಾರು ಅಂದರೆ ಹುಡುಗಿ ಹುಡುಗನ ಕುಟುಂಬಸ್ಥರು, ಜಿಲ್ಲಾಡಳಿತದವರು, ಆರೋಗ್ಯ ಇಲಾಖೆಯವರು ಮತ್ತು ಪೊಲೀಸ್ ಸಿಬ್ಬಂದಿ. ಮತ್ತು ಕಂಡೀಷನ್ ಹಾಕಿದ್ರು ಮದುವೆಗೂ ಕೂಡ, ಏನು, ಬರುವವರು ದಯವಿಟ್ಟು ಉಡುಗೊರೆ ತರದಿದ್ರೂ ಪರವಾಗಿಲ್ಲ, ಮರೆಯದೆ ಮಾಸ್ಕ್ ಧರಿಸಿ ಬರಬೇಕು, ಜೊತೆಗೆ COVID-19 ನೆಗೆಟಿವ್ ಸರ್ಟಿಫಿಕೇಟನ್ನೂ ತರಬೇಕು ಅಂತ. ಈ ಥರ ಸೋಷಿಯಲ್ ಡಿಸ್ಟೆನ್ಸ್ನ ಅವೇರ್ನೆಸ್ ಕೂಡ ಮದುವೆ ಇನ್ವಿಟೇಷನ್ನಲ್ಲಿ ಬರ್ತಾ ಇದೆ. ಅಂದರೆ ಅವತ್ತಿನ ಮದುವೆಗಳು, ಇವತ್ತಿನ ಮದುವೆಗಳು, ಪದ್ಧತಿಗಳು ಬದಲಾಗಿದೆ, ನಾವು ಮಾಡೋ ರೀತಿ ನೀತಿಗಳು ಬದಲಾಗಿದೆ, ನಾವು ನೋಡೋ ರೀತಿ ನೀತಿನೂ. ನೀವು ನೋಡಿ, ಹಳೆಯ ಕಾಲದಲ್ಲಿ ಮದುವೆ ಮಾಡಬೇಕಾದ್ರೆ ತೀರಾ ಕ್ಲೋಸ್ ರಿಲೇಟಿವ್, ಹತ್ತಿರದ ಸಂಬಂಧಿಕರು ಬಾಗಿಲಲ್ಲಿ ನಿಂತಿರೋರು, ಒರಿಜಿನಲ್ ಪನ್ನೀರ್ ದಾನಿ ಹಿಡಿದು, ಪನ್ನೀರು ಅಂದರೆ ಅದು ಈ ಗುಲಾಬಿ ಹೂವಿನ ಪರಿಮಳ ಇರುವಂತಹ, ಸುಗಂಧ ಬೀರುವಂತಹ ಸುಗಂಧದ ದ್ರವ್ಯ ಅದು, ಅದನ್ನ ಇಟ್ಕೊಂಡು ನಿಂತು ಬಾಗಿಲಲ್ಲಿ ಬಂದವ್ರಿಗೆ ಆ ದ್ರವ್ಯನ ಚಿಮುಕಿಸ್ಬಿಟ್ಟು, ಆಮೇಲೆ ಮದುವೆ ಮನೆದು ಒಂದು ನೀವು ಅಬ್ಸರ್ವ್ ಮಾಡಿ, ಬಂದವ್ರಿಗಿಂತ ಬರದೇ ಇರೋರ ಬಗ್ಗೆನೇ ಜಾಸ್ತಿ ಕೇಳ್ತಾರೆ. ನೀವು ಹೋಗ್ತಿದ್ದಂಗೆ, ಏ ಬನ್ನಿ ಬನ್ನಿ ಬನ್ನಿ, ಅಯ್ಯೋ ಯಾಕೆ ನಿಮ್ಮ ದೊಡ್ಡ ಮಗ ಬರಲಿಲ್ವಾ, ಅಯ್ಯೋ ನಿಮ್ಮ ಸೊಸೆ ಬರಲಿಲ್ವಾ ಅಲ್ವಾ? ಇದೆಲ್ಲ ನಾವು ಸಹಜವಾಗಿ ಕೇಳ್ತೀವಿ. ಸಾಮಾನ್ಯ ಬಂದವ್ರಿಗಿಂತ ಬರದೇ ಇರೋರನ್ನೇ ಕೇಳ್ತಾ ಇರ್ತೀವಿ. ಈಗ ಏನಾಗಿದೆ ಹೇಳಿ, ಸ್ವಲ್ಪ ಚೇಂಜ್ ಆಗಿದೆ. ಈಗ ಪನ್ನೀರ್ ಚುಮ್ಸೋಕ್ಕೆ ನಮಗೆ ಯಂತ್ರಗಳು ಬಂದ್ಬಿಟ್ಟಿದೆ. ಅದು ಮನುಷ್ಯರಿಗೂ ಪನ್ನೀರ್ ಚುಮ್ಸತ್ತೆ, ಕತ್ತೆಗಳು ಬಂದರೂ ಚುಮ್ಸುತ್ತೆ, ಅದಕ್ಕೇನು ಡಿಫ್ರೆನ್ಸ್ ಇಲ್ಲ ರೀ. ಸುಮ್ಮನೆ ನಾವು ಹೋಗ್ತಾ ಇರ್ತೀವಿ, ಅದು ಚುಮ್ಕಿಸ್ತಾ ಇರುತ್ತೆ. ಇನ್ನು ಕೆಲವು ಇವೆಂಟ್ ಅವರು ಈ ಹುಡುಗಿಯರನ್ನ ನಿಲ್ಲಿಸಿರ್ತಾರೆ. ಪಾಪ ಆ ಹುಡುಗಿಯರಿಗೆ ನಮಗೂ ಯಾವ ಅನುಬಂಧ ಇರಲ್ಲ. ಪಾಪ ಅವು ಹೊಟ್ಟೆಪಾಡಿಗೆ ಬಂದು ಕೆಲಸ ಮಾಡ್ತಿರ್ತಾರೆ ಆ ಹುಡುಗಿಯರು. ಅವ್ರಿಗೆಲ್ಲ ನೋಡಿ ಒಂದೇ ಥರ ಸೀರೆ ಉಡಿಸಿರ್ತಾರೆ, ಬಾಗಿಲಲ್ಲಿ ನಿಂತಿರ್ತಾರೆ, ಏನೋ ಒಂದಷ್ಟು ಸ್ಟಾರ್ಟರ್ಸ್ ಅಂತಾರೆ ಈಗ, ಅಂದರೆ ಪ್ರಾರಂಭದಲ್ಲಿ ತಿನ್ನೋದಕ್ಕೆ ಒಂದಷ್ಟು ಐಟಮ್ ಇಟ್ಕೊಂಡು ನಿಂತಿರ್ತಾರೆ. ಅವ್ರ ಮುಖದಲ್ಲಿ ನೋಡಿ ಈ ಏರ್ ಹೋಸ್ಟೆಸ್ ಮುಖದಲ್ಲಿ ಇರುತ್ತಲ್ಲ ಆ ಥರದ್ದು ಒಂದು ಪ್ಲಾಸ್ಟಿಕ್ ಸ್ಮೈಲ್. ಯಾಕಂದರೆ ನಮಗೂ ಅವರಿಗೂ ಅನುಬಂಧನೇ ಇಲ್ಲ, ಪರಿಚಯ ಇಲ್ಲ. ನಾವು ಯಾವ ಹುಡುಗಂಗೆ ಏನಾಗಬೇಕು, ಹುಡುಗಿಗೆ ಏನಾಗಬೇಕು, ಬಂಧುತ್ವ ಏನು, ಇದು ಯಾವುದು ಗೊತ್ತಿಲ್ಲ. ಆದರೂ ಕೂಡ ಮದುವೆಗೆ ಹೋಗ್ತೀವಿ. ಹೋಗ್ಬೇಕಾದ್ರೆ ನೋಡಿ, ನಾವು ಹೊರಡೋಕ್ಕೆ 2 ದಿನ ಮುಂಚೆ ಇನ್ವಿಟೇಷನ್ ಬಂದಾಗಲೇ ಚಿಂತೆ ಶುರುವಾಗುತ್ತೆ. ಗಂಡ್ಮಕ್ಳನ್ನ ನೋಡಿ ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದೋ ಒಂದು ಬಟ್ಟೆ ಹಾಕೊಂಡು ಹೋದ್ರಾಯ್ತು ಅಂದೆ, ರೀ ಏನು ಹಾಕೋತೀರಾ, ಹಾ ಇನ್ನೂ 3 ದಿನ ಇದೆ, ಯಾಕೆ ತಲೆ ತಿಂತೀಯಾ ಅಂತಾನೆ ಗಂಡ. ನಾವು ಹೆಣ್ಮಕ್ಳು, ನಮಗೆ ಇನ್ವಿಟೇಷನ್ ಬರ್ತಿದ್ದಂಗೆ ಬೀರೋ ಮುಂದೆ ಕುತ್ಕೊಂಡು ಯೋಚನೆ ಮಾಡೋಕೆ ಶುರು ಮಾಡ್ತೀವಿ. ಯಾಕಂದರೆ ಪ್ರತಿ ಇನ್ವಿಟೇಷನ್ ನೋಡಿದಾಗಲೂ ನಮ್ಗೆ ಅನ್ಸೋದು ಒಂದೇ ರೀ, ಏನು ಉಟ್ಕೋಬೇಕು ಅಂದರೆ ಬೀರೋ ಮುಂದೆ ಕೂತಾಗ ನಮಗೆ ಯಾವಾಗಲೂ ಬರೋ ಫೀಲಿಂಗ್ ಇಷ್ಟೇ, ಥೂ ಉಡೋಕೆ ಒಂದು ಒಳ್ಳೆ ಸೀರೆ ಇಲ್ಲ. ಆದರೆ ಮಡಿಸಿಟ್ರೆ ಬೀರೋನಲ್ಲಿ ಇಡೋಕ್ಕೆ ಜಾಗ ಇರಲ್ಲ, ಅಂದರೆ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ, ಉಡೋಕ್ಕೆ ಸೀರೆ ಇಲ್ಲ. ಇದು ನಮ್ಮ ಕಾಮನ್ ಪ್ರಾಬ್ಲಮ್. ಮದುವೆ ಮನೆಗೆ ಹೋಗ್ತಿದ್ದಾಗೆ ನಮಗೆ ಗೊತ್ತು ಯಾರು ನಮ್ಮನ್ನು ನೋಡ್ತಾರೆ. ಸೊ ನಾವು ಆವಾಗ ನಮ್ದು ಎಲ್ಲ ನಾವು ಹೇಗೆ, ನೀವು ಮದುವೆ ಮನೆಯಲ್ಲಿ ಒಂದು ಕಾನ್ವರ್ಸೇಷನ್ನ ಗಮನಿಸ್ತಾ ಇರಿ. ವಯಸ್ಸಾದವ್ರು, ಹಿರಿಯರು, 60-70 ಸೀನಿಯರ್ ಸಿಟಿಸನ್ಸ್ ಇರ್ತಾರಲ್ಲ, ಅದರಲ್ಲೂ ಗಂಡ್ಮಕ್ಳು ನೋಡಿ ಅವರು ದೇಶದ ಪಾಲಿಟಿಕ್ಸ್ ಮಾತಾಡ್ತಿರ್ತಾರೆ. ಸಾರ್ ನೀವೇನೇ ಹೇಳಿ ಸರ್, ಮೋದಿ ನಾನು ಹೇಳ್ದಂಗೆ ಕೇಳಬೇಕಿತ್ತು ಸರ್, ಮೋದಿ ಯಾಕ್ರಿ ಬರ್ತಾರೆ ಇವ್ರು ಹೇಳ್ದಂಗೆ ಕೇಳೋಕ್ಕೆ. ಇನ್ನೊಬ್ಬ ಕೂತಿರ್ತಾನೆ, ಹಂಗಲ್ಲ ಕಣ್ಣಣ್ಣ, ಕುಮಾರಣ್ಣ ನಾನು ಹೇಳ್ದಂಗೆ ಮಾಡಬೇಕಿತ್ತು. ಕುಮಾರಣ್ಣ ನೀನು ಹೇಳ್ದಂಗೆ ಯಾಕಪ್ಪ ಮಾಡ್ತಾರೆ, ಅವ್ರ ಅಪ್ಪ ಅಡ್ವೈಸ್ ಕೊಡ್ತಾರೆ, ಅವ್ರು ಹೇಳ್ದಂಗೆ ಅವ್ರು ಮಾಡ್ತಾರೆ. ಬಟ್ ಇವನು ಭಾಳ ಇನ್ವಾಲ್ವ್ ಆಗಿ ಡಿಸ್ಕಸ್ ಮಾಡ್ತಿರ್ತಾರೆ ಇದನ್ನ. ಇನ್ನು ನಮ್ಮ ಹೆಣ್ಮಕ್ಳು, ಸೀನಿಯರ್ ಸಿಟಿಸನ್ ಹೆಣ್ಮಕ್ಳುಗಳು ಮಾತಾಡಲ್ಲ, ಯಾರೋ ಒಬ್ಳು ಲೇಟಾಗಿ ಬರ್ತಾಳಲ್ಲ ಅಂದ್ರೆ ಬಂದ್ಲು ನೋಡು ಈಗ ಪುಣ್ಯಾತ್ಗಿತ್ತಿ ಅಂತ ಎಲ್ಲ ಕೈ ಬಾಯಲ್ಲೇ ಆಕ್ಷನ್ ಮಾಡ್ಕೊತಾ ಇರ್ತಾರೆ. ಇದೆಲ್ಲ ಆಮೇಲೆ ಇನ್ನೊಂದಷ್ಟು ಜನ ಕೂತ್ಕೊಂಡು ಸೊಸೆಯರನ್ನ ಬೈಕೋತಾ ಇರ್ತಾರೆ. ಅಲ್ಲ ಕಣಮ್ಮ, ಅಂಥ ಚೆನ್ನಾಗಿ ದೋಸೆ ಹಿಟ್ಟು ಮಾಡಿಟ್ಟಿರ್ತೀನ, ಇಡ್ಲಿ ಹಿಟ್ಟು ಮಾಡಿಟ್ಟು ಏನು ತಿನ್ನಲ್ಲ ಕಣಮ್ಮ. ಅದೇನದು, ಅದೇನೋ ಡಯಟ್ ಅಂತೆ, ಅದೇನೋ ಸೀರಿಯಲ್ ಅಂತೆ. ನಾವು ಅವಾಗ ನೋಡ್ತಾ ಇದ್ವಿ ಇವಳು ಕೂತ್ಕೊಂಡು ತಿಂತಾಳೆ. ಸೊಸೆ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ಹಾಗೆ ಡಿಸ್ಕಷನ್ ಮಾಡುವಾಗ ಒಂದು ಹೆಣ್ಮಗಳು ಬದಲು, ಅಕ್ಕ ಸುಶೀಲಕ್ಕ, ಅಪ್ಪ ತಾಯಿ, ನಿನ್ನ ಮಗ ಇದನ್ನ ನೋಡು, ಏನವ್ವ ಹಂಗೆ ತೀಟೆ ಬಿಡು, ಏನು ಬದಲಾಗಿಲ್ಲ. ಇವಳು ಏನು ಆಯಿತು ಅಂತ ಡೌಟ್, ಯಾಕೆಂದರೆ ಗೊತ್ತು ಮಗ ಏನು ಕೇಸು ಅಂತ. ಈಗ ಪ್ರಾಡಕ್ಟ್ ಹೆಂಗಿದೆ ಅನ್ನೋದು ಮ್ಯಾನುಫ್ಯಾಕ್ಚರರಿಗೆ ಗೊತ್ತಿರಲ್ಲೇನ್ರಿ? ಗೊತ್ತಿರುತ್ತೆ. ಅದಕ್ಕೆ ಏನು ಮಾಡ್ದ ಅಂದ್ಲು. ಇಲ್ಲಿ ನೋಡು, ಮದುವೆ ಮನೆಗೆ ಅಂತ ಹೊಸ ಅಂಗಿಯಾಗಿ ಕರ್ಕೊಂಬಂದಿದ್ನ ನನ್ನ ಮಗಂಗೆ, ಇಲ್ಲಿ ನೋಡು ಅಂಗಿ ಕಿತ್ತಾಕ್ಬಿಟ್ಟಿದ್ದಾನೆ. ದೊಡ್ಡ ಅಪರಾಧ ಏನಲ್ಲ ಪಾಪ, ಅದು 5-6 ವರ್ಷದ ಹುಡುಗ, ಬಟ್ ಅಂಗಿ ಹರಿದು ಬಿಟ್ಟಿದ್ದಾನೆ. ಅಂದು ಕೂಡಲೇ ಈ ಸುಶೀಲ ಅಕ್ಕಂಗೆ, ನಾವೆಲ್ಲರೂ ಒಂದೇ ರೀ ಹೆಣ್ಮಕ್ಕಳು, ನಮಗೆ ನೆಂಟರೆದರಿಗೆ ನಮ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದು. ಯಾಕೆಂದರೆ ಸರೀಕರೆದರಿಗೆ ತಲೆ ಎತ್ತಿ ಬದುಕಬೇಕು ಅನ್ನೋದು ನಮ್ಮ ಧ್ಯೇಯ. ಯಾವಾಗ ನೆಂಟರೆದರಿಗೆ ತನ್ನ ಮಗ ತೀಟೆ ಅಂತ ಒಂಥರ ಎಸ್ಟಾಬ್ಲಿಷ್ ಆಯ್ತಲ್ಲ, ಈ ಅಮ್ಮಂಗೆ ಬೇಜಾರಾಗೋಯ್ತು. ಈ ಬರ ನಿನ್ನ ಅಲ್ಲ ಕಣೋ, ಅದ್ಯಾಕೆ ಅವ್ನು ಅಂಗಿ ಹರಿಯಕ್ಕೆ ಹೋಗಿದ್ದೆ? ನಿಂಗೆ ಬೇಕು ಅಂದರೆ ಮನೇಲಿ ನಿಮ್ಮ ಅಪ್ಪನ ಲುಂಗಿ ಕೊಡ್ತಿರ್ಲಿಲ್ವ ಹರಿಯಕ್ಕೆ? ಅವನ ಅಂಗಿನೇ ಬೇಕಿತ್ತ? ಬಂದು ಲುಂಗಿ ಕೊಡ್ತಿದ್ಲಂತ ಹರಿಯಕ್ಕೆ, ಅದ್ಯಾಕೆ ಹರಿಯಕ್ಕೆ ಹೋಗಿದ್ದೆ ನೀನು? ತೂ ನಿನ್ನ ಏನು ಮಗ ಅಂತ ನಾನು ಎತ್ತುಬಿಟ್ನೋ? ನನಗೆ ಮರ್ಯಾದೆ ಕಳಿಯೋಕ್ಕೇ ಹುಟ್ಟಿದೀಯಾ ನೀನು? ಮಕ್ಕಳು ನಿಮ್ಮಂಥವ್ರನ್ನ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಎತ್ತೆ ನೋಡು, ನನಗೆ ಹೊಡ್ಕೋಬೇಕು ಅಂತ ಬೈದ್ಲು. ಬೈತಿದ್ದಂಗೆ 5 ವರ್ಷದ ಹುಡುಗ ರಾಂಗ್ ಆಗ್ಬಿಟ್ಟ. ಸಾಕು ಸುಮ್ಮನೆ ರಾಮ, ಯಾವಾಗ ನೋಡಿದ್ರು 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡಿದ್ದೆ, 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡಿದ್ದೆ ಅಂತೀಯಲ್ಲ, ನಾನೆಷ್ಟು ಕಷ್ಟಪಟ್ಟು 9 ತಿಂಗಳು ನೀನು ಹೊಟ್ಟೆಲಿ ಹಿಂಗೆ ಮುದ್ರಕೊಂಡು ಕೂತಿದ್ದೆ, ಯಾವತ್ತಾದರೂ ಯೋಚನೆ ಮಾಡಿದ್ದೆ? ನಮ್ಮ ಮಕ್ಕಳ ಬಾಯಲ್ಲಿ ಯಾವಾಗ ಯಾವ ಬಾಂಬ್ ಬೀಳುತ್ತೋ ನಮಗೆ ಗೊತ್ತಿಲ್ಲ. ನಾನು ಅದಕ್ಕೆ ಯಾವಾಗಲೂ ಪೇರೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ದಯವಿಟ್ಟು ಮಕ್ಕಳೆದ್ರಿಗೆ ಜಗಳ ಆಡಬೇಡಿ, ಮಕ್ಕಳೆದ್ರಿಗೆ ಅವ್ರಿಗೆ ಅರ್ಥ ಆಗಲ್ಲ ಅಂದ್ಕೊಂಡು ಏನೂ ಮಾತಾಡಬೇಡಿ. ಯಾಕೆಂದರೆ ಅವು ಈಗಿನ ಕಾಲದ ಮಕ್ಕಳು, ಅವಕ್ಕೆ ನಮಗಿಂತ ಜಾಸ್ತಿ ಅರ್ಥ ಆಗುತ್ತೆ, ನಮಗಿಂತ ಜಾಸ್ತಿ ಮಾತಾಡ್ತವೆ. ಅವು ಇಂಟರ್ನೆಟ್ ಯುಗದ ಮಕ್ಕಳು ನೋಡಿ ನೋಡಿ. ನಮ್ಮ ಅಮ್ಮ ಹೇಳೋರು, ನಾನು ಮನೇಲೇ ಹುಟ್ಟಿದ್ದಂತೆ, ನಮ್ಮ ಅಜ್ಜಿ ಯಾವಾಗಲೂ ಹೇಳೋರಪ್ಪ, ನಮ್ಮಪ್ಪ ದನದ ಕೊಟ್ಟಿಗೆಲ್ಲಿ ಹುಟ್ಟಿದ್ರಂತೆ, ನಾ ಹಾಲು ಕರಿತಿದ್ದೆ ಪುಟ, ನಿಮ್ಮಪ್ಪ ಅವಾಗ ಹುಟ್ಟಿದ ಅಂದರೆ ಬಹಳ ಸಹಜವಾಗಿ ಅಂದಿನ ದಿನಗಳಲ್ಲಿ ನಾರ್ಮಲ್ ಡಿಲಿವರಿಗಳಾಗ್ತಾ ಇತ್ತು. ಈಗ ನಾರ್ಮಲ್ ಅನ್ನೋ ಪದನೇ ಒಬ್ ನಾರ್ಮಲ್ ಆಗೋಗಿದೆ. ಈಗ ಯಾರನ್ನ ಕೇಳಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಸಿಜೇರಿಯನ್ ಆಗದೆ ಅಂದರೆ ಸಿ ಸೆಕ್ಷನ್ ಇಲ್ಲದೆ ಮಕ್ಕಳು ಹುಟ್ಟಲ್ಲ, ವೆಂಟಿಲೇಟರ್ ಇಲ್ಲದೆ ಮನುಷ್ಯ ಸಾಯಲ್ಲ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು ಅಲ್ವಾ? ಯಾರನ್ನ ಕೇಳಿದ್ರು ಇದಾಗ್ತಾ ಇದೆ. ಈಗ ಎಷ್ಟು ಕಾಮನ್ ಆಗಿದೆ ಅಂದರೆ, ಬಹುಶಃ ಇನ್ನೆರಡು ವರ್ಷಕ್ಕೆ ಡಾಕ್ಟರ್ ನಮ್ಮನ್ನು ಕೇಳ್ಬೋದು, ನಿಮಗೆ ಯು ವಾಂಟ್ ಬೇಬಿ ವಿತ್ ಸಿಮ್ ಆರ್ ವಿತೌಟ್ ಸಿಮ್ ಅಂತ. ಅವೇನು ಸುಮ್ಮನೆ ಹುಟ್ಟಾವ? ಅವು ಮೊಬೈಲ್ ಇಟ್ಕೊಂಡೇ ಹುಟ್ಟಾವ. ಹಂಗಾಗಿ ಈ ಮಕ್ಕಳು, ಯಾಕೆಂದರೆ ಹುಟ್ಟಿದ ಕೂಡಲೇ ದೇವ್ರಿಗೊಂದು ಮಿಸ್ಡ್ ಕಾಲ್ ಕೊಡ್ಬೋದಲ್ಲ ಅಂತ ಇವ್ರ ಲೆಕ್ಕ. ಇದೆಲ್ಲ ನೋಡಿ ಬಹುಶಃ ಇನ್ನೆರಡು ಮೂರು ವರ್ಷಕ್ಕೆ ನನಗನ್ಸುತ್ತೆ ನಮ್ಮ ಹೊಟ್ಟೆಯಿಂದ ನಮ್ಮ ಮಕ್ಕಳು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಮಾ ಯಾಕೆ ಸುಮ್ಮನೆ ಸ್ಕ್ಯಾನಿಂಗಿಗೆ ದುಡ್ಡಾಕ್ತೀಯಮ್ಮ? ಸುಮ್ಮನೆ ಒಂದು ಮೊಬೈಲ್ ನುಂಗ, ವೈಫೈ ಸಿಗ್ನಲ್ ಇರೋ ಕಡೆ ಕೂತ್ಕೋ, ಸಾಕು ನಾನೇ ಒಳಗಿಂದ ಫೋಟೋ ತೆಗೆದು ನಿನಗೆ ಅಪ್ಲೋಡ್ ಮಾಡ್ತೀನಿ ಅನ್ನೋದಿನೂ ದೂರ ಇಲ್ಲ. ಯಾಕೆ ಇದೆಲ್ಲ ನೆನಪಾಗ್ತಾ ಇದೆ ಅಂದರೆ, ದಂಪತಿಗಳಾದ ಮೇಲೆ ನಾವು ಯಾವ ಜವಾಬ್ದಾರಿಯನ್ನು ನಿರ್ವಹಿಸ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ವಾ? ಬರೀ ಎಷ್ಟು ಗ್ರ್ಯಾಂಡಾಗಿ ಮದುವೆ ಆದ್ವಿ, ಎಷ್ಟು ಖರ್ಚು ಮಾಡಿ ಮದುವೆ ಆದ್ವಿ ಅನ್ನೋಕ್ಕಿಂತ, ಎಷ್ಟು ಸೊಗಸಾಗಿ ಬದುಕ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ನಾವು ಎಷ್ಟು ಆದರ್ಶ ಆಗಿದ್ದೀವಿ ಅನ್ನೋದು ಬಹಳ ಮ್ಯಾಟ್ರ್ ಆಗುತ್ತೆ. ಅದನ್ನು ನಾವು ತೋರಿಸ್ಕೊಡ್ಬೇಕು. ನೋಡಿ, ತಾರಾ ಸುಬ್ರಾಯರ ಹೆಸರು ನೀವೆಲ್ಲ ಕೇಳಿರ್ತೀರ. ತಾರಾಸು ಅವರಿಗೆ ಒಂದ್ಸಲ ಅವ್ರ ಸ್ನೇಹಿತ ಯಾರೋ ಒಬ್ರು ಮಂತ್ರಿ ಆದ್ರಂತೆ. ಅವ್ರು ಹೇಳಿದ್ರಂತೆ, ಅಲ್ಲಪ್ಪ ನಾನೀಗ ಮಂತ್ರಿ ಆಗಿದ್ದೀನಿ, ನೀನು ಆಗೆಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಅಷ್ಟೊಂದು ಹೋರಾಡಿದ್ದೆ ಅಲ್ವಾ, ಒಂದು ಪತ್ರ ಕೊಡಪ್ಪ ಸಾಕು, ಮಂಡ್ಯ ಹತ್ರ ನಿನಗೆ ದರಖಾಸ್ತು ಜಮೀನು ಕೊಡಿಸ್ತೀನಿ ಅಂದರೆ ಪುಕ್ಕಟೆ ಜಮೀನು ಕೊಡಿಸ್ತೀನಿ. ಆಗ ತಾರಾಸು ಅರ್ಜಿ ಬರೆಯೋಣ ಅಂತ ಯೋಚನೆ ಮಾಡ್ತಾ ಇದ್ರೆ, ಅವ್ರ ಹೆಂಡತಿ ಅಂಬುಜಮ್ಮ ಹೇಳ್ತಾರಂತೆ, ಏನ್ರಿ ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದು ದೇಶಕ್ಕೋಸ್ಕರನೋ ಅಥವಾ ಜಮೀನು ಸಿಗುತ್ತೆ ಅಂತಾನೋ ಅಂತ ಕೇಳಿದ್ರಂತ ಆಕೆ. ಒಬ್ಬ ಹೆಂಡತಿ ಎಂಥ ಅದ್ಭುತವಾಗಿ ಗಂಡನನ್ನು ಸಂಸಾರದ ದಿಕ್ಕನ್ನು ಬದಲಾಯಿಸೋಕ್ಕೆ ಸಾಧ್ಯ ಅಲ್ವಾ? ಇದು ದಾಂಪತ್ಯ ಅನ್ನೋದು. ಮಾಸ್ಟರ್ ಹಿರಣ್ಣಯ್ಯನವರು ಒಂದು ಕಡೆ ಮಾತಾಡಿದ್ದು ಬರೆದಿದ್ದು ನಾನು ಓದಿದ್ದೀನಿ ಕೇಳಿದ್ದೀನಿ. ಅವರು ಹೇಳ್ತಾರೆ, ನಾನು ಏನು ಮಾಡಿದೆ ಅನ್ನುವಾಗ ನನ್ನ ಹೆಂಡತಿ ಒಂದು ದಿನಾನೂ ನನ್ನ ಬಗ್ಗೆ ಕೆಟ್ಟದಾಗಿ ನನ್ನ ಮಕ್ಕಳಿಗೆ ನನ್ನ ಚಿತ್ರಣ ಕೊಡಲೇ ಇಲ್ಲ. ಮಾಸ್ಟರ್ ಹಿರಣ್ಣಯ್ಯನವರ ಪತ್ನಿ ಶಾಂತಮ್ಮನವರು ನಿಜವಾಗಿ ಅದ್ಭುತವಾದ ಹೆಣ್ಮಗಳು. ಹಿರಣ್ಣಯ್ಯನವರು ಈ ಸಮಾಜಕ್ಕೆ ಒಬ್ಬ ಅದ್ಭುತ ನಟನಾಗಿ, ಒಬ್ಬ ರಂಗಭೂಮಿ ಕಲಾವಿದರಾಗಿ, ಒಬ್ಬ ಪತಿಯಾಗಿ ಮತ್ತು ಆ ಮಕ್ಕಳ ಪಾಲಿಗೆ ಒಬ್ಬ ಅಪ್ಪನಾಗಿ ಎಷ್ಟು ಶ್ರೇಷ್ಠ ವ್ಯಕ್ತಿತ್ವ ಅನ್ನೋದನ್ನ ಆಕೆ ಸಮಾಜಕ್ಕೆ ತನ್ನ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ರು ಅನ್ನೋದನ್ನ ಹಿರಣ್ಣಯ್ಯನವರೇ ಬರೀತಾರೆ. ಯಾಕೆ ಇದೆಲ್ಲ ನೆನಪಾಗ್ತಾ ಇದೆ ನನಗೆ ಅಂದರೆ, ನಾವು ನೀವು ದಂಪತಿಗಳಾಗಿದ್ದೀವಿ, ಎಲ್ಲರೂ ಜಗಳ ಆಡ್ತಾರೆ ಅಂದ್ಕೊಂಡು ನಾವು ಜಗಳ ಆಡ್ತಿರ್ತೀವಿ, ಎಲ್ಲರೂ ಬೈದಾಡ್ತಾರೆ ಅಂದ್ಕೊಂಡು ನಾವು ಬೈದಾಡ್ತಿರ್ತೀವಿ, ಭಾಳ ಸಲ ನಮಗೊಂದು ಫ್ರೀ ಚಾನಲ್ ಅಂದ್ಕೊಂಡು ಯಾರು ನಮ್ಮ ಹೃದಯಕ್ಕೆ ಹತ್ತಿರ ಇರ್ತಾರೋ ಅಂಥ ಬಂಧುಗಳ ಹತ್ರನೋ ಅಥವಾ ಅಂಥ ಸ್ನೇಹಿತರ ಹತ್ರನೋ ಹೆಂಡತಿ ಗಂಡನ ಬಗ್ಗೆ, ಗಂಡ ಹೆಂಡತಿ ಬಗ್ಗೆ ಕಂಪ್ಲೈಂಟ್ ಹೇಳ್ತಾ ಇದ್ದರೆ ಖಂಡಿತ ನಮ್ಮ ಸಮಸ್ಯೆನ ಭಾಳ ಸಲ ನಾನು ನೋಡಿದ್ದೀನಿ. ಟಿ ವಿಲಿ ಹೋಗಿ ಕೂತ್ಕೊಂಡು ಜಗಳ ಆಡ್ತಿರ್ತಾರೆ. ಖಂಡಿತ ಟಿ ವಿ ಚಾನಲ್ನವರು ದಾಂಪತ್ಯದ ಸಮಸ್ಯೆನ ಬಗೆಹರಿಸೋದು ಅಷ್ಟು ಸುಲಭ ಅಲ್ಲ ರೀ. ಯಾಕಂದರೆ ಈ ಸಂಬಂಧ ಇದೆಲ್ಲ ಬಹಳ ಅದ್ಭುತವಾದದ್ದು ಮತ್ತು ವಿಶಿಷ್ಟವಾದದ್ದು. ಅದರಲ್ಲೂ ಭಾರತೀಯರಲ್ಲಿ 50 ವರ್ಷ 60 ವರ್ಷ 70 ವರ್ಷ ನಾವು ದಂಪತಿಗಳಾಗಿ ಬದುಕ್ತೀವಿ ಅಂದರೆ ಅದಕ್ಕೊಂದಷ್ಟು ಹೋಮ್ವರ್ಕ್ ಮಾಡಬೇಕಲ್ವಾ. ಆ ಹೋಮ್ವರ್ಕ್ ಏನಪ್ಪ ಅಂದರೆ, ಪರಸ್ಪರ ಕೂತ್ಕೊಂಡು ಮಾತಾಡಬೇಕು, ಪ್ರೀತಿಯಿಂದ ಒಬ್ರಿಗೊಬ್ರು ಕಾಲ ಕಳಿಬೇಕು. ಇದೆಲ್ಲ ಮಾಡಿದಾಗ ಆ ದಾಂಪತ್ಯಕ್ಕೊಂದು ತೂಕ ಬರುತ್ತೆ, ಆ ದಾಂಪತ್ಯಕ್ಕೊಂದು ಘನತೆ ಬರುತ್ತೆ. ನಾವು ಈ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕವಾಗಿ. ಸಾಮಾನ್ಯವಾಗಿ ಗಂಡ ಹೆಂಡತಿ ಟಿ ವಿ ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಮಗೊಂದು ಅಭಿರುಚಿ ಇರುತ್ತೆ, ಅವ್ರಿಗೊಂದು ಅಭಿರುಚಿ ಇರುತ್ತೆ. ನಮ್ಮ ಮನೇಲಿ ಏನು ಪ್ರಾಬ್ಲಮ್ಮು ಅಂದರೆ, ನನ್ನ ಗಂಡ ಈ ನ್ಯೂಸ್ ಚಾನಲ್ನ ಚೇಂಜ್ ಮಾಡಿ ಮಾಡಿ ಮಾಡಿ ನೋಡ್ತಾ ಇರ್ತಾರೆ. ನನಗೆ ಒಂಥರ ಇರಿಟೇಟ್ ಆಗೋದು, ಯಾವ ಚಾನಲ್ ಹಾಕಿದ್ರು ಅದೇ ನ್ಯೂಸ್ ತಾನೇ ಬರೋದು. ಅದೇನ್ರಿ ಚೇಂಜ್ ಮಾಡಿ ಮಾಡಿ ಮಾಡಿ ಅದೇ ನ್ಯೂಸ್ ನೋಡ್ತೀರಾ ಅಂದರೆ, ನನ್ನ ಗಂಡ ಮಹಾ ರಸಿಕ, ಏನನ್ಬೇಕು ಪುಣ್ಯಾತ್ಮ, ಏ ಗುಲ್ಡು ನ್ಯೂಸ್ ಅದೇ ಕಣೆ, ಓದೋ ಹುಡುಗಿರು ಚೇಂಜ್ ಆಗ್ತಾರಲ್ಲ ಅದಕ್ಕೆ ಚೇಂಜ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ. ಗಂಡ್ ಮಕ್ಕಳದು ಇಂಥ ಹಿಡನ್ ಅಜೆಂಡಾಗಳು ಭಾಳ ಇರುತ್ತಲ್ಲ, ನಿಮ್ಮ ಮನೇಲೂ ನಿಮ್ಗೆ ಇವೆಲ್ಲ ಅನುಭವಕ್ಕೆ ಬಂದಿರ್ಬೋದು. ಬಟ್ ಭಾಳ ಸಲ ನೋಡಿ ಡೈರೆಕ್ಟಾಗಿ ಮಾತಾಡಿ ಕೇಳೋಕ್ಕಾಗದೇ ಇರೋ ಪ್ರಶ್ನೆಗಳನ್ನ ಇಂಡೈರೆಕ್ಟಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ. ಅವನು ಯಾರೋ ಒಬ್ಬ ಗಂಡಂಗೆ ಡೌಟ್ ಬಂದ್ಬಿಡ್ತಂತೆ, ಹೆಂಡತಿ ಕಿವಿ ಕೇಳಲ್ವಾ. ಬಟ್ ಡೈರೆಕ್ಟಾಗಿ ನಿಂಗೆ ಕಿವಿ ಕೇಳಲ್ವಾ ಅಂದರೆ ಮತ್ತೇನಿಲ್ಲ, ಮತ್ತೆ ಯುದ್ಧ ಶುರು ಆಗುತ್ತೆ ಅಂದ್ಬಿಟ್ಟು ಅವನ ಫ್ರೆಂಡ್ ಒಬ್ಬ ಡಾಕ್ಟ್ರ್ ಇದ್ದರು, ಅವ್ರ ಹತ್ರ ಹೋಗಿ ಹೇಳ್ಕೊಂಡ, ನನಗೆ ಡೌಟ್ ಗುರು, ನಾನು ಹೆಂಡತಿ ಕಿವಿ ಕೇಳಲ್ವಾ ಅಂತ. ಹ್ಯಾ ಅದೇನು ಮಹಾಗುರು, ನೀನು ಒಂದು ಕೆಲಸ ಮಾಡು, ಒಂದಷ್ಟು ಡಿಸ್ಟೆನ್ಸ್ ಇಟ್ಕೋ, ಒಂದು 10 ಮೀಟ್ರು 20 ಮೀಟ್ರು ಈ ಡಿಸ್ಟೆನ್ಸಲ್ಲಿ ಪ್ರಶ್ನೆ ಕೇಳು, ನಿನಗೆ ರೆಸ್ಪಾನ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸರಿ ಅಂದ ಗಂಡ, ಗೇಟ್ ತೆಗಿತಾ, ಡಾಕ್ಟ್ರ್ ಫ್ರೆಂಡ್ ಹೇಳಿದ್ನಲ್ಲ ನೆನ್ಪಿಟ್ಕೊಂಡಿದ್ದ, ಗೇಟ್ ತೆಗೆದಿದ್ದಾನೆ, ಬಾಗಿಲು ತೆಗೆದಿದೆ, ಆ ಬಾಗಿಲ ಹತ್ರ ನಿಂತ್ಕೊಂಡು ಏನೇ ಅಡುಗೆ ಆಯ್ತಾ ಅಂದ. ರೆಸ್ಪಾನ್ಸ್ ಬರಲಿಲ್ಲ, ಗಾಬರಿ ಆಯಿತು, ಇವಳಿ ಕೇಳ್ತಿಲ್ಲ, ಇರಲಿ ನೋಡೋಣ ಅಂದ. ಒಳಗೆ ಬಂದ, ಡ್ರಾಯಿಂಗ್ ಹಾಲ್ ಹತ್ರ ಬಂದು ನಿಂತ್ಕೊಂಡು ಏನೇ ಅಡುಗೆ ಆಯ್ತಾ ಅಂದ. ಮತ್ತೆ ರೆಸ್ಪಾನ್ಸ್ ಬರಲಿಲ್ಲ, ಓ ಇದು ಪೂರ್ತಿ ಗಾನ್ ಕೇಸು ಅಂದ್ಕೊಂಡ. ಏನಾರು ಆಗಲಿ ಇನ್ನೊಂದು ಸಲ ಟ್ರೈ ಮಾಡಿಬಿಡೋಣ ಅಂದ್ಬಿಟ್ಟು ಅಡುಗೆಯ ಮನೆ ಬಾಗಿಲಿಗೆ ಬಂದ. ಬಂದು ಏನೇ ಅಡುಗೆ ಆಯ್ತಾ ಅಂದ. ರೀ ಏನಾಗಿದೆ ನಿಮ್ಮ ಕಿವಿಗೆ, ಹೋಗಿ ಸರಿಯಾಗಿ ತೊಳಸ್ಕೊಳ್ಳಿ, 3 ಸಲ ಪಡ್ಕೊಂಡಲ್ಲ, ಆಯಿತು ಆಯಿತು ಆಯಿತು ಅಂತ ಅಂದು. ಅಲ್ಲಿಗೆ ಅವಳಿಗೆ ಕಿವಿ ಸರಿಯಾಗೇ ಇತ್ತು, ಗ್ಯಾನ್ ಕೇಸ್ ಇವಂದು. ಭಾಳ ಸಲ ಹಿಂಗೆ ಆಗುತ್ತಲ್ವಾ, ನಾವು ಅಂದ್ಕೊಂಡಿರ್ತೀವಿ ನಮ್ಮಲ್ಲೇನು ಸಮಸ್ಯೆ ಇಲ್ಲ ಅಲ್ಲಿದೆ ಕೇಸು ಅಂತ. ಈ ಥರ ಮನೆ ಮನೆ ಕತೆರಿ ಇದು ಮನೆ ಮನೆಯಲ್ಲಿ ನಡೀತಾ ಇರುತ್ತೆ. ಬಟ್ ಇವೆಲ್ಲ ಇರಬೇಕಲ್ವಾ, ಇದ್ರೇ ನಾವು ದಾಂಪತ್ಯ ಅನ್ನೋದು. ಏನು ಇಲ್ಲದೆ ಇದ್ರೆ ತುಂಬ ಸಪ್ಪೆ, ಒಂಥರ ಉಪ್ಪು ಖಾರ ಹುಳಿ, ಏನು ಇಲ್ಲದೆ ಊಟ ಮಾಡಿದರೆ ರುಚಿ ಅನ್ಸುತ್ತಾ? ಅನ್ಸಲ್ಲ. ಗಂಡ ಹೆಂಡತಿ ಅಂದಮೇಲೆ ಪ್ರಾರಂಭದಲ್ಲಿ ನೋಡಿ, ಮದುವೆಯಾದ ಹೊಸ್ತರಲ್ಲಿ ಯುಗಳ ಗೀತೆ ಹಾಡ್ತಾ ಇರ್ತೀವಿ, ಆಮೇಲೆ ಬುರಿಯೇ ಜಗಳ ಗೀತೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ ಅಷ್ಟೇ ಗಾಡಿ, ಮುಂದಕ್ಕೆ ಹೋಗೋದೇ ಇಲ್ಲ. ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅಂತ ಹಳಬರು ಗಾದೆ ಮಾಡಿಬಿಟ್ರು. ಮೋಸ್ಟ್ಲಿ ಈಗಾಗಿದ್ರೆ ಗಾದೆ ಬದಲಾಗುತ್ತೆ ಅನಿಸುತ್ತೆ, ಯಾಕೆ ಹೇಳಿ, ಗಂಡ ಹೆಂಡಿರ ಜಗಳ ಕೊಂಡು ಕೊಡೋ ತನಕ ಅಂತ. ಏನೋ ತಗೋಬೇಕು ಅಂತ ಪ್ಲಾನ್ ಹಾಕಿರ್ತೀವಿ, ಅವ್ರು ಕೊಡಿಸಲ್ಲ, ಶುರು ಆಗುತ್ತೆ ಫೈಟಿಂಗು. ನಾ ಹೆಂಗತ್ತಾ, ನಾವು ಗಂಡ ಹೆಂಡತಿ ಜಗಳ ಮಾಡಬೇಕಾದ್ರೆ ನಾವು ನಮ್ಮ ಮನೆಯವ್ರಿಗೆ ಒಂದೇ ಒಂದು, ಏನಾದರೂ ನನಗೆ ಕೋಪ ಬರೆಸಿದ್ರೆ ನನಗೊಂದು ಸೀರೆ ಕೊಡಿಸ್ಬೇಕು, ತುಂಬ ಸಿಂಪಲ್ಲಾಗಿ ಕೇಳ್ತೀನಿ. ನಂಗೆ ಭಾಳ ಜನ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ, ಸುಧಾ ಮೇಡಮ್ ನಮಗೆ ತುಂಬ ಇಷ್ಟ, ಸಖತ್ತಾಗಿ ಸೀರೆಗಳು ಉಟ್ಕೋತೀರಾ, ಎಲ್ಲ ಪ್ರೋಗ್ರಾಮಲ್ಲೂ ಒಂದೊಂದು ಸೀರೆ ಉಡ್ತಿರಲ್ಲ ಮೇಡಮ್ ಅಂತಾರೆ. ನಾನು ಅವಾಗ ಯಾವಾಗಲೂ ರೇಗಿಸ್ತಾ ಇರ್ತೀನಿ, ಹೂನಮ್ಮ ಅಕಸ್ಮಾತ್ ಜೋಕ್ ರಿಪೀಟ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸೀರೆ ರಿಪೀಟ್ ಆಗಬಾರ್ದು ಅನ್ನೋದು ನನ್ನ ಕನಸನ್ನು ಅಂತ. ನಮಗೆ ಹೆಣ್ಮಕ್ಳಿಗೆ ಆ ಸೀರೆ ಅನ್ನೋ ವೀಕ್ನೆಸ್ ಯಾವಾಗಲೂ ಇರುತ್ತಲ್ವ. ಸೊ ನಾನು ನನ್ನ ಗಂಡಂಗೆ ಅವತ್ತು ಜಗಳ ಮಾಡಿ ಕಾಂಪ್ರಮೈಸಿಗೆ ಬಂದರು, ಅಫ್ಕೋರ್ಸ್ ನಿಮಗೂ ಗೊತ್ತು ನನಗೂ ಗೊತ್ತು ಕಾಂಪ್ರಮೈಸ್ ಅಂದರೆ ಸಾಮಾನ್ಯ ಆ ಕಡೆಯಿಂದಲೇ ಬರೋದು ಜಾಸ್ತಿ. ಸೊ ಬಂದರು, ನಾನೇನು ಮಾಡಿದೆ, ನೀವು ತಪ್ಪು ಮಾಡಿದ್ದೀರಲ್ಲ ನನಗೊಂದು ಸೀರೆ ಕೊಡಿಸ್ಬೇಕು. ನನ್ನ ಗಂಡ ಇನ್ನೂ ಬುದ್ಧಿವಂತ, ಒಂದೇನಮ್ಮ ನನಗೇನು ಹತ್ತೆಂಟಿರು ಇದಾರ ಮಹಾರಾಜರಿಗೆ ಇದ್ದಂಗೆ ನೋಡು, ಆಸೆ ನೋಡು, ಹತ್ತೆಂಟಿರು ಮಹಾರಾಜರಿಗೆ ಇರ್ತಿದ್ರಂತ ಅವಾಗೆಲ್ಲ ಹಂಗಿರ್ಬೇಕಿತ್ತು. ಇರೋವಳೆ ನೀನೊಬ್ಳು, ಒಂದೇನಮ್ಮ ಎರಡು ತಗೋ ಅಂದರು. ಆದರೆ ಒಂದೇ ಕಂಡೀಷನ್ನು, 10 ನಿಮಿಷದಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದರು. ನೀವೇ ಹೇಳ್ರಿ, ಯಾರಾದರೂ 10 ನಿಮಿಷದಲ್ಲಿ ಹೆಣ್ಮಕ್ಳು ಸೀರೆ ಸೆಲೆಕ್ಟ್ ಮಾಡಿದ ಉದಾಹರಣೆ ಇದೆಯಾ? ನಾನು ಉತ್ತರ ಕೊಟ್ಟೆ, ಗುರು ನಾನು 10 ನಿಮಿಷದಲ್ಲಿ ಸೆಲೆಕ್ಟ್ ಮಾಡಿದ ಒಂದೇ ಗುರು, ಅದು ನೀನು, ಅದಕ್ಕೆ ಮ್ಯಾಚ್ ಆಗಲ್ಲ. ಯಾಕಂದ್ರೆ ನಮಗೆ ಮ್ಯಾಚಿಂಗ್ ಭಾಳ ಮುಖ್ಯ. ಕೊನೆಗೆ ಹೆಂಗೋ ಕಾಂಪ್ರಮೈಸ್ ಆದ್ವಿ, ಸೀರೆ ಅಂಗಡಿಗೆ ಹೋದ್ವಿ, ರಾಶಿ ಸೀರೆ. 6:30 ಶುರುವಾಯ್ತು ಸೆಲೆಕ್ಷನ್ನು, 9:30 ಇನ್ನೂ ಮುಗ್ದಿಲ್ಲ. ಅಲ್ಲಿ ಇನ್ನೊಂದು ಜೋಡಿ ಬಂದು ನಿಂತಿತ್ತು. ಅವಳು ಮೋಸ್ಟ್ಲಿ ಬ್ರಹ್ಮ ಪುರುಷೊತ್ತಾಗಿದ್ದಾಗ ಕೆತ್ತಿರೋ ಫಿಗರ್ ಇರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದ್ಲು ನೋಡೋಕ್ಕೆ. ಯಾಕಂದರೆ ನನ್ನ ಗಂಡ ಅಲ್ಲೇ ನೋಡ್ತಿತ್ತು, ಅದಕ್ಕೆ ನನಗೆ ಕನ್ಫರ್ಮ್ ಆಯಿತು. ತುಂಬ ಸುಂದರವಾಗಿದ್ಲ ಹೆಣ್ಮಗಳು, ಮೋಸ್ಟ್ಲಿ ಹೊಸದಾಗಿ ಮದುವೆ ಆಗಿದ್ದ ದಂಪತಿಗಳು ಅನಿಸುತ್ತೆ. ಎಷ್ಟು ಪ್ರೀತಿಯಿಂದ ಗಂಡನ್ನ ಆ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಣ್ಮಗಳು, ಏನ್ರಿ ಯಾವ ಸೀರೆ ತಗೊಳ್ಳಿ ಹೇಳ್ರಲ್ಲ ಅಂದ್ಲು. ಈ ಗಂಡ ಅರಸಿಕ ಬುಡ್ಡಿ ಮಗ, ಅಷ್ಟು ಚೆನ್ನಾಗಿರೋ ಫಿಗರ್ನ ಇಟ್ಕೊಂಡು ನೋಡ್ತಾನೆ ಇಲ್ಲಾರ ಇವನು ಆ ಕಡೆ ಎಲ್ಲ. ಹಾ, ಯಾವುದೋ ಒಂದು ತಗೋ, ಲಗುನ್ ಮನೆಗೆ ಹೋಗೋಣಂತ, ನಾ ಮ್ಯಾಚ್ ನೋಡ್ಬೇಕಾಗದ ಅಂದ. ಕ್ರಿಕೆಟ್ ಮ್ಯಾಚ್ ನೋಡೋಕೆ ಅವನಿಗೆ ಅರ್ಜೆಂಟ್, ಆದರೂ ಇವಳು ಬಿಡಲಿಲ್ಲ. ಹಾಂಗಲ್ರಿ ಹೇಳ್ರಲ್ಲ ಯಾವ್ದು ಚಲೋ ಐತಿ ಅಂತ. ಹಾ, ಉಡಾಕಿ ನೀನು ಯಾವ್ದಾದ್ರು ತಗೋ, ನನಗೇನ ಅಂದ. ಅವಳು ಭಾಳ ಸ್ಮಾರ್ಟಾಗಿ ಉತ್ತರ ಕೊಟ್ಲು, ಉಡೋಳು ನಾನಾ, ನನಗೂ ಗೊತ್ತೈತ್ರಿ, ಆದ್ರೆ ಒಗೆಯೋರು ನೀವು ಅದಿರಲ್ರಿ, ಅದಕ್ಕೆ ನೀವ ಸೆಲೆಕ್ಟ್ ಮಾಡ್ರಿ. ಏನು ಊರ್ದು ನಡೀತಾಯ್ತಾ? ನಮ್ಮ ಪ್ರಾಬ್ಲಮ್ ಏನು ಹೇಳಿ, ಇಲ್ಲಿ ರಾಶಿ ಬಿದ್ದುಬಿಟ್ಟಿದೆ. 9:30 ಅಂಗಡಿ ಅವನು ಫುಲ್ ಕ್ಯಾಂಚ್ಗಾಗ್ಬಿಟ್ಟಿತ್ತು ಮುಖ. ಕೊನೆಗೆ ಅವನ ಕೋಪ ನನ್ನ ಗಂಡನ ಕೋಪ ನೋಡಿ ಒಂದು ಸೀರೆ ಸೆಲೆಕ್ಟ್ ಮಾಡಿ ಆ ರಾಶಿಲಿ ಹಿಂಗೆ ಹೇಳ್ದೆ ನಾನು, ಅಣ್ಣ ಇದು ಕೊಡಿ ಎಂದೆ. ಅಂಗಡಿ ಅವನು ಇನ್ನೂ ಕ್ಯಾಂಚ್ಗಾಗ್ಬಿಡ್ತು ಮುಖ. ಹಾ, ನೀವು ನಿಮ್ಮ ಸೀರೆದೇ ಸೆರಗಿಡ್ಕೊಂಡು ಎಳಿತೀವಿ, ನಾನು ಸೆರಗ್ ಹಿಂಗೆ ಹಾಕ್ಬಿಟ್ಟಿದ್ದೀನಿ, ರಾಶಿ ಬಿದ್ದಿದೆಯಲ್ಲ ನನ್ನ ಸೀರೆನೇ ಎಳಿತಾ ಇದ್ದೀನಿ. ಇಂಥ ಪೇಚಿನ ಪ್ರಸಂಗಗಳು ಬೇಕಾದಷ್ಟು ನಡೆಯುತ್ತೆ ಸಂಸಾರ ಅಂದಮೇಲೆ, ಮದುವೆ ಅಂದಮೇಲೆ ಇವೆಲ್ಲ ಸಹಜವಾಗಿರುತ್ತೆ. ಆದರೂ ಕೂಡ ದಾಂಪತ್ಯಕ್ಕೆ ಹೇಗೆ ಅರ್ಥ ಬರುತ್ತೆ ಅನ್ನೋಕ್ಕೆ ನಿಮ್ಗೊಂದು ಗಂಭೀರವಾದ ಪ್ರಸಂಗ ನಾ ಹೇಳಲೇಬೇಕು. ಹೇಮಾ ಅವರು ಕುವೆಂಪುರವರ ಪತ್ನಿ ಹೆಸರದು. ಆಕೆ ತೀರ್ಕೊಂಡ್ರು, ಒಂದಷ್ಟು ದಿನಗಳಾದಮೇಲೆ ಕುವೆಂಪುರವರು ತೀರ್ಕೊಂಡು ಸ್ವರ್ಗಕ್ಕೆ ಹೋಗ್ತಾರಂತೆ. ಸ್ವರ್ಗದ ಬಾಗಿಲು ಮುಚ್ಚಿತ್ತು, ಅವರು ಹೊರಗಡೆಯಿಂದ ಬಾಗಿಲು ತಟ್ಟಿದ್ರು. ಒಳಗಿಂದ ಪ್ರಶ್ನೆ ಬಂತು, ಯಾರು? ನಾನು ಕುವೆಂಪು ಬಂದಿದ್ದೀನಿ ಅಂದರು. ಬಾಗಿಲು ತೆರೀಲಿಲ್ಲ. ಮತ್ತೆ ಬಾಗಿಲು ತಟ್ಟಿದ್ರು, ಯಾರು? ನಾನಪ್ಪ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಬಂದಿದ್ದೀನಿ. ಬಾಗಿಲು ತೆಗೀಲಿಲ್ಲ. ಮತ್ತೆ ಸ್ವಲ್ಪ ಹೊತ್ತಾಯಿತು, ಪುನಃ ಬಾಗಿಲು ತಟ್ಟಿದ್ರು, ಯಾರು? ನಾನು ರಾಷ್ಟ್ರಕವಿ ಬಂದಿದ್ದೀನಿ. ಬಾಗಿಲು ತೆಗೀಲಿಲ್ಲ. ಮತ್ತೆ ಸ್ವಲ್ಪ ಹೊತ್ತಾಯಿತು, ಪುನಃ ಬಾಗಿಲು ತಟ್ಟಿದ್ರು, ನಾನು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ ಬಂದಿದ್ದೀನಿ. ಬಾಗಿಲು ತೆಗೀಲಿಲ್ಲ. ಮತ್ತೆ ಬಾಗಿಲು ತಟ್ಟಿದ್ರು, ನಾನು ರಾಮಾಯಣ ದರ್ಶನ ಬರೆದಂಥ ಕವಿ ಬಂದಿದ್ದೀನಿ. ಬಾಗಿಲು ತೆಗೀಲಿಲ್ಲ. ಕೊನೆಗೆ ಕುವೆಂಪುರವರು ಮತ್ತೆ ಬಾಗಿಲು ತಟ್ಟಿದ್ರು, ಒಳಗಿಂದ ಪ್ರಶ್ನೆ ಬಂತು, ಯಾರು? ನಾನು ಹೇಮಿ ಗಂಡ ಬಂದಿದ್ದೀನಿ ಅಂದ ಕೂಡಲೇ ಪಠಾರ್ ಅಂತ ಸ್ವರ್ಗದ ಬಾಗಿಲು ತೆರೀತಂತೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ದಂಪತಿಗಳು ಸ್ವರ್ಗಕ್ಕೋಗಲಿ, ಭೂಮಿ ಮೇಲೆ ಸ್ವರ್ಗ ಸೃಷ್ಟಿ ಮಾಡಿಕೊಳ್ಳಿ, ಅಥವಾ ನರ್ಕ ಅನುಭವಿಸ್ತಾ ಇರಲಿ, ಇದೆಲ್ಲವೂ ಕೂಡ ದಂಪತಿಗಳಾಗಿ ನಾವು ಎಷ್ಟರ ಮಟ್ಟಿಗೆ ಅದಕ್ಕೋಸ್ಕರ ಶ್ರಮ ವಹಿಸಿದ್ದೀವಿ, ಎಷ್ಟು ಕಷ್ಟಪಡ್ತಿದ್ದೀವಿ ಅನ್ನೋದ್ರ ಮೇಲೇ ನಾವು ಸ್ವರ್ಗದಲ್ಲಿದ್ದೀವೋ ನಾವು ನರ್ಕದಲ್ಲಿದ್ದೀವೋ ಅನ್ನೋದು ನಿಶ್ಚಯ ಆಗುತ್ತೆ. ಹಾಗಾಗಿ ಯಾರೋ ಹೆಂಡತಿ ಗಂಡಂಗೆ ಹೇಳಿದ್ಲಂತೆ, ಏನ್ರಿ ಸತ್ ಮೇಲೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಸ್ವರ್ಗದಲ್ಲಿ ಇರೋಕೆ ಆಗಲ್ವಂತ್ರಿ, ಪಕ್ಕದ ಮನೆ ಗಿರ್ಜಮ್ಮ ಹೇಳಿದ್ರು, ಅವರೆಲ್ಲೋ ಓದಿದ್ರಂತೆ. ಅದನ್ನು ಗಿರ್ಜಮ್ಮ ಹೇಳ್ಬೇಕೇನೆ, ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇದ್ರೆ ಯಾವನೇ ಸ್ವರ್ಗ ಅಂತಾನೆ ಅಂದ ಗಂಡ. ಅವ್ರವ್ರ ಅನುಭವ ಅವ್ರವ್ರಿಗೆ ಮಾತಾಡ್ತಿರುತ್ತೆ, ನನ್ನ ಅನುಭವ ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ.
1: ಇದುವರೆಗೂ ಕೇಳಿದ್ರೆ ಹಾಸ್ಯ ಹೊನಲು ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಖ್ಯಾತ ಹಾಸ್ಯ ಮಾತುಗಾರತಿ ಶ್ರೀಮತಿ ಸುಧಾ ಬರ್ಗೂರವರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ಇದು KLE ಕನಸು. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 9 ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ಒಳ್ಳೆಯ ಸೊಳ್ಳೆ ಜೋಕುಗಳು ಮತ್ತು ವಿಜ್ಞಾನ ಹಾಗೂ ಬಣ್ಣದ ಜೀವ ಲಿಂಗ ವರ್ಣ ಭೇದ
1: ಒಳ್ಳೆಯ ಸೊಳ್ಳೆ ಸೊಳ್ಳೆ ಒಳ್ಳೆಯದೆ ಆಶ್ಚರ್ಯ ಪಡಬೇಡಿ ನಾವೆಲ್ಲ ಪ್ರತಿದಿನವೂ ಶಾಪ ಹಾಕುವ ಸೊಳ್ಳೆ ಕೂಡ ನಮಗೆ ಉಪಕಾರಿಯಾಗಬಲ್ಲುದು ಅಥವಾ ಆಗುವಂತೆ ನಾವು ಮಾಡಬಹುದಂತೆ ಪ್ರಾಣಿಗಳ ರಕ್ತ ಹೀರುವ ಸೊಳ್ಳೆಗಳನ್ನೇ ಕೈಗೆ ಎಟುಕದೆ ತಪ್ಪಿಸಿಕೊಳ್ಳುವ ಪ್ರಾಣಿಗಳಿಗೆ ಚುಚ್ಚುಮದ್ದು ಹಾಕಲು ಬಳಸಬಹುದಂತೆ ಚೀನಾದ ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ವಿಶ್ವವಿದ್ಯಾನಿಲಯದ ಪ್ರಾಣಿ ವಿಜ್ಞಾನಿ ಐವಾ ಜಂಗ್ ತಮ್ಮ ಸಂಗಡಿಗರ ಜೊತೆಗೂಡಿ ಹೀಗೊಂದು ಸಾಧನೆ ಮಾಡಿದ್ದಾರೆ ನಮ್ಮಲ್ಲಿ ಡೆಂಗ್ಯೂ ಜ್ವರವನ್ನು ಹರಡುವ ಈಡಿಸ್ ಈಜಿಪ್ಟಿ ಸೊಳ್ಳೆಗಳನ್ನೇ ಬಳಸಿಕೊಂಡು ಬಾವಲಿಗಳು ಹಾಗೂ ಇಲಿಗಳಿಗೆ ರೇಬಿಸ್ ಲಸಿಕೆಯನ್ನು ಚುಚ್ಚಿದ್ದಾರಂತೆ ಸೊಳ್ಳೆಗಳನ್ನೇ ಲಸಿಕೆ ನೀಡುವ ದಾಯಿಗಳನ್ನಾಗಿ ಮಾಡಬಹುದು ಎನ್ನುವ ಆಸೆ ಹುಟ್ಟಿಸಿದ್ದಾರೆ ಸೊಳ್ಳೆಗಳು ರಕ್ತ ಪಿಪಾಸುಗಳು ಅದರಲ್ಲಿಯೂ ಹೆಣ್ಣು ಸೊಳ್ಳೆಗಳು ಬಿಸಿ ರಕ್ತದ ಸ್ತನಿಗಳ ರಕ್ತವನ್ನು ಹುಡುಕಿ ಹೋಗುತ್ತವೆ ಮನುಷ್ಯರನ್ನಷ್ಟೇ ಅಲ್ಲ ಅದೇ ರೀತಿ ಬಿಸಿ ರಕ್ತ ಇರುವ ಇಲಿ ನಾಯಿ ಆಕಳು ಹಂದಿ ಬಾವಲಿಗಳನ್ನು ಇವು ಬಿಡುವುದಿಲ್ಲ ಅವನ್ನು ಕಚ್ಚಿ ರಕ್ತ ಹೀರುತ್ತವೆ ರಕ್ತ ಹೀರುವಾಗ ಅದು ಹೆಪ್ಪುಗಟ್ಟದಿರಲಿ ಎಂದು ಒಂದಿಷ್ಟು ತಮ್ಮ ಜೊಲ್ಲನ್ನು ಸೇರಿಸುತ್ತವೆ ಮಲೇರಿಯಾದ ಪ್ಲಾಸ್ಮೋಡಿಯಂ ಡೆಂಗ್ಯೂ ಅಥವಾ ಚಿಕನ್ ಗುನ್ಯಾದ ವೈರಸ್ಗಳು ನಮ್ಮ ದೇಹವನ್ನು ಸೇರುವುದು ಹೀಗೆ ಸೊಳ್ಳೆಗಳ ಈ ಸಾಮರ್ಥ್ಯವನ್ನೇ ಬಳಸಿಕೊಂಡು ಲಸಿಕೆಯಾಗುವ ಅರ್ಥಾತ್ ನಿರ್ದಿಷ್ಟ ವೈರಸ್ ಸೋಂಕುಗಳಿಂದ ರಕ್ಷಣೆ ನೀಡುವ ಲಸಿಕೆಗಳನ್ನು ದೇಹದೊಳಗೆ ಚುಚ್ಚಬಹುದ ಎನ್ನುವುದನ್ನು ಜಂಗ್ ತಂಡದ ಐಡಿಯಾ ಆದರೆ ಈ ಐಡಿಯಾ ಮನುಷ್ಯರಿಗೆ ಲಸಿಕೆ ಕೊಡುವುದಕ್ಕೆಂದು ಯೋಚಿಸಿರಲಿಲ್ಲ ಬದಲಿಗೆ ಬಾವಲಿ ಇಲಿಗಳಂತಹ ಪ್ರಾಣಿಗಳಿಗೆ ಲಸಿಕೆ ಚುಚ್ಚಲು ಬಳಸಬಹುದಲ್ಲ ಎಂಬುದು ಅವರ ಯೋಜನೆ ಬಾವಲಿಗಳಿಗೇಕೆ ಲಸಿಕೆ ಎಂದೀರಾ 5 ವರ್ಷಗಳ ಹಿಂದೆ ಕೋವಿಡ್ ಮಾರಿ ಜಗತ್ತನ್ನು ಆಕ್ರಮಿಸಿದ್ದು ನೆನಪಿರಬೇಕಲ್ಲ ಸಾರ್ಸ್ ಕೋವಿಡ್-2 ಎನ್ನುವ ಆ ವೈರಸ್ಸು ಹುಟ್ಟಿದ್ದು ಬಾವಲಿಗಳಲ್ಲಿ ಎನ್ನುವುದು ವಿಜ್ಞಾನಿಗಳ ಅನಿಸಿಕೆ ಬಾವಲಿಗಳಂತಹ ಹಲವಾರು ಕಾಡು ಪ್ರಾಣಿಗಳಿಗೆ ಕೂಡ ಸೋಂಕು ತಗಲುತ್ತದೆ ಸಾಮಾನ್ಯವಾಗಿ ಹೀಗೆ ಪ್ರಾಣಿಗಳಿಗೆ ಸೋಂಕುವ ವೈರಸ್ಸು ಆಯಾ ಪ್ರಾಣಿಗಳಿಗಷ್ಟೇ ಅಲ್ಲದೆ ಅಪರೂಪಕ್ಕೆ ಅವು ಮನುಷ್ಯರಿಗೂ ತಗಲಿಕೊಳ್ಳಬಹುದು ಬಹುತೇಕ ಸಂದರ್ಭಗಳಲ್ಲಿ ಇದರಿಂದ ಏನೂ ಕಾಯಿಲೆ ಬರಲಿಕ್ಕಿಲ್ಲ ಆದರೆ ಒಮ್ಮೊಮ್ಮೆ ಅಂತಹ ವೈರಸ್ಸುಗಳಲ್ಲಿ ಏನಾದರೂ ವಿಶೇಷ ಬದಲಾವಣೆಗಳಾದಲ್ಲಿ ಆಗ ಅವು ಕೂಡ ಮನುಷ್ಯರಿಗೆ ಕಾಯಿಲೆ ತರುವಂತೆ ಆಗುತ್ತವೆ ಕೋವಿಡ್ ಸೋಂಕು ಹರಡಿದ್ದು ಹೀಗೆ ಬಾವಲಿಗಳಲ್ಲಿದ್ದ ಒಂದು ವಿಕೃತ ವೈರಸ್ಸು ಮನುಷ್ಯರಿಗೆ ದಾಟಿ ಬಂದಿದೆ ಕೋವಿಡ್ ಸೋಂಕಿಗೆ ಮೂಲವಾಯಿತು ಪ್ರಪಂಚದಲ್ಲಿರುವ ಸ್ತನಿ ಪ್ರಭೇದಗಳಲ್ಲಿ 22% ಬಾವಲಿಗಳು ಇವುಗಳ ಶರೀರ ಕ್ರಿಯೆಗಳು ಎಷ್ಟು ವಿಶೇಷ ಎಂದರೆ ವೈರಸ್ಸುಗಳ ಸೋಂಕು ಗಾಢವಾಗಿದ್ದರೂ ಕಾಯಿಲೆಯ ಯಾವುದೇ ಲಕ್ಷಣವೂ ಎದ್ದು ತೋರುವುದಿಲ್ಲ ಬಾವಲಿಗಳಲ್ಲಿ ವೈರಸ್ಸುಗಳಲ್ಲಿನ ಕೊರೋನಾ ವೈರಸ್ಗಳು ರೇಬಿಸ್ಗೆ ಕಾರಣವಾದ ರೆಬ್ಡೋವೈರಸ್ಗಳ ಬಗೆಗಳು ನೀಪಾ ಸೀತಾಳೆ ಸಿಡುಬು ಗಂಟಲು ಬಾವು ಮೊದಲಾದವುಗಳನ್ನು ಉಂಟು ಮಾಡುವ ಪ್ಯಾರಾಮಿಕ್ಸೋ ವೈರಸ್ ಬಗೆಗಳು ನೆಲೆಸಬಲ್ಲುವು ಸಾಮಾನ್ಯವಾಗಿ ಈ ವೈರಸ್ಸುಗಳ ಜೊತೆಗೆ ಬಾವಲಿಗಳು ಹೊಂದಿಕೊಂಡು ಬದುಕುವುದರಿಂದ ಅವುಗಳಲ್ಲಿ ಸಾವು ನೋವುಗಳಾಗುವುದಿಲ್ಲ ಆದರೆ ಅವು ಮನುಷ್ಯನನ್ನು ಸೋಂಕಿದಾಗ ಮಾರಕವಾಗಬಹುದು ಬಾವಲಿಗಳಿಂದ ಸೋಂಕುವ ಇನ್ನೊಂದು ವೈರಸ್ ಕೂಡ ಇದೆ ನಿಫಾ ವೈರಸ್ಸು ಇದು ಸೋಂಕಿದರೆ ಸಾವು ಗ್ಯಾರಂಟಿ ಎನ್ನುತ್ತಾರೆ ಕೇರಳದಲ್ಲಿ ಹಣ್ಣುಗಳನ್ನು ತಿನ್ನಲು ಬರುವ ಬಾವಲಿಗಳಲ್ಲಿ ಈ ವೈರಸ್ಸು ಇದೆ ಎಂದು ಸಾಬೀತಾಗಿದೆ ಇದಕ್ಕೆ ಹಲವರು ಈಗಾಗಲೇ ಬಲಿಯೂ ಆಗಿದ್ದಾರೆ ಹೀಗೆ ಕಾಡಿನಲ್ಲಿ ಇರಬೇಕಾದ ವೈರಸ್ಸು ನಾಡಿನ ಜನರಿಗೆ ಸೋಂಕದಂತೆ ಮಾಡುವುದು ಹೇಗೆ ಹಲವು ಉಪಾಯಗಳಿವೆ ಬಾವಲಿಗಳನ್ನು ಕೊಂದು ಬಿಡುವುದು ಆದರೆ ಪರಿಸರಕ್ಕೆ ಅದರಲ್ಲಿಯೂ ಹಲವು ಬೆಳೆಗಳಲ್ಲಿ ಪರಾಗಗಳನ್ನು ಹೊತ್ತು ತರುವ ಬಾವಲಿಗಳನ್ನು ಹೀಗೆ ಕೊಲ್ಲುವುದು ನೆಗಡಿ ಬಂತು ಎಂದು ಮೂಗನ್ನು ಕತ್ತರಿಸಿಕೊಂಡಂತೆ ಆಗಬಹುದು ಬಾವಲಿಗಳು ನಮ್ಮ ಬಳಿ ಬಾರದಂತೆ ತಡೆಗಟ್ಟುವುದು. ಇದು ಸರಳ ಉಪಾಯವಾದರೂ ಸುಲಭವಲ್ಲ. ಬಾವಲಿಗಳು ನಮ್ಮ ಮಾತು ಕೇಳಿಯಾವೆ? ಮತ್ತೊಂದು ಉಪಾಯವಿದೆ ಎನ್ನುತ್ತಾರೆ ಜಂಗ್. ಆ ವೈರಸ್ಗಳು ಬಾವಲಿಗಳಲ್ಲಿ ಬೆಳೆಯದೇ ಹೋಗುವಂತೆ ಮಾಡಿದರೆ ಆಗ ಇಂತಹ ಸೋಂಕು ಉಂಟಾಗುವುದು ತಪ್ಪುತ್ತದೆ. ಸಮಸ್ಯೆಯನ್ನು ಬುಡಮೇಲು ಮಾಡಿದಂತೆ ಆಗುತ್ತದೆ ಎನ್ನುವುದು ಇವರ ಉಪಾಯ. ಅದಕ್ಕಾಗಿ ವೈರಸ್ಗಳು ಬೆಳೆಯದಂತೆ ತಡೆಯುವ ಲಸಿಕೆಗಳನ್ನು ಬಾವಲಿಗಳಿಗೆ ಚುಚ್ಚಲು ಇವರು ಉಪಾಯ ಹೂಡಿದ್ದಾರೆ. ಈ ಉಪಾಯಕ್ಕೆ ಸೂಜಿಯಾಗಿ ಬಳಕೆಯಾಗಲಿವೆ ಸೊಳ್ಳೆಗಳು. ಇದಕ್ಕಾಗಿ ಇವರು ಬಳಸಿಕೊಂಡದ್ದು ಕೀಟಗಳು ಹಾಗೂ ಸ್ತನಿಗಳೆರಡರನ್ನೂ ಸೋಂಕಬಲ್ಲ ವೆಸಿಕ್ಯುಲರ್ ಸ್ಟೊಮಾಟೈಟಿಸ್ ವೈರಸ್ಸು ಹಾಗೂ ಸೊಳ್ಳೆಗಳು. ಇಂತಹದೊಂದು VSV ವೈರಸ್ಸು ಚಂಡೀಪುರ ಕಾಯಿಲೆಯನ್ನು ಉಂಟು ಮಾಡಿತ್ತು. ಆಕಳುಗಳಲ್ಲಿ ಬೊಕ್ಕೆಗಳನ್ನೇಳಿಸುವ ವೈರಸ್ಗಳು ಇಂತಹವೆ. ಮನುಷ್ಯರನ್ನು ಇವು ತಾಕುವುದು ಅಪರೂಪ. ತಗುಲಿದಾಗ ನೆಗಡಿಯಂತಹ ಕಾಯಿಲೆಯನ್ನು ಉಂಟು ಮಾಡುತ್ತವೆ. ಇದನ್ನೇ ರೇಬಿಸ್ ವೈರಸ್ಸಿನ ಗುರುತು ತಿಳಿಸುವ ಲಸಿಕೆಯಾಗಿ ಜಂಗ್ ತಂಡ ಪರಿವರ್ತಿಸಿದೆ. ರೇಬಿಸ್ ವೈರಸ್ಸಿನಲ್ಲಿರುವ RABVG ಎನ್ನುವ ಪ್ರೋಟೀನು ರೇಬಿಸ್ ವೈರಸ್ಸಿನ ಗುರುತನ್ನು ತಿಳಿಸುತ್ತದೆ. ಇದರ ತಯಾರಿಕೆಯನ್ನು ನಿರ್ದೇಶಿಸುವ ಜೀನನ್ನು ಹೆಕ್ಕಿ VSV ವೈರಸ್ಸಿನ ತಳಿ ರಾಸಾಯನಿಕದೊಳಗೆ ಸೇರಿಸಿದ್ದಾರೆ. ಹೀಗೆ ಮಾರ್ಪಡಿಸಿ ರೇಬಿಸ್ ಜೀನ್ ಹೊತ್ತ RNA ಎನ್ನುವ ತಳಿ ರಾಸಾಯನಿಕವೇ ಹೊಸ ಲಸಿಕೆ. ಜೀವಕೋಶಗಳೊಳಗೆ ಇದು ಹೊಕ್ಕಾಗ ಅಲ್ಲಿರುವ ಪ್ರೋಟೀನ್ ತಯಾರಿಸುವ ವ್ಯವಸ್ಥೆಯನ್ನು ಬಳಸಿಕೊಂಡು RABV ಎನ್ನುವ ಪ್ರೋಟೀನ್ ಅನ್ನು ತಯಾರಿಸುತ್ತದೆ. ಈ ಪ್ರೋಟೀನು ರೇಬಿಸ್ ವೈರಸ್ ಸೋಂಕಿದೆ ಎನ್ನುವ ಭ್ರಮೆಯನ್ನು ದೇಹಕ್ಕೆ ನೀಡುವುದರಿಂದ ದೇಹ ಅದನ್ನು ಎದುರಿಸಲು ಸಿದ್ಧವಾಗುತ್ತದೆ. ಮುಂದೆ ರೇಬಿಸ್ ವೈರಸ್ ಸೋಂಕಿದಾಗ ರೇಬಿಸ್ ವೈರಸ್ಸು ಬೆಳೆಯದಂತೆ ತಡೆಯುತ್ತದೆ. ಇದು ತರ್ಕ. ಆದರೆ ಈ ವೈರಸ್ ಲಸಿಕೆ ನಿಜವಾಗಿಯೂ ಕೆಲಸ ಮಾಡುವುದೇ? ಇದನ್ನು ಜಂಗ್ ತಂಡ ಪರೀಕ್ಷಿಸಿದೆ. ಜೀವಕೋಶಗಳಲ್ಲಿ ಈ RNAಯನ್ನು ನುಸುಳಿಸಿದಾಗ ಜೀವಕೋಶಗಳು RNAಯ ಪ್ರತಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ತಯಾರಿಸಿದ್ದವು. ತದನಂತರ ಈ ವೈರಸ್ಸು ಲಸಿಕೆಯನ್ನು ಹಂದಿಗಳಿಗೆ ಚುಚ್ಚಿ ಅವುಗಳಲ್ಲಿ ರೋಗವೇನಾದರೂ ಉಂಟಾಗುವುದೇ ಎಂದು ಪರೀಕ್ಷಿಸಿದ್ದಾರೆ. ಹಂದಿಗಳಲ್ಲಿ ಏನೋ ಕಾಯಿಲೆ ಕಾಣಿಸದಿದ್ದಾಗ ಇಲಿ ಹಾಗೂ ಬಾವಲಿಗಳ ಮೇಲೆ ಇವನ್ನು ಪ್ರಯೋಗಿಸಿದ್ದಾರೆ. ಇದನ್ನು ರಕ್ತದಲ್ಲಿ ಸೇರಿಸಿ ಸೊಳ್ಳೆಗಳಿಗೆ ಉಣಿಸಿದ್ದಾರೆ. ಈ ಲಸಿಕೆಯ RNA ಸೊಳ್ಳೆಗಳ ದೇಹದಲ್ಲಿ 18 ದಿನಗಳವರೆಗೂ ಇರುವುದನ್ನು ಖಚಿತಪಡಿಸಿಕೊಂಡಿದ್ದಾರೆ. ಅನಂತರ ಇಲಿಗಳು ಹಾಗೂ ಬಾವಲಿಗಳಿಗೆ ಕಚ್ಚುವಂತೆ ಮಾಡಿದ್ದಾರೆ. ಹೀಗೆ ಸೊಳ್ಳೆ ಕಚ್ಚಿದ ಬಾವಲಿಗಳಲ್ಲಿ ಈ ಲಸಿಕೆಯ ಪರಿಣಾಮವೇನು ಎಂದು ಗುರುತಿಸಿದ್ದಾರೆ. ಇಲಿಗಳಿಗೆ ಸೊಳ್ಳೆಗಳನ್ನು ಅರೆದು ಕುಡಿಸಿದ್ದಾರೆ. ಹೀಗೆ ಹನಿ ವ್ಯಾಕ್ಸಿನ್ನು ಪಡೆದ ಇಲಿಗಳು, ಸೊಳ್ಳೆ ಕಚ್ಚಿದ ಇಲಿಗಳು ಉದ್ದೇಶಪೂರ್ವಕವಾಗಿ ರೇಬಿಸ್ ವೈರಸ್ ಅನ್ನು ಚುಚ್ಚಿದ್ದಾರೆ. ಇದೇ ರೀತಿ ಯಾವುದೇ ಲಸಿಕೆಯನ್ನು ಪಡೆಯದ ಇಲಿಗಳಿಗೂ ರೇಬಿಸ್ ವೈರಸ್ಸು ಚುಚ್ಚಿದ್ದಾರೆ. ಲಸಿಕೆ ಪಡೆಯದ ಇಲಿಗಳಲ್ಲಿ ಎಲ್ಲವೂ 11 ದಿನಗಳೊಳಗೆ ಮರಣಿಸಿದ್ದವು. ಆದರೆ ಲಸಿಕೆ ಪಡೆದ ಇಲಿಗಳಲ್ಲಿ 99% 14 ದಿನಗಳಾದ ಮೇಲೂ ಬದುಕಿ ಉಳಿದಿದ್ದವು. ಇದೇ ರೀತಿಯಲ್ಲಿ ಬಾವಲಿಗಳಿಗೂ ಸೊಳ್ಳೆಯಿಂದ ಕಚ್ಚಿಸಿ ಹಾಗೂ ಅರೆದ ಸೊಳ್ಳೆಯನ್ನು ಕುಡಿಸಿ ಲಸಿಕೆ ನೀಡಿದ್ದಾರೆ. ತದನಂತರ ರೇಬಿಸ್ ವೈರಸ್ಸು ತಗುಲಿ ಹಾನಿ ಮಾಡುವ ಮಿದುಳಿಗೆ ನೇರವಾಗಿ ರೇಬಿಸ್ ವೈರಸ್ ಅನ್ನು ಚುಚ್ಚಿ ಪರೀಕ್ಷಿಸಿದ್ದಾರೆ. ಯಾವುದೇ ರೀತಿಯಲ್ಲಿ ಲಸಿಕೆಯನ್ನು ಪಡೆಯದ ಬಾವಲಿಗಳ ತೂಕದಲ್ಲಿ 18 ದಿನಗಳಾದರೂ ಏನೂ ವ್ಯತ್ಯಾಸ ಕಂಡಿರಲಿಲ್ಲ. ಆದರೆ ಲಸಿಕೆ ಪಡೆಯದೆ ಇದ್ದ ರೇಬಿಸ್ ವೈರಸ್ ಚುಚ್ಚಿಸಿಕೊಂಡ ಬಾವಲಿಗಳ ತೂಕ ಕ್ರಮೇಣ ಕುಸಿಯುತ್ತಾ ಬಂದಿದೆ ಎಂದು ಜಂಗ್ ಪ್ರಯೋಗಗಳು ತಿಳಿಸಿವೆ. ಇದರ ಅರ್ಥ ಇಷ್ಟೇ: ಲಸಿಕೆ ಪಡೆದ ಬಾವಲಿಗಳಲ್ಲಿ ರೇಬಿಸ್ ವೈರಸ್ ಬೆಳವಣಿಗೆ ಕಡಿಮೆಯಾಗಿತ್ತು. ಅಂದರೆ ಲಸಿಕೆ ರೂಪದ ಸೊಳ್ಳೆಗಳು ಕಚ್ಚಿದರೂ, ಸೊಳ್ಳೆಗಳನ್ನೇ ತಿಂದರೂ ಬಾವಲಿಗಳಿಗೆ ರೇಬಿಸ್ನಂತಹ ರೋಗಗಳನ್ನು ತಡೆಯುವ ಶಕ್ತಿ ದೊರೆಯುತ್ತದೆ. ಅದೇನೋ ಸರಿ, ಆದರೆ ಸೊಳ್ಳೆಗಳು ಮನುಷ್ಯನನ್ನು ಕಚ್ಚಿದರೆ ಅಥವಾ ಸೊಳ್ಳೆಗಳು ತಮ್ಮ ಮರಿಗಳಿಗೂ ಇವನ್ನು ದಾಟಿಸಿದರೆ ಆಗ VSV ವೈರಸ್ಗಳನ್ನು ಸಾಕಿದಂತೆ ಆಗುವುದಿಲ್ಲವೇ ಎಂದೀರಾ? ಅದಕ್ಕೂ ಒಂದು ಉಪಾಯವನ್ನು ಜಂಗ್ ತಂಡ ಹೂಡಿದೆ. ಪರಿಸರದಲ್ಲಿ ಲಸಿಕೆ ಸೊಳ್ಳೆಗಳನ್ನು ಬಿಡುವುದಕ್ಕೂ ಮುನ್ನ ಅವನ್ನು ವಿಕಿರಣಗಳಿಂದ ಬಡಿದು ಮೊಟ್ಟೆ ಇಡದಂತೆ ತಡೆಯಬಹುದಂತೆ. ಈ ವಿಧಾನವನ್ನು ಜಂಗ್ ತಂಡ ಪೇಟೆಂಟ್ ಕೂಡ ಮಾಡಿದೆ. ಜಂಗ್ ತಂಡದ ಸಾಧನೆಯನ್ನು ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆಯಲ್ಲಿ ಓದಬಹುದು.
2: ಬೆಳಗಾವಿ ಕೇಳಿ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವಾ ದೇತಾಹೆ. ತುಮಚಾ ರೋಗಾಚೆ ಯೋಗ್ಯ ನಿದಾನ ಕರುನ್ ಅವಶ್ಯಕ ಅಸಣಾರೆ ಸರ್ವ ಉಪಚಾರ ತಜ್ಞ ಡಾಕ್ಟರಾಂಕಡೂನ್ ದಿಲೆ ಜಾತೀಲ. ಕೇಳಿ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ಚಾ ಮುಖ್ಯ ಉದ್ದೇಶ ರೋಗಾಚೆ ನಿದಾನ ಕರ್ನ ಆಣಿ ಯೋಗ್ಯ ಉಪಚಾರ ಕರ್ನ. ತುಮಚಾ ಆರೋಗ್ಯಾಚಿ ಕಾಳಜಿ ಘೇಣ ಹೇಚ ಆಮಚೆ ಧ್ಯೇಯ. ತುಮಚಾ ಆರೋಗ್ಯಾಚ್ಯ ತಕ್ರಾರಿ ದೂರ ಕರ್ನ್ಯಾಸಾಠಿ ಆಯುರ್ವೇದಿಕ ಉಪಚಾರ ಘೇಣ್ಯಾಸಾಠಿ ಸಂಪರ್ಕ ಕರಾ. ಕೇಳಿ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆಣಿ ಮಹಾವಿದ್ಯಾಲಯ ಶಹಾಪುರ್ ಬೆಳಗಾವ್. ಫೋನ್ ನಂಬರ್ 08 3124 86 286.
0: ಜೋಕು ಮತ್ತು ವಿಜ್ಞಾನ. ವಿಜ್ಞಾನ ಅಂಕಣ ಬರೆಹಗಳು ಬಹಳ ನೀರಸ, ಅದರಲ್ಲಿ ಭಾವವೇ ಇರುವುದಿಲ್ಲ ಅಂತ ಒಬ್ಬ ಸಂಪಾದಕರು ದೂರಿದ್ದನ್ನು ಕೇಳಿದ್ದೆ. ವಿಜ್ಞಾನ ಬರೆಹಗಳೇ ಹಾಗೆ, ಹಾಸ್ಯ ಕಡಿಮೆ, ಗಾಂಭೀರ್ಯ ಗಾಢ. ವಿಜ್ಞಾನ ಭಾಷಣಗಳು ಇನ್ನೂ ಒಂದು ಹೆಜ್ಜೆ ಮುಂದಿರುತ್ತವೆ. ಅವುಗಳಲ್ಲಿ ಬಳಸುವ ಭಾಷೆಯು ಗಡಸು, ಭಾಷಣಕಾರರು ಬಹಳ ಸೀರಿಯಸ್ಸು. ಯಾರಾದರೂ ವಿಜ್ಞಾನ ಭಾಷಣಕಾರರನ್ನು ಕೇಳಿ, ನೀವು ಜೋಕು ಹೇರುತ್ತೀರಾ ಅಂತ. ಅಯ್ಯೋ, 20 ನಿಮಿಷದೊಳಗೆ ನಮಗೆ ಹೇಳಬೇಕು ಎಂದಿರುವುದನ್ನು ಹೇಳುವುದಕ್ಕೆ ಆಗುವುದಿಲ್ಲ, ಇನ್ನು ಜೋಕುಗಳಿಗೆ ಸಮಯ ಎಲ್ಲಿ ಎಂದರು. ಆದರೂ ಗಂಭೀರದ ಭಾಷಣದ ಮಧ್ಯೆಯೂ ಜೋಕು ಹೇಳುವವರಿದ್ದಾರೆ, ಆ ಜೋಕುಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡಿದವರಿದ್ದಾರೆ ಎನ್ನುವುದೇ ಇವತ್ತಿನ ಜೋಕು. ವೈಜ್ಞಾನಿಕ ಸಮಾವೇಶಗಳಲ್ಲಿ ಭಾಷಣ ಮಾಡುವ ವಿಜ್ಞಾನಿಗಳು ಜೋಕುಗಳನ್ನು ಹೇಳುತ್ತಾರೆಯೇ? ಭಾಷಣಕಾರರಲ್ಲಿ ಎಷ್ಟು ಪ್ರಮಾಣ ಹೀಗೆ ಜೋಕು ಹೇಳುತ್ತಾರೆ? ಈ ಜೋಕುಗಳು ಎಂತಹವು? ಅವುಗಳಿಂದ ನಗೆ ಉಕ್ಕುತ್ತದೆಯೇ? ಗಂಭೀರವಾದ ಭಾಷಣದ ನಡುವೆ ಹೀಗೊಂದು ಜೋಕು ಬಂದಾಗ ಜನ ನಗುತ್ತಾರೆಯೋ ಇಲ್ಲವೋ? ಜೋಕುಗಳ ಬಗ್ಗೆ ಇಂತಹ ಸೀರಿಯಸ್ ಪ್ರಶ್ನೆಗಳನ್ನು ಕೇಳುವ ಅಧ್ಯಯನವೊಂದನ್ನು ಪ್ರೊಸೀಡಿಂಗ್ಸ್ ಆಫ್ ರಾಯಲ್ ಸೊಸೈಟಿ ಬಯಾಲಜಿ ಪತ್ರಿಕೆ ಇತ್ತೀಚೆಗೆ ವರದಿ ಮಾಡಿದೆ. ಇಟಲಿಯ ವಾಟರ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಸಂಶೋಧಕಿ ಸ್ಟೆಫಾನೋ ಮಮೋಲಾ ಮತ್ತು ಸಂಗಡಿಗರು ಹೀಗೊಂದು ಅಧ್ಯಯನವನ್ನು ಮಾಡಿದ್ದಾರಂತೆ. ಸ್ಟೆಫಾನೋ ಜೇಡಗಳ ಜೀವನ, ಮಣ್ಣಿನಡಿಯಲ್ಲಿನ ಜೀವಿಗಳ ಬದುಕು, ಜೀವ ಸಂರಕ್ಷಣೆ ಮೊದಲಾದ ಜೀವಿ ವಿಜ್ಞಾನದ ಕ್ಷೇತ್ರಗಳಲ್ಲಿ ಸಂಶೋಧನೆ ನಡೆಸುತ್ತಿದ್ದಾಳೆ. ವಿಜ್ಞಾನಿಯಾಗಿ ಆಕೆಯ ಚಟುವಟಿಕೆಗಳಲ್ಲಿ ವಿಜ್ಞಾನ ಸಮಾವೇಶಗಳಲ್ಲಿ ಪಾಲ್ಗೊಳ್ಳುವುದು ಮುಖ್ಯ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವಿಜ್ಞಾನಿಯು ಪ್ರತಿ ವರ್ಷವೂ ಏನಿಲ್ಲವೆಂದರೂ 2-3 ವಿಜ್ಞಾನ ಸಮಾವೇಶಗಳಲ್ಲಿ ಭಾಗಿಯಾಗುವುದುಂಟು. ಇದರಿಂದ ಹಲವು ಲಾಭಗಳಿವೆ. ತಂತಮ್ಮ ಕ್ಷೇತ್ರಗಳಲ್ಲಿ ನಡೆಯುತ್ತಿರುವ ಸಂಶೋಧನೆಗಳು ಯಾವುವು, ಏನೇನು ಮುನ್ನಡೆಗಳಾಗಿವೆ, ತಮ್ಮ ಸಂಶೋಧನೆಯ ನೆಲೆಯೇನು ಮೊದಲಾದ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಲ್ಲದೆ ತಮ್ಮ ಸಂಶೋಧನೆಗಳಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಉಪಾಯಗಳು ಸಿಗಬಹುದು. ಹೀಗಾಗಿ ವಿಜ್ಞಾನಿಗಳಿಗೆ ವಿಜ್ಞಾನ ಸಮಾವೇಶಗಳಲ್ಲಿ ಪಾಲ್ಗೊಳ್ಳುವುದು ಅನಿವಾರ್ಯ. ಸ್ಟೆಫಾನೋ ಕೂಡ ಹೀಗೆಯೇ ಹಲವು ವಿಜ್ಞಾನ ಸಮಾವೇಶಗಳಿಗೆ ಹೋಗಬೇಕಾಗುತ್ತಿತ್ತು. ಆದರೆ ಅಲ್ಲೊಂದು ಸಮಸ್ಯೆ. ಸಮಾವೇಶದಲ್ಲಿ ಬೆಳಗ್ಗಿನಿಂದ ಸಂಜೆಯವರೆವಿಗೂ ಗಂಟೆಗೆ 2-3 ಉಪನ್ಯಾಸಗಳನ್ನು ಕೇಳಲೇಬೇಕು. ಅದುವು ತಾಂತ್ರಿಕ ಭಾಷೆಯಲ್ಲಿ ಹೇಳುವ ಭಾಷಣಗಳು. ತರಗತಿಯಲ್ಲಿ ಸರಳ ಭಾಷೆಯ ಒಂದೆರಡು ಪಾಠಗಳನ್ನು ಕೇಳುವಾಗಲೇ ನಿದ್ರೆ ಬರುವವರಿಗೆ ಇದು ನಿಜಕ್ಕೂ ಕಠಿಣ ಶಿಕ್ಷೆಯೇ ಸರಿ. ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಒಂದೋ ಹಾಲು ಖಾಲಿಯಾಗಿ ಬಿಡುತ್ತಿತ್ತು, ಅಥವಾ ಅಲ್ಲಿದ್ದ ಕೇಳುಗರಲ್ಲಿ ಹಲವರು ತೂಕಡಿಸುವುದು ಕಾಣುತ್ತಿತ್ತು. ಇಂತಹ ಸ್ಥಿತಿಯಲ್ಲಿ ಭಾಷಣದ ಮಧ್ಯೆ ಯಾರಾದರೂ ಜೋಕು ಮಾಡುವುದಿತ್ತು. ಆಗ ನಿದ್ರಿಸುತ್ತಿದ್ದ ಶ್ರೋತೃಗಳಲ್ಲಿ ಕೆಲವರಾದರೂ ಎಚ್ಚರಗೊಳ್ಳುತ್ತಿದ್ದರು. ಇಂತಹ 10-6 ಸಮಾವೇಶಗಳಲ್ಲಿ ಪಾಲ್ಗೊಂಡಿದ್ದ ಸ್ಟೆಫಾನೋಗೆ ಒಂದು ಪ್ರಶ್ನೆ ಕಾಡುತ್ತಿತ್ತು. ಈ ಜೋಕುಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ? ವಿಜ್ಞಾನ ಸಂವಹನದಲ್ಲಿ ಜೋಕು ಹಾಸ್ಯಗಳ ಪಾತ್ರದ ಬಗ್ಗೆ ಬಹಳಷ್ಟು ಸಂಶೋಧನೆಗಳಾಗಿವೆ. ಶಾಲೆಯಲ್ಲಿ ಪಾಠ ಮಾಡುವ ಸಂದರ್ಭದಲ್ಲಿ ವಿಜ್ಞಾನದ ಸರಕುಗಳನ್ನು ಹೇಳಿಕೊಡುವಾಗ ನಡುನಡುವೆ ಒಂದೊಂದು ಜೋಕನ್ನೋ ಹಾಸ್ಯವನ್ನೋ ಮಾಡುತ್ತಿದ್ದರೆ ಕಠಿನವಾದ ಪಾಠಗಳನ್ನು ಕೇಳುಗರಿಗೆ ತಲುಪಿಸಬಹುದು ಎಂದು ಸಂಶೋಧನೆಗಳು ತಿಳಿಸಿವೆ. ಅಷ್ಟೇ ಅಲ್ಲ, ಗಂಭೀರವಾದ ವಿಜ್ಞಾನ ಬರೆಹಗಳಲ್ಲಿ ತುಸು ಹಾಸ್ಯ ಇದ್ದಾಗ ಹೆಚ್ಚು ಓದುಗರು ಅವನ್ನು ಓದುತ್ತಾರೆ ಎಂಬುದು ಸತ್ಯ. ಆದರೆ ಇವು ಜನಪ್ರಿಯ ವಿಜ್ಞಾನಕ್ಕೆ ಸಂವಹನಕ್ಕೆ ಸಂಬಂಧಿಸಿದಂಥವು. ತಮ್ಮದೇ ಸೋದರ ಬಳಗದ ಜೊತೆಗೆ ಗಂಭೀರ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಜೋಕುಗಳು ನೆರವಿಗೆ ಬಂದಾವೆ? ಅಥವಾ ಜೋಕು ಹಾಸ್ಯವನ್ನು ಗಂಭೀರ ಚರ್ಚೆಯಲ್ಲಿ ಸಂವಹನಕ್ಕೆ ಯಾರಾದರೂ ಬಳಸಿಕೊಳ್ಳುತ್ತಾರೆಯೋ? ಎಲ್ಲರೂ ಬಳಸಿಕೊಳ್ಳುವುದಿಲ್ಲವಾದರೆ ಏಕೆ? ಹಾಸ್ಯಗಳು ಶ್ರೋತೃಗಳನ್ನು ಮುಟ್ಟುವುದಿಲ್ಲ ಎನ್ನುವುದಿಲ್ಲ. ಎನ್ನುವುದಕ್ಕೋ, ಅಥವಾ ಗಂಭೀರ ವಿಷಯದ ನಡುವೆ ಹಾಸ್ಯ ಬಂದರೆ ಚರ್ಚೆ ಹಗುರವೂ ತೆಲುವೂ ಆಗಿಬಿಡುತ್ತದೆ ಎನ್ನುವ ಭಯದಿಂದಲೋ, ಅಥವಾ ಶ್ರೋತೃಗಳ ಭಯದಿಂದಲೋ? ಇಷ್ಟೆಲ್ಲ ಕುತೂಹಲ ಹುಟ್ಟಿದ್ದರಿಂದ ಸ್ಟೆಫಾನಿ ವಿಜ್ಞಾನ ಸಮಾವೇಶಗಳಲ್ಲಿ ಜೋಕುಗಳ ಬಗ್ಗೆ ಗಂಭೀರವಾದೊಂದು ಅಧ್ಯಯನ ಮಾಡಿಯೇ ಬಿಟ್ಟರು. ಸ್ಟೆಫಾನಿ ಹಾಗೂ ಆಕೆಯ ಹಲವು ಸಹೋದ್ಯೋಗಿಗಳು ತಾವು ಭಾಗವಹಿಸುತ್ತಿದ್ದ ಪ್ರತಿಯೊಂದು ಸಮಾವೇಶದಲ್ಲಿಯೂ ಭಾಷಣಕಾರರು ಜೋಕು ಹೇಳುವುದನ್ನೇ ಕಾಯ್ದುಕೊಂಡು, ಗಮನಿಸಿ, ಆ ಜೋಕು ಅಥವಾ ಹಾಸ್ಯದ ಬಗೆ ಯಾವುದು, ಜೋಕು ಹೇಳಿದವರು ಹಿರಿಯ ವಿಜ್ಞಾನಿಗಳೋ ಕಿರಿಯ ವಿಜ್ಞಾನಿಗಳೋ, ಜೋಕ್ವಾನಿಗಳೋ, ಜೋಕು ಭಾಷಣದ ಮೊದಲು ಬಂತೋ ನಡುವೆಯೋ ಅಥವಾ ಕೊನೆಯಲ್ಲಿಯೋ, ಜೋಕುಗಳಿಗೆ ಪ್ರತಿಕ್ರಿಯೆಯಾಗಿ ಕೇವಲ ಮುಗುಳ್ನಗೆಯಷ್ಟೇ ಇತ್ತೋ, ಗಹಗಹಿಸುವ ನಗುವೋ? ಕೆಲವರಷ್ಟೇ ಪ್ರತಿಕ್ರಿಯಿಸಿದರೋ, ಬಹುತೇಕ ಜನರು ಪ್ರತಿಕ್ರಿಯಿಸಿದರೋ ಎಂಬುದನ್ನೆಲ್ಲ ಪಟ್ಟಿ ಮಾಡಿಕೊಂಡರು. ಜೋಕುಗಳನ್ನು ಹೇಳಿದ ಭಾಷಣಕಾರರು ಹೊಸಬರೋ ಪರಿಣತರೋ ಅಧಿಕಾರದಲ್ಲಿರುವವರೋ ಎಂಬುದನ್ನು, ಅವರು ಹೇಳಿದ್ದು ತಮ್ಮ ಮಾತೃಭಾಷೆಯಲ್ಲಿಯೋ ಅನ್ಯ ಭಾಷೆಯಲ್ಲಿಯೋ ಎಂದು ಗುರುತಿಸಿಕೊಂಡರು. ಒಂದಲ್ಲ ಎರಡಲ್ಲ, ಒಟ್ಟು 14 ವೈಜ್ಞಾನಿಕ ಸಮಾವೇಶಗಳಲ್ಲಿ 531 ಭಾಷಣಗಳನ್ನು ಇದಕ್ಕಾಗಿ ಸ್ಟೆಫಾನಿ ಮತ್ತು ಸಂಗಡಿಗರು ಕೇಳಿದರಂತೆ. ಒಟ್ಟಾರೆ ಫಲಿತಾಂಶ ಇಷ್ಟು: ಬಹುತೇಕ ಭಾಷಣಗಳಲ್ಲಿ ಜೋಕುಗಳೇ ಇರುತ್ತಿರಲಿಲ್ಲ. ಒಟ್ಟಾರೆ ಭಾಷಣಗಳಲ್ಲಿ 9% ಮಾತ್ರ ಜೋಕುಗಳು ಇದ್ದುವು. ಭಾಷಣದ ಆರಂಭದಲ್ಲಿ ಇಲ್ಲವೇ ಕೊನೆಯಲ್ಲಿ ಜೋಕುಗಳನ್ನು ಹೇಳಿದ್ದೇ ಹೆಚ್ಚು. ಆರಂಭದಲ್ಲಿ ಶ್ರೋತೃಗಳ ಗಮನ ಸೆಳೆಯುವ ಅಗತ್ಯ ಹೆಚ್ಚಿರುವುದರಿಂದ ಭಾಷಣಕಾರರು ಈ ತಂತ್ರವನ್ನು ಬಳಸುತ್ತಿರಬಹುದು. ಕೊನೆಯಲ್ಲಿ ತಮ್ಮ ಭಾಷಣದ ಒಟ್ಟಾರೆ ಹೂರಣವನ್ನು ಅರ್ಥೈಸುವ ಅಗತ್ಯ ಇರುವುದರಿಂದ ಆಗಲೂ ಇದೇ ತಂತ್ರವನ್ನು ಭಾಷಣಕಾರರು ಬಳಸುತ್ತಿದ್ದರು ಎನ್ನುತ್ತಾರೆ ಸ್ಟೆಫಾನಿ. ಭಾಷಣಕಾರರಲ್ಲಿ ಗಂಡಸರು ಹೆಂಗಸರಿಗಿಂತಲೂ ಹೆಚ್ಚು ಜೋಕು ಹೇಳುತ್ತಿದ್ದರು. ಇದಕ್ಕೆ ವಿಜ್ಞಾನ ಜಗತ್ತಿನಲ್ಲಿ ಗಂಡಸರ ಪ್ರಾಧಾನ್ಯ ಹೆಚ್ಚಿರುವುದೇ ಕಾರಣ ಇರಬಹುದು ಎಂದು ಸ್ಟೆಫಾನಿ ತರ್ಕಿಸಿದ್ದಾರೆ. ಜೋಕುಗಳಿಗೆ ಪ್ರತಿಕ್ರಿಯೆ ಹೇಗಿರುತ್ತದೆ? ಬಹುತೇಕ ಜೋಕುಗಳಿಗೆ ಮುಗುಳ್ನಗುವು ಕಡಿಮೆಯೇ ಇತ್ತಂತೆ. ಇದಕ್ಕೆ ಜೋಕುಗಳ ಸ್ವರೂಪವೇ ಕಾರಣ ಎನ್ನುವುದು ಸ್ಟೆಫಾನಿ ತರ್ಕ. ಏಕೆಂದರೆ ಬಹುತೇಕ ಭಾಷಣಕಾರರು ಭಾಷಣದ ಆರಂಭದಲ್ಲಿಯೋ ಕೊನೆಯಲ್ಲಿಯೋ ಮೈಕು ಸರಿ ಇಲ್ಲದ್ದನ್ನೋ, ತಾವು ತಡವಾಗಿ ಬಂದದ್ದಕ್ಕೆ ಕಾರಣವನ್ನೋ, ತೋರಿದ ಚಿತ್ರದಲ್ಲಿನ ಯಾವುದೋ ವಿಚಿತ್ರವನ್ನೋ ಜೋಕಿನಂತೆ ಹೇಳುತ್ತಿದ್ದರು. ಜೋಕನ್ನು ಹೇಳಿದರು, ತೋರಿಸಿದರು, ಅಂಗಾಂಗ ಚೇಷ್ಟೆಯಿಂದ ತೋರಿದರು, ಪ್ರತಿಕ್ರಿಯೆ ಒಂದೇ ತೆರನಾಗಿರುತ್ತಂತೆ. ಅಂದರೆ ಜೋಕನ್ನು ಹೇಳಲೇಬೇಕು ಅಂತಿಲ್ಲ, ಸುಮ್ಮನೆ ಕೈಸನ್ನೆ ಮಾಡಿಯೂ ಶ್ರೋತೃಗಳ ಗಮನ ಸೆಳೆಯಬಹುದು ಎನ್ನುವುದು ಸ್ಟೆಫಾನಿಯವರ ತರ್ಕ. ಆದರೆ ಹೀಗೆ ಹಾಸ್ಯ ಮಾಡುವ ಭಾಷಣಕಾರರ ಸಂಖ್ಯೆ ಬಹಳ ಕಡಿಮೆಯಂತೆ. ಇಂಗ್ಲಿಷೇ ಮಾತೃಭಾಷೆ ಇರುವವರ ಭಾಷಣದಲ್ಲಿ ಹೆಚ್ಚು ಜೋಕುಗಳು ಕೇಳಿದುವು. ಇಂಗ್ಲಿಷು ಪರಭಾಷೆ ಆದವರು ಕಡಿಮೆ ಜೋಕು ಹೇಳುತ್ತಿದ್ದರಷ್ಟೇ ಅಲ್ಲ, ಅವರ ಜೋಕುಗಳಿಗೆ ಪ್ರತಿಕ್ರಿಯೆಯು ತನ್ನಗಿರುತ್ತಿತ್ತಂತೆ. ಅಂದರೆ ಸಾಂಸ್ಕೃತಿಕ ನೆಲೆಗಟ್ಟಿನ ಪ್ರಭಾವವು ಜೋಕುಗಳ ಮೇಲಿತ್ತು. ಭಾಷಣದ ನಡುವೆಯೂ ಜೋಕುಗಳನ್ನು ಹೇಳುತ್ತಿದ್ದವರು ಕಡಿಮೆ, ಆದರೆ ಅವರ ಹಾಸ್ಯಕ್ಕೆ ಉತ್ತಮ ಪ್ರತಿಕ್ರಿಯೆ ಬರುವುದು ಖಚಿತವಂತೆ. ಇನ್ನು ಅತಿ ಹೆಚ್ಚು ಜೋಕು ಹೇಳುವವರು ಆಯಾ ಕ್ಷೇತ್ರದಲ್ಲಿ ಬಲು ದೀರ್ಘಕಾಲದಿಂದ ಪಳಗಿದವರು. ವಿದ್ಯಾರ್ಥಿಗಳು ಹಾಗೂ ಆಗಷ್ಟೇ ಸಂಶೋಧನೆಯ ಕ್ಷೇತ್ರದಲ್ಲಿ ತೊಡಗಿರುವವರು ಹೀಗೆ ಜೋಕು ಹೇಳುವುದು ಕಡಿಮೆ ಇತ್ತು. ಬಹುಶಃ ವಿಜ್ಞಾನ ಎನ್ನುವುದು ಬಹಳ ಗಂಭೀರ ವಿಷಯ ಎನ್ನುವ ನಂಬಿಕೆ ಇರಬಹುದು, ಅಥವಾ ತಮ್ಮ ಶ್ರೋತೃಗಳಲ್ಲಿ ಪಳಗಿದವರು ಇದ್ದಾರೆ ಎನ್ನುವ ಭಯವೂ ಇರಬಹುದು. ಮಹಿಳೆಯರು ಜೋಕು ಹೇಳಿದ್ದು ಕಡಿಮೆ ಎನ್ನುವ ಸ್ಟೆಫಾನಿ, ಇದು ವೈಜ್ಞಾನಿಕ ಕ್ಷೇತ್ರದಲ್ಲಿರುವ ಅಸಮತೆಯ ಅಥವಾ ಶ್ರೇಣೀಕರಣದ ಫಲ ಇರಬೇಕು. ಈ ವ್ಯವಸ್ಥೆ ಬದಲಾಗದಿದ್ದರೆ ಹೊಸಬರು ಜೋಕುಗಳನ್ನು ಹೇಳಲು ಹಿಂಜರಿಯುತ್ತಲೇ ಇರುತ್ತಾರೆ. ವಿಜ್ಞಾನ ಸಮಾವೇಶಗಳು ಇಂದಿನಂತೆಯೇ ನೀರಸವಾಗಿರುತ್ತವೆ ಎಂದು ಸ್ಟೆಫಾನಿ ಕಳಕಳಿ ವ್ಯಕ್ತಪಡಿಸಿದ್ದಾರೆ. ಹಾ, ಈ ಯಾವ ಸತ್ಯಾಂಶಗಳು ಜೋಕಲ್ಲ. ಕನಿಷ್ಠ ಈ ಅಧ್ಯಯನದಿಂದಾದರೂ ಇನ್ನು ಮುಂದೆ ವಿಜ್ಞಾನ ಭಾಷಣಗಳು ನಗು ನಗಿಸುತ್ತಲೇ ಅರಿವನ್ನು ಮೂಡಿಸಿಯಾವು ಎನ್ನುವುದು ಅವರ ಆಶಯ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಬಣ್ಣದ ಜೀವ ಸಂಚಿಕೆ ಆರು. ನೂರೈವತ್ತು ವರ್ಷಗಳ ಹಿಂದೆ ಬ್ರಿಟಿಷ್ ಜೀವಿ ವಿಜ್ಞಾನಿ ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಅಮೆರಿಕನ್ ನ್ಯಾಚುರಲಿಸ್ಟ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದ ದಿ ಕಲರ್ಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಪ್ರಬಂಧದ ಕನ್ನಡ ಅನುವಾದ ಕಳೆದ ಸಂಚಿಕೆಯಿಂದ ಮುಂದುವರೆದ ಭಾಗ. ಬಣ್ಣಗಳಲ್ಲಿ ಲಿಂಗಭೇದ. ಮೃದುವಾದ ಯಾವುದೇ ರಕ್ಷಣೆಯ ಅಂಗವೂ ಇಲ್ಲದ ದುಂಬಿಗಳ ದಪ್ಪನೆಯ ಕಠಿಣ ಚರ್ಮ, ರಂಗುರಂಗಿನ ಹಲವು ಪತಂಗಗಳು ಹಕ್ಕಿಗಳಿಗೆ ಈಗ ಹೇಳಿದ ಬಣ್ಣ ಬಣ್ಣದ ಚಿಟ್ಟೆಗಳಷ್ಟೇ ವಾಕರಿಕೆ ತರುವಂತಹ ರುಚಿ ಇರುವಂಥವು. ಕಂಬಡಿ ಹುಳುಗಳಲ್ಲಿಯೂ ಇದೇ ನಿಯಮ ಜಾರಿಯಲ್ಲಿರುತ್ತದೆ. ಕಂದು ಇಲ್ಲವೇ ಹಸಿರು ಬಣ್ಣದಂತಹ ರಕ್ಷಣಾ ಬಣ್ಣ ಇರುವವುಗಳನ್ನು ಹಕ್ಕಿಗಳು ಕಬಳಿಸಿಬಿಡುತ್ತವೆ. ಆದರೆ ಕೀಟಭಕ್ಷಕವಾದ ಹಲ್ಲಿಗಳು, ಹಕ್ಕಿಗಳು, ಕಪ್ಪೆ ಹಾಗೂ ಜೇಡಗಳು ಎದ್ದು ತೋರುವ ಬಣ್ಣಗಳಿದ್ದು, ಬಚ್ಚಿಟ್ಟುಕೊಳ್ಳದ ಮ್ಯಾಗ್ಪೈ, ಮುಲರಿನ್ ಹಾಗೂ ಬರ್ಂಟ್ ಬಣ್ಣದ ಪತಂಗಗಳನ್ನು ತಿನ್ನಲು ನಿರಾಕರಿಸಿಬಿಡುತ್ತದೆ. ಇಂಥದ್ದೇ ಇನ್ನೂ ಕೆಲವು ಉದಾಹರಣೆಗಳನ್ನು ಕಶೇರುಕಗಳಲ್ಲಿಯೂ ಕಾಣಬಹುದು. ದಿ ನ್ಯಾಚುರಲಿಸ್ಟ್ ಇನ್ ನಿಕರಾಗುವ ಎನ್ನುವ ಸ್ವಾರಸ್ಯಕರ ಪುಸ್ತಕದಲ್ಲಿ ಮಿಸ್ಟರ್ ಬೆಲ್ಟ್ ಅಲ್ಲಿ ವ್ಯಾಪಕವಾಗಿರುವ ಕಪ್ಪೆಯೊಂದರ ಬಗ್ಗೆ ಹೇಳಿದ್ದಾರೆ. ಬೆಳಗ್ಗಿನ ಹೊತ್ತು ಎಲ್ಲಿಯೂ ಬಚ್ಚಿಟ್ಟುಕೊಳ್ಳದೆ ಎಲ್ಲೆಡೆ ಕುಪ್ಪಳಿಸುತ್ತಾ ಸಾಗುವ ಇದು ಗಾಢ ಕೆಂಪು ಮತ್ತು ನೀಲಿ ಬಣ್ಣವಾಗಿರುತ್ತದೆ. ಸಾಧಾರಣವಾಗಿ ಕಪ್ಪೆಗಳು ಹಸಿರು, ಕಂದು ಇಲ್ಲವೇ ಮಣ್ಣಿನ ಬಣ್ಣದವಾಗಿರುತ್ತವೆ. ರಾತ್ರಿಯಲ್ಲಷ್ಟೇ ಆಹಾರ ಹುಡುಕುತ್ತವೆ. ಎಲ್ಲ ಹಾವು ಹಕ್ಕಿಗಳೂ ಅವನ್ನು ತಿನ್ನುತ್ತವೆ. ರಕ್ಷಣೆಯ ಹಾಗೂ ಎಚ್ಚರಿಕೆಯ ಬಣ್ಣಗಳ ತತ್ವದ ಬಗ್ಗೆ ಅಗಾಧ ನಂಬಿಕೆ ಇದ್ದ ಮಿಸ್ಟರ್ ಬೆಲ್ಟ್ಗೆ ಈ ಕಪ್ಪೆ ತಿನ್ನಲಾರದ್ದು ಎಂಬ ವಿಶ್ವಾಸವಿತ್ತು. ಈ ವಿಶ್ವಾಸದಿಂದಲೇ ಆತ ಒಂದು ಕಪ್ಪೆಯನ್ನು ಹಿಡಿದು ಮನೆಗೆ ಕೊಂಡೊಯ್ದು ಬಾತು ಮತ್ತು ಕೋಳಿಗಳ ಮುಂದೆ ಎಸೆದ. ಆದರೆ ಒಂದು ಮರಿಬಾತಿನ ಹೊರತು ಉಳಿದವೆಲ್ಲವೂ ಅದನ್ನು ತಿನ್ನಲು ನಿರಾಕರಿಸಿದ್ದುವು. ಮರಿ ಕೋಳಿಯೋ ಕಪ್ಪೆಯನ್ನು ಕೊಕ್ಕಿನಲ್ಲಿ ಹಿಡಿದುಕೊಂಡ ತಕ್ಷಣವೇ ಅದನ್ನು ಕೆಳಕ್ಕೆ ಬಿಸಾಡಿ ಅದೇನೋ ಅಸಹ್ಯವನ್ನು ಮುಟ್ಟಿದಂತೆ ತಲೆಯನ್ನು ಕುಣಿಸುತ್ತಾ ಓಡಾಡಿತು. ಹೀಗೆ ಕಪ್ಪೆಯ ಬಣ್ಣವನ್ನು ನೋಡಿಯೇ ಅದು ಅಸಹ್ಯಕರ ಎಂದು ಊಹಿಸಲಾಗಿತ್ತು. ಗಾಢ ಬಣ್ಣಗಳು ಎಚ್ಚರಿಕೆಯ ಬಣ್ಣಗಳು ಎನ್ನುವ ತತ್ವಕ್ಕೆ ಈ ರೀತಿಯ ಮುಂತರ್ಕದ ಪರೀಕ್ಷೆಗಿಂತ ಬೇರೆ ಪುರಾವೆ ಬೇಕಿಲ್ಲ. ಇಂತಹ ವಿಶಿಷ್ಟ ರಕ್ಷಣೆ ಇಲ್ಲದ ಜೀವಿಗಳನ್ನು ನಿರಂತರವಾಗಿ ಕಾಡುವ ಮಾಂಸಾಹಾರಿಗಳೆಲ್ಲವೂ ಎಲ್ಲೆಡೆಯೂ ಈ ಬಗೆಯ ರಕ್ಷಣೆ ಇರುವ ಪ್ರಾಣಿಗಳನ್ನು ದೂರವೇ ಇಡುತ್ತವೆ ಎನ್ನುವ ಅಂಶ, ಬೇಟೆಯಾಡುವ ಪ್ರಾಣಿಗಳು ಅಪ್ಪಿತಪ್ಪಿಯೂ ಇವನ್ನು ಇತರೆ ಪ್ರಾಣಿಗಳೆಂದು ಪರಿಗಣಿಸಿ ಹಿಂಸಿಸದಂತೆ ರಕ್ಷಿಸಬೇಕೆಂದರೆ ಇವುಗಳಿಗೂ ಅದೇ ಬಗೆಯ ಬಣ್ಣಗಳು ಇರಬೇಕು. ವಿಚಿತ್ರವೆಂದರೆ ಹೀಗೆ ವಿಶಿಷ್ಟವಾದ ರಕ್ಷಣೆ ಇರುವ, ಅಂದರೆ ಅ ಬಗೆಯ ರಕ್ಷಕ ಬಣ್ಣಗಳ ಜೀವಿಗಳು ಇರುವಲ್ಲೆಲ್ಲ ಅವುಗಳನ್ನೇ ಹೋಲುವ ಬಣ್ಣದ ಹಾಗೂ ನಡವಳಿಕೆ ಇರುವ ಮತ್ತು ಅ ಜೀವಿಯೋ ಎನ್ನುವಂತೆ ತಪ್ಪು ತಿಳಿಯಬಹುದಾದ ಸಾಧಾರಣ ಜೀವಿಗಳು ಹಲವು ಇರುತ್ತವೆ. ಈ ಎರಡನೆಯ ಬಗೆಯ ಜೀವಿಗಳು ಬಣ್ಣ ಮತ್ತು ನಡವಳಿಕೆಯಲ್ಲಿ ಅ ಜೀವಿಗಳೇ ನಾವು ಎಂದು ಸುಳ್ಳು ಹೇಳುತ್ತಾ ತಮ್ಮನ್ನು ರಕ್ಷಿಸಿಕೊಳ್ಳುತ್ತವೆ. ಮಿಮಿಕ್ರಿ ಅಥವಾ ಅಣಕು ಎಂದು ಕರೆಯುವ ವಿದ್ಯಮಾನವೇ ಇದು. ಇದನ್ನು ಈಗಾಗಲೇ ಇದರ ಬಗ್ಗೆ ಪತ್ತೆ ಮಾಡಿದ ಮಿಸ್ಟರ್ ಬೇಟ್ಸ್, ನಾನು ಮಿಸ್ಟರ್ ಟ್ರೈಮನ್ ಮತ್ತು ಇತರರು ಸಾಕಷ್ಟು ಹೇಳಿದ್ದೇವೆ. ಇಲ್ಲಿ ಇಷ್ಟೇ ಹೇಳಿದರೂ ಸಾಕು, ತಿನ್ನಲು ಅರ್ಹವಲ್ಲದ ಡೇನಿಡೆ ಹಾಗೂ ಅಕ್ರೋಯಿಡೆ ಗುಂಪಿನ ಚಿಟ್ಟೆಗಳು ಹಾಗೂ ಪತಂಗಗಳ ಜೊತೆಗೆ ತಿನ್ನಲು ಯೋಗ್ಯವಾದ ಲೆಪ್ಟಾಲಿಡೆ, ಪೆಪಲಿಯೋ, ಡಯಾಡೆಮ್ನ ಮತ್ತು ಹಲವು ಪತಂಗಗಳು ಇರುತ್ತವೆ. ಇವೆಲ್ಲವೂ ತಮ್ಮ ನೆಲೆಯ ಪರಿಸರದಲ್ಲಿ ಇರುವ ತಿನ್ನಲಾಗದ ಪ್ರಭೇದಗಳನ್ನು ಯಥಾವತ್ತು ಪ್ರತಿರೂಪಗಳಂತೆ ಕಾಣುವುದರಿಂದ ಆಕ್ರಮಣಕಾರರಿಂದ ತಪ್ಪಿಸಿಕೊಂಡು ಬಿಡುತ್ತವೆ. ಕೆಲವು ದುಂಬಿಗಳು ಕೂಡ ಇದೇ ರೀತಿಯಲ್ಲಿಯೇ ತಿನ್ನಲಾಗದ ದುಂಬಿಗಳನ್ನು ಹೋಲುತ್ತವೆ. ಕೆಲವು ಮೃತದೇಹದ ದುಂಬಿಗಳು ಕಠಿಣ ಚರ್ಮದಿಂದಾಗಿ ತಿನ್ನಲಾಗದ ದುಂಬಿಗಳಂತೆಯೇ ಕಾಣುತ್ತವೆ. ಇದೇ ಕಾರಣಕ್ಕೆ ಕೆಲವು ಪತಂಗಗಳು ಕಣಜಗಳಂತೆಯೂ, ಇರುವೆಗಳು ದುಂಬಿಗಳಂತೆಯೂ ತೋರುತ್ತವೆ. ವಿಷ ಹಾವುಗಳನ್ನು ಅಣಕಿಸುವ ವಿಷವಲ್ಲದ ಹಾವುಗಳೂ ಇವೆ. ನಿರಪಾಯಕಾರಿಯಾದ ಕೋಗಿಲೆಯಂತಹ ಕುಕ್ಕುಗಳು ಗಿಡುಗಗಳಂತೆ ತೋರುವುದೂ ಉಂಟು. ಈ ಬಗೆಯ ಅಣುಕುಗಳು ಇರುವುದೇಕೆ, ಅವನ್ನು ನಿಶ್ಚಯಿಸುವ ನಿಯಮಗಳು ಯಾವುವು ಎಂಬ ಬಗ್ಗೆ ಆಗಲೇ ಹೇಳಿಯಾಗಿದೆ. ಮೂರನೆಯ ಬಣ್ಣದ ವರ್ಗವನ್ನು ಲೈಂಗಿಕ ಬಣ್ಣಗಳು ಎನ್ನಬಹುದು. ಇದರಲ್ಲಿ ಎರಡು ಲಿಂಗಗಳ ಬಣ್ಣಗಳು ವಿಭಿನ್ನವಾಗಿರುವ ಎಲ್ಲ ಉದಾಹರಣೆಗಳು ಸೇರುತ್ತವೆ. ಈ ಲಿಂಗಭೇದ ಬಹಳ ಸಾಮಾನ್ಯವಾಗಿದ್ದು ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣಬಹುದು. ರಂಗಿನಲ್ಲಿ ತುಸು ಬದಲಾವಣೆ ತೋರುವುದರಿಂದ ಇಡೀ ಬಣ್ಣವೇ ಬೇರೆಯಾಗಿರುವವರೆಗೆ ಗಂಡು ಹೆಣ್ಣಿನಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು. ಲಿಂಗಗಳು ಬೇರೆ ಬೇರೆಯಾಗಿರುವ ಎಲ್ಲ ವರ್ಗಗಳ ಪ್ರಾಣಿಗಳಲ್ಲಿಯೂ ಬಣ್ಣದಲ್ಲಿ ಲಿಂಗಭೇದವನ್ನು ನೋಡಬಹುದಾದರೂ ಕೆಲವು ಪ್ರಾಣಿವರ್ಗಗಳಲ್ಲಿ ಇದು ಹೆಚ್ಚು. ಸ್ತನಿಗಳಲ್ಲಿ, ಉರಗಗಳು ಹಾಗೂ ಮೀನುಗಳಲ್ಲಿ ಬಣ್ಣದ ಲಿಂಗಭೇದ ಸ್ವಲ್ಪ ಅಪರೂಪ, ಅಷ್ಟೇನೂ ಹೆಚ್ಚಾಗಿಲ್ಲ. ಆದರೆ ಹಕ್ಕಿಗಳಲ್ಲಿ ಬಲು ಸಾಮಾನ್ಯವಷ್ಟೇ ಅಲ್ಲ, ದೊಡ್ಡದಾಗಿ ಕಾಣುವಂತೆ ವಿಕಾಸವಾಗಿದೆ. ಕೀಟಗಳ ವಿಷಯದಲ್ಲಿ ಚಿಟ್ಟೆಗಳಲ್ಲಿ ಬಣ್ಣದಲ್ಲಿನ ಲಿಂಗಭೇದ ಬಹಳ ಹೆಚ್ಚು. ದುಂಬಿಗಳು, ಕಡಜಗಳು ಹಾಗೂ ಜೇನುನೊಣಗಳಲ್ಲಿ ಇದು ಕಡಿಮೆ. ಆದರೆ ಎರಡೂ ಲಿಂಗಗಳ ಬಣ್ಣಗಳಲ್ಲಿ ವ್ಯತ್ಯಾಸ ಕಾಣುವ ಈ ವರ್ಣ ಲಿಂಗಭೇದ ಎನ್ನುವ ವಿದ್ಯಮಾನ ಸಾಮಾನ್ಯವಾಗಿ ಚಿಟ್ಟೆಗಳು ಹಾಗೂ ಹಕ್ಕಿಗಳಂತಹ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಜೀವಿಗಳಲ್ಲಿ ತೋರುವ ರೀತಿಯಲ್ಲಿ ಇರುವ ಹೋಲಿಕೆ ಅದ್ಭುತ. ಇವೆರಡೂ ಜೀವಿಗಳ ಬಗೆಗಳಲ್ಲಿಯೂ ವರ್ಣಲಿಂಗಭೇದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗುವುದರಿಂದ ನಮ್ಮ ಅಧ್ಯಯನದ ಗಮನವನ್ನು ಅವುಗಳತ್ತ ಕೇಂದ್ರೀಕರಿಸೋಣ. ಗಂಡು ಹೆಣ್ಣುಗಳ ಬಣ್ಣದಲ್ಲಿ ವ್ಯತ್ಯಾಸ ಇರುವ ಥ್ರಶ್ ಅಥವಾ ಸಿಳ್ಳಾರ, ಗಿಡುಗ ಮತ್ತು ಗುಬ್ಬಚ್ಚಿಗಳಂತಹ ಹಕ್ಕಿಗಳು ಹಾಗೂ ಬಹುತೇಕ ಬ್ರಿಟಿಷ್ ಚಿಟ್ಟೆಗಳ ಪ್ರಭೇದಗಳಲ್ಲಿ ಸಾಧಾರಣವಾಗಿ ಎರಡೂ ಲಿಂಗಗಳ ಬಣ್ಣಗಳು ಒಂದೇ ತೆರನಾಗಿದ್ದರೂ ಗಂಡುಗಳ ರಂಗು ಹೆಚ್ಚು ಗಾಢವಾಗಿ ತೋರುತ್ತದೆ. ಗಂಡು ಹಕ್ಕಿಯು ಹೆಣ್ಣಿಗಿಂತ ಪುಟ್ಟದಾಗಿರುವ ಗಿಡುಗ ಮತ್ತು ಡೇಗೆ ಹಕ್ಕಿಗಳಂತಹ ಪ್ರಭೇದಗಳಲ್ಲಿ ಹಾಗೂ ಲಿಂಗಗಳಲ್ಲಿ ಬಣ್ಣಗಳ ವ್ಯತ್ಯಾಸ ಹೆಚ್ಚು ಇಲ್ಲದಿರುವ ಬಹುತೇಕ ಚಿಟ್ಟೆಗಳಲ್ಲಿ ರಂಗು ಇನ್ನೂ ಹೆಚ್ಚು ಗಾಢವಾಗಿ ತೋರುತ್ತದೆ. ಮಗದೊಂದು ವ್ಯಾಪಕವಾದ ಉದಾಹರಣೆಯಲ್ಲಿ ಗಂಡುಗಳಲ್ಲಿ ಗಾಢವಾದ ಬಣ್ಣದ ಚುಕ್ಕೆಗಳು ಇಲ್ಲವೇ ಮಚ್ಚೆಗಳು ಕಾಣಿಸುತ್ತವೆ. ಹೆಣ್ಣುಗಳಲ್ಲಿ ಇವೇ ಚುಕ್ಕೆ ಹಾಗೂ ಮಚ್ಚೆಗಳು ಅದೇ ಬಣ್ಣವಾಗಿದ್ದರೂ ತೆಳುವಾದ ರಂಗಿನವಾಗಿ ಮಸುಕಾಗಿರುತ್ತವೆ ಅಥವಾ ಹಳದಿ ಟೊಪ್ಪಿಗೆ ಅದಿರುಳಿ, ಹಸಿರು ವರಕುಟಿಗ ಇಲ್ಲವೇ ಕಿತ್ತಳೆ ತುದಿರೆಕ್ಕೆ ಇರುವ ಆಂಟೋಚಾರಿಸ್ ಚಿಟ್ಟೆಗಳಂಥವುಗಳಲ್ಲಿ ತೋರುವಂತೆ ಹೆಣ್ಣುಗಳಲ್ಲಿ ಇವು ಮಾಯ ಆಗಿರಲೂಬಹುದು. ಮುಂದುವರೆಯುವುದು.
2: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕುಮಾರಿ ಸಿಂಧು ಹಾಗೂ ಶ್ರೀಮತಿ ಭಾರತಿ ಮತ್ತು ಎಐ ಧ್ವನಿಗಳು.
3: ಇದುವರೆಗೂ ಪ್ರಸಾರವಾಯಿತು ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ. ನಮಸ್ಕಾರ.
4: ಬೆಳಗಾವಿಯಲ್ಲಿ ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವಾ ದೇತಾಹೆ. ತುಮಚಾ ರೋಗಾಚ ಯೋಗ್ಯ ನಿದಾನ ಕರುನ್ ಅವಶ್ಯಕ ಅಸಣಾರೆ ಸರ್ವ ಉಪಚಾರ ತಜ್ಞ ಡಾಕ್ಟರಾಂಕಡೂನ್ ದಿಲೆ ಜಾತೀಲ. ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ಚಾ ಮುಖ್ಯ ಉದ್ದೇಶ ರೋಗಾಚ ನಿದಾನ ಕರ್ನ ಆಣಿ ಯೋಗ್ಯ ಉಪಚಾರ ಕರ್ನ. ತುಮಚಾ ಆರೋಗ್ಯಾಚಿ ಕಾಳಜಿ ಘೇಣ ಹೇಚ ಆಮಚೆ ಧ್ಯೇಯ. ತುಮಚಾ ಆರೋಗ್ಯಾಚ್ಯಾ ತಕ್ರಾರಿ ದೂರ ಕರ್ನ್ಯಾಸಾಠಿ ಆಯುರ್ವೇದಿಕ ಉಪಚಾರ ಘೇಣ್ಯಾಸಾಠಿ ಸಂಪರ್ಕ ಕರಾ. ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆಣಿ ಮಹಾವಿದ್ಯಾಲಯ ಶಹಾಪುರ್ ಬೆಳಗಾವ್. ಫೋನ್ ನಂಬರ್ 08312 4862 86

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಡಿಸ್ಟ್ರಿಕ್ಟ್ ಟಿಬಿ ಆಫೀಸರ್ ಹಾಗೂ HIV ಏಡ್ಸ್ ಕಂಟ್ರೋಲ್ ಆಫೀಸರ್ ಆದ ಡಾಕ್ಟರ್ ಚಾಂದಿನಿ ಘೋಸ್ ಖಾನ್ ದೇವಡಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ
0: ಡಾಕ್ಟರ್ ಮೇಡಮ್. ಇವತ್ತಿನ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ. ಪ್ರಾರಂಭ ಅಲ್ಲಿಂದ ಮಾಡೋಣ. ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದ ಕುರಿತು ಸ್ವಲ್ಪ ತಿಳಿಸಿ.
1: ಆಯ್ತು. ಸೊ ರಾಷ್ಟ್ರೀಯ ಕಾರ್ಯಕ್ರಮ ಟಿಬಿ ಟ್ಯುಬರ್ಕುಲೋಸಿಸ್ ಇರಾಡಿಕೇಶನ್ ಆರ್ ಎಲಿಮಿನೇಷನ್ ಪ್ರೋಗ್ರಾಮ್ ಅನ್ನೋದು ಹೇಗೆ ಪ್ರಾರಂಭ ಆಯಿತು? ನಮಗೆಲ್ಲ ಗೊತ್ತಿರೋ ಹಾಗೆ ಇದೊಂದು ಸಾಂಕ್ರಾಮಿಕ ರೋಗ. ಸೊ 1882 ಮಾರ್ಚ್ 24 ರಾಬರ್ಟ್ ಕಾಕ್ ಎನ್ನುವ ವಿಜ್ಞಾನಿ ಈ ರೋಗದ ಬಗ್ಗೆ ರೋಗಾಣುವನ್ನು ಕಂಡುಹಿಡಿದ್ರು. ಇದಕ್ಕೆ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕುಲೋಸಿಸ್, ಇದು ಒಂದು ಬ್ಯಾಸಿಲೈ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇರಲಿಲ್ಲ. ತಮಗೆ ಗೊತ್ತಿರೋ ಹಾಗೆ ಪ್ರಾಚೀನ ಕಾಲದಲ್ಲೂ ನಮ್ಮ ಇತಿಹಾಸಗಳಲ್ಲೂ ಸುಶ್ರುತ ಸಂಹಿತೆಯಲ್ಲೂ ಕೂಡ ಕ್ಷಯರೋಗದ ಬಗ್ಗೆ ಉಲ್ಲೇಖಗಳಿವೆ. ನಮ್ಮ ಪ್ರಾಚೀನ ಕಾಲದಲ್ಲಿ ಇದಕ್ಕೆ ಯಕ್ಷಮ ಅಂತ ಕರಿತಾ ಇದ್ರು. ರೋಗ ಬಿತ್ತು, ಆದರೆ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇರಲಿಲ್ಲ. ಸೊ ರಾಬರ್ಟ್ ಕಾಕ್ ಈ ರೋಗಾಣುವನ್ನು ಮೈಕ್ರೋಸ್ಕೋಪಲ್ಲಿ ಕಂಡುಹಿಡಿದ ಮೇಲೆ ಇಸವಿ 1943 ಮೊಟ್ಟ ಮೊದಲನೆಯದಾಗಿ ಸ್ಟ್ರೆಪ್ಟೋಮೈಸಿನ್ ಎಂಬ ಔಷಧಿಯನ್ನು ಕ್ಷಯರೋಗದ ವಿರುದ್ಧ ಉಪಯೋಗ ಮಾಡಬಹುದು ಅನ್ನೋದನ್ನು ಕಂಡುಹಿಡಿದ್ರು. ನಂತರ 1946 ಪಾಸ್ ಪ್ಯಾರಾಮೆನೋಸ್ಯಾಲಿಸಿಲಿಕ್ ಆಸಿಡ್, 1952 INH, 1960 ರಿಫ್ಯಾಂಪಸಿನ್, ಹೀಗೆ ಕೆಲವು ಔಷಧಿಗಳನ್ನು ಕಂಡುಹಿಡಿದ್ರು. ಮೊದಲು ಬರೀ ಒಂದೇ ಔಷಧಿಯನ್ನು ಕೊಡ್ತಿದ್ರು. ಸೊ ಏನಾಯಿತು, ಒಂದೇ ಔಷಧಿಯಿಂದ ಈ ರೋಗಾನು ಆ ರೋಗದ ವಿರುದ್ಧ ಆ ಔಷಧಿಯ ವಿರುದ್ಧ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಬಂತು. ಸೊ 1970 ಈ ಇಷ್ಟೆಲ್ಲ ಔಷಧಿಗಳನ್ನು ಕಂಡುಹಿಡಿದ ಮೇಲೆ ಒಂದು ಕಾಂಬಿನೇಷನ್ ಮಲ್ಟಿ ಡ್ರಗ್ ಥೆರಪಿ, ಮಲ್ಟಿ ಡ್ರಗ್ ಟ್ರೀಟ್ಮೆಂಟ್ ಅಂದರೆ ಸುಮಾರು 2, 3, 4 ಮಾತ್ರೆಗಳನ್ನು ಈ ಔಷಧಿ ಈ ರೋಗದ ವಿರುದ್ಧ ಉಪಯೋಗ ಮಾಡಲಿಕ್ಕೆ ಪ್ರಾರಂಭಿಸಿದರು. ಸೊ ಇದರಿಂದ ಏನಾಯಿತು ಅಂದರೆ ಈ ರೋಗ ರೆಸಿಸ್ಟೆನ್ಸ್ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಕಡಿಮೆ ಆಯಿತು, ಮತ್ತು ರೋಗವನ್ನು ಕ್ಯೂರ್ ಮಾಡೋದು ಕೂಡ ನಮ್ಮ ಸಂಖ್ಯೆಗಳು ಜಾಸ್ತಿ ಆದವು. ಸೊ ಇದಕ್ಕಿಂತ ಮುಂಚೆ ಏನಿತ್ತು ಅಂದರೆ 1943 ಮುಂಚೆ ಓನ್ಲಿ ವಿ ಹ್ಯಾಡ್ ದಟ್ ಸ್ಯಾನಿಟೋರಿಯಂ ಅಪ್ರೋಚ್, ಅಂದರೆ ಸಪೋರ್ಟಿವ್ ಟ್ರೀಟ್ಮೆಂಟ್. ತಮಗೆಲ್ಲ ಗೊತ್ತಿರಬಹುದು TB ಸ್ಯಾನಿಟೋರಿಯಂ, ತಾವು ಕೇಳಿರಬಹುದು. ಸೊ ಈ ಸ್ಯಾನಿಟೋರಿಯಂಗಳನ್ನು ಹಿಲ್ಲಿ ಏರಿಯಾದಲ್ಲಿ ರೂರಲ್ ಏರಿಯಾದಲ್ಲಿ ಇಡ್ತಿದ್ರು. ಏನಂದರೆ ಪೇಷಂಟ್ಗಳನ್ನು ಅಲ್ಲಿ ಕಳಿಸೋದು, ಕಳಿಸೋದ್ರಿಂದ ಐಸೋಲೇಷನ್ ಕೂಡ ಮಾಡಿದಾಗತ್ತೆ, ಆಮೇಲೆ ಗಾಳಿ ಬೆಳಕು ಕ್ರಾಸ್ ವೆಂಟಿಲೇಷನ್, ಆಮೇಲೆ ರೆಸ್ಟ್ ಪೇಷಂಟ್ಸ್ಗಳಿಗೆ ಮತ್ತು ಸರಿಯಾದ ಸತ್ವಯುತ ಆಹಾರ ಕೊಡೋದು, ಹೀಗೆಲ್ಲ TB ಸ್ಯಾನಿಟೋರಿಯಂದು ಒಂದು ಉದ್ದೇಶವಾಗಿತ್ತು. ಟ್ರೀಟ್ಮೆಂಟ್ ಇರಲಿಲ್ಲ. ಸೊ 1943 ಏನಾಯಿತು, TBಗೆ ಒಂದೊಂದಾಗಿ ಮಾತ್ರೆಗಳನ್ನು ಕಂಡುಹಿಡಿದ್ರು, ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದರು. ಆಮೇಲೆ ನೀವು ಭಾರತದ ಬಗ್ಗೆ ಕೇಳಿದಿರಿ. ಸೊ ಭಾರತದಲ್ಲಿ ಕೂಡ 1948 ಟ್ಯುಬರ್ಕುಲರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನೋದಂತು ಎಸ್ಟಾಬ್ಲಿಷ್ ಆಯಿತು. ಸೊ 1951 ನಾವು BCG ವ್ಯಾಕ್ಸಿನೇಷನ್ ಅನ್ನು ಪ್ರಾರಂಭ ಮಾಡಿದ್ವಿ. BCG ವ್ಯಾಕ್ಸಿನೇಷನ್ ಪ್ರಾರಂಭ ಮಾಡಿದ್ವಿ, ಆದರೆ ಇದರಿಂದ ರೋಗ ಗುಣವಾಗಲಿಲ್ಲ. ತಾವು ನನಗೆ ಒಂದು ಕ್ವೆಶನ್ ಕೇಳ್ಬೋದು, ಈಗೂ ಕೂಡ ನಾವು ಮಕ್ಕಳಿಗೆ BCG ವ್ಯಾಕ್ಸಿನೇಷನ್ ಕೊಡ್ತೀವಿ. ಸೊ BCG ವ್ಯಾಕ್ಸಿನೇಷನ್ ಇಂದ ರೋಗ ಗುಣ ಆಗಂಗಿಲ್ಲ, ಬಟ್ ಮಕ್ಕಳಲ್ಲಿ ನಾವು ಇದನ್ನ ಏನು ಕೊಡ್ತಾ ಇದೀವಲ್ಲ, ಇದಕ್ಕೆ ಸಿವಿಯರ್ ಫಾರ್ಮ್ ಆಫ್ ಟ್ಯುಬರ್ಕುಲೋಸಿಸ್ ಅಂದರೆ ಕಠಿಣವಾದಂಥ TB ರೋಗ, ಸಪೋಸ್ ಬ್ರೈನಲ್ಲಿ TB ಬರ್ಬೋದು. ಸೊ ಇಂಥ ರೋಗಗಳು ಕಡಿಮೆ ಆಗೋ ಹಾಗೆ, ಕಡಿಮೆ ಆಗಲಿಕ್ಕೆ ನಾವು ಮಕ್ಕಳಿಗೆ ಈ BCG ವ್ಯಾಕ್ಸಿನೇಷನ್ನ ಕೊಡ್ತೀವಿ. ಸೊ 1955 ಏನಾಯಿತು, NTP ಅಂದರೆ ನ್ಯಾಷನಲ್ ಟ್ಯುಬರ್ಕುಲೋಸಿಸ್ ಪ್ರೋಗ್ರಾಮನ್ನು ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಅಂತೇಳಿ ಪ್ರಾರಂಭ ಮಾಡಿದರು. ದೆನ್ 1993 ಡಾಟ್ಸ್ ಶುರುವಾಯಿತು. ದೆನ್ 1997 ಇದಕ್ಕೆ ಹೊಸ ಹೆಸರು ಕೊಟ್ಟರು RNTCP, ರಿವೈಸ್ಡ್ ನ್ಯಾಷನಲ್ ಟ್ಯುಬರ್ಕುಲೋಸಿಸ್ ಪ್ರೋಗ್ರಾಮ್. ಇದರಲ್ಲಿ ಡಾಟ್ಸ್ ಅನ್ನು ಇಂಡಿಯಾ ತುಂಬ, ಭಾರತದ ತುಂಬ ಇದನ್ನು ಶುರು ಮಾಡಿದರು. ಆಮೇಲೆ 2017 ನೀಕ್ಷಯ, ಇಟ್ಸ್ ದ ಇಲೆಕ್ಟ್ರಾನಿಕ್ ರಿಪೋರ್ಟಿಂಗ್ ಆಫ್ TB ಪೇಷಂಟ್ಸ್ ಆ್ಯಂಡ್ ಮಾನಿಟರಿಂಗ್ ಎಲೆಕ್ಟ್ರಾನಿಕಲಿ TB ಪೇಷಂಟ್ಸ್ ಅನ್ನೋದು ಶುರುವಾಯಿತು. ಅವಾಗಲೇ TB ಈಸ್ ಅ ನೋಟಿಫೈಯಬಲ್ ಡಿಸೀಸ್, ಅಂದರೆ ಪ್ರೈವೇಟ್ ಪ್ರಾಕ್ಟೀಸ್ನರ್ಸ್ ಆಗಲಿ ಬೇರೆ ಯಾರಾದರೂ TB ರೋಗಿಗಳು ತಮ್ಮ ಹತ್ರ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನು ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡಬೇಕು ಅನ್ನೋದು ಪ್ರಾರಂಭ ಆಯಿತು. ಆಮೇಲೆ 2018 ನಾನೇನು ಇದು TB ರೋಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಇದನ್ನು ಇದು ಡಯಾಗ್ನೋಸ್ ಮಾಡೋದು, ಡಿಟೆಕ್ಟ್ ಮಾಡೋದು. ಆವಾಗ ಏನಿತ್ತು, ಬರೀ ನಾವು ಎಕ್ಸ್ರೇ ಮುಖಾಂತರ ಅಥವಾ ಸ್ಪೂಟಮ್ ಕಫ ತಪಾಸಣೆ ಮಾಡೋ ಮುಖಾಂತರ ನಾವು ಇದನ್ನ ಮಾಡ್ತಾ ಇದ್ವಿ. ಆಮೇಲೆ 2012 or 2018 ನಂತರ NTEP ಏನು ಬಂತು, ಎಲಿಮಿನೇಷನ್ ಅಂತ ಏನು ನಾವು ಕರೆದ್ವಿ. ಆವಾಗ ನಾವು ಇದನ್ನ ಮೊಲೆಕ್ಯುಲಾರ್ ಟೆಸ್ಟಿಂಗ್ ಅಂದರೆ ಕಫ ತಪಾಸಣೆ ಮಾಡುವಲ್ಲಿ ಮೊದಲು ನಾವು ರಾಬರ್ಟ್ ಕಾಕ್ ಏನು ಮಾಡಿದ್ರು, ಬ್ಯಾಕ್ಟೀರಿಯಾ ಕಂಡುಹಿಡಿದಿದ್ರು. ಆದರೆ ಈ ಮೊಲೆಕ್ಯುಲಾರ್ ಟೆಸ್ಟಿಂಗ್ ಏನು ಹೇಳ್ತೀವಿ, ಜೀನ್ ಎಕ್ಸ್ಪರ್ಟ್ ಅಂತ ನಮ್ಮಲ್ಲಿ ಮಷೀನ್ಸ್ ಇರುತ್ತೆ. ಸೊ ಅದು ಈ ರೋಗಾಣುವಿನ ನ್ಯೂಕ್ಲಿಯಿಕ್ ಆಸಿಡನ್ನು ಪತ್ತೆ ಹಚ್ತದೆ. ಸೊ ದಟ್ ಈಸ್ ವೆರಿ ಫಾಸ್ಟ್, ತುಂಬ ಶೀಘ್ರವಾಗಿ ನಾವು TB ರೋಗವನ್ನು ಪತ್ತೆ ಹಚ್ಚಬಹುದು. ಇದರ ಜೊತೆಗೆ ಏನು ಹೇಳ್ತೀವಿ, ರೆಸಿಸ್ಟೆನ್ಸ್ ಪ್ಯಾಟರ್ನ್, ಇನ್ನೂ ಕೂಡ TB ರೋಗಾಣು ಕೆಲವೊಂದು ಔಷಧಿಗಳಿಗೆ ಪ್ರತಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತದೆ. ಆಮೇಲೆ ಅದು ರೆಸಿಸ್ಟೆನ್ಸ್ ಪ್ಯಾಟರ್ನ್ ಅಂತ ನಾವು ಹೇಳ್ತೀವಿ, ಅಂದರೆ ಆ ಮಾತ್ರೆ ಕೊಟ್ಟರೆ TB ರೋಗ ಅಂಥವರಿಗೆ ಗುಣ ಆಗಂಗಿಲ್ಲ. ಸೊ ಅದನ್ನು ಕೂಡ ನಾವು ಈ ಮೊಲೆಕ್ಯುಲಾರ್ ಟೆಸ್ಟಿಂಗಿಂದ ಪತ್ತೆ ಹಚ್ಚಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಯಾವ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಇದೆ ಅದಕ್ಕೆ ತಕ್ಕಂಗೆ ನಾವು ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ವಿ. ಸೊ 2022 ಅದು ಏನು ನಮಗೆ ಎಂಫ್ಯಾಸಿಸ್ ಏನಿದೆ, ಮೊಲೆಕ್ಯುಲಾರ್ ಟೆಸ್ಟಿಂಗ್, ಡ್ರಗ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ಸ್, ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಮತ್ತು ನ್ಯೂಟ್ರಿಷನಲ್ ಆ್ಯಂಡ್ ಸೋಷಿಯಲ್ ಸಪೋರ್ಟ್ ಅಂತ ನಾವು TB ಬಗ್ಗೆ ಹೋರಾಡ್ತಾ ಇದ್ದೀವಿ. ಸೊ ಡಿಟೆಕ್ಟ್, ಡಯಾಗ್ನೋಸ್, ಟ್ರೀಟ್, ಪ್ರಿವೆಂಟ್ ಆ್ಯಂಡ್ ಸಪೋರ್ಟ್, ಇದು ನಮ್ಮ ಈಗಿನ ಉದ್ದೇಶ.
0: ವಿವರವಾಗಿ ಇತಿಹಾಸದ ಬಗ್ಗೆ ತಾವು ತಿಳಿಸಿಕೊಟ್ರೆ ಡಾಕ್ಟರ್ ಮೇಡಮ್, ಅಂತಹ ಸಂದರ್ಭದಲ್ಲಿ ಕ್ಷಯರೋಗ ಎಂದ್ರೇನು?
1: ಕ್ಷಯರೋಗ ಒಂದು ಸಾಂಕ್ರಾಮಿಕ ರೋಗ, ಇದು ಬ್ಯಾಕ್ಟೀರಿಯಾದಿಂದ ಬರೋದು. ಸೊ ಗಾಳಿಯ ಮುಖಾಂತರ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತದೆ. ಸೊ ಕ್ಷಯರೋಗ ಇರುವಂತ

0: ಸೇರಿದ ಮೇಲೆ ಅದು ಎಲ್ಲರಿಗೂ ಇದು ಇನ್ಫೆಕ್ಷನ್ ಇದ್ದುದು ರೋಗವಾಗಿ ಪರಿವರ್ತನೆ ಹೊಂದಂಗಿಲ್ಲ. ಸೊ ಈ ರೋಗವಾಗಿ ಪರಿವರ್ತನೆ ಹೊಂದಲಿಕ್ಕೆ ಮೂರು ವಿಷಯಗಳಿರ್ತದೆ. ಒಂದು, ಎಷ್ಟು ಸಮಯದವರೆಗೆ ಆ ವ್ಯಕ್ತಿ ಆ ರೋಗಿಯ ಸಂಪರ್ಕದಲ್ಲಿ ಇದ್ರು, ಆಮೇಲೆ ಆ ಬ್ಯಾಕ್ಟೀರಿಯಾ ರೋಗಾಣುದ ತೀವ್ರತೆ ಎಷ್ಟಿತ್ತು, ಮತ್ತು ಆರೋಗ್ಯವಂತ ವ್ಯಕ್ತಿ ಏನು ಈ ರೋಗಾಣುವನ್ನು ತನ್ನ ಉಸಿರಾಡಿದ ಮುಖಾಂತರ ಒಳಗೆ ತಗೊಂಡಿರ್ತಾರೆ, ಅವರ ರೋಗ ನಿರೋಧಕ ಶಕ್ತಿ ಎಷ್ಟಿದೆ. ಸೊ ಭಾರತದಲ್ಲಿ ಹಾಗೆ ನೋಡಿದರೆ ಶೇಕಡಾ 1.3% 1/3 ಆಫ್ ದ ಪೀಪಲ್ ಆಫ್ ಇಂಡಿಯಾ ಆಲ್ರೆಡಿ ಹ್ಯಾವ್ ದಿಸ್ ಇನ್ಫೆಕ್ಷನ್ ಇನ್ ದೇರ್ ಬಾಡೀಸ್, ಬಟ್ ದೇ ಆರ್ ನಾಟ್ ಸಫರಿಂಗ್ ವಿತ್ ದ ಡಿಸೀಸ್. ಯಾಕಂದರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಇನ್ನೂ ಇದೆ. ಸೊ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿದ್ದರೆ ಈ ಬ್ಯಾಕ್ಟೀರಿಯಾ ನಮ್ಮ ಲಂಗ್ಸ್ ಅಥವಾ ಬ್ಲಡ್ ಅಥವಾ ಲಿಂಫ್ ನೋಡ್ ಎಲ್ಲಿ ಹೋಗಿ ಸೇರ್ತದೆ ಅಲ್ಲಿ ಒಂದು ಗ್ರ್ಯಾನ್ಯುಲೋಮಾ ಥರ ಆಗಿ ಕೂತ್ಕೊಳ್ತದೆ. ಅಲ್ಲಿ ಈ ಬ್ಯಾಕ್ಟೀರಿಯಾ ಡಿವೈಡ್ ಆಗಂಗಿಲ್ಲ. ಸೊ ಒಂದು ಸರಿ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಬ್ಯಾಕ್ಟೀರಿಯಾ ಎಲ್ಲಿರ್ತದೆ ಅಲ್ಲಿ ಡಿವೈಡ್ ಆಗಲಿಕ್ಕೆ ಪ್ರಾರಂಭವಾಗಿ ಅವರಿಗೆ ಡಿಸೀಸ್ ಬರಬಹುದು, ರೋಗ ಬರಬಹುದು. ಸೊ 90%ಅಲ್ಲಿ ಇನ್ಫೆಕ್ಷನ್ ಇರುತ್ತದೆ. ಸೊ 90% ಜನರಲ್ಲಿ ಡ್ಯೂರಿಂಗ್ ದೇಯರ್ ಲೈಫ್ ಟೈಮ್ 10% ದೇ ಕ್ಯಾನ್ ಡೆವಲಪ್ ದ ಡಿಸೀಸ್ ಆರೋಗ್ಯವಂತ ವ್ಯಕ್ತಿ. ಬಟ್ ಇನ್ ಸಮ್ ಪೇಷಂಟ್ಸ್ ಲೈಕ್ ಕೋಮಾರ್ಬಿಡ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಸಪೋಸ್ ಡಯಾಬಿಟಿಸ್ ಇರ್ಬೋದು, ಡಯಾಬಿಟಿಕ್ಸ್ ಅದರಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಕೆಲವು ಬೇರೆ ಕ್ಯಾನ್ಸರ್ ಪೇಷಂಟ್ಸು, ಆಮೇಲೆ ಪೇಷಂಟ್ಸು ಡಯಾಲಿಸಿಸ್ ಮೇಲೆ ಇರುವಂಥವರು, ಇಂಥವ್ರಿಗೆಲ್ಲ 1 ವರ್ಷದಲ್ಲಿ ಜಾಸ್ತಿ ಕ್ಷಯರೋಗ ಬರಬಹುದು. ಇಟ್ ಇಸ್ 20% ವೀಕೆನ್ಸಿ. ಬಟ್ ಎಚ್ ಐ ವಿ ಇರೋವರಲ್ಲಿ, ಎಚ್ ಐ ವಿಯಿಂದ ಏನು ಬಳಲ್ತಾ ಇರ್ತಾರಲ್ಲ ಅವರಲ್ಲಿ 1 ವರ್ಷಕ್ಕೆ 10%, ನೆಕ್ಸ್ಟ್ ವರ್ಷಕ್ಕೆ ಮತ್ತೆ 10%, ಹೀಗೆ ಚಾನ್ಸಸ್ ಇರ್ತದೆ.
1: ಡಾಕ್ಟರ್ ಮೇಡಮ್, ತಾವು ಇದರ ಬಗ್ಗೆ ಕಾರಣ ಏನು ಕ್ಷಯರೋಗ ಎಲ್ಲ ವಿವರವಾಗಿ ತಿಳಿಸಿದ್ರೆ ಕೆಲವು ಲಕ್ಷಣಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಾರಂಭಿಕ ಲಕ್ಷಣ, ತೀವ್ರವಾದ ಲಕ್ಷಣ.
0: ಪ್ರಾರಂಭಿಕ ಲಕ್ಷಣ ಮುಖ್ಯವಾಗಿ ನಾವು ಇಲ್ಲಿವರೆಗೆ ಏನು ಹೇಳ್ತಾ ಇದ್ವಿ ಅಂದರೆ 4 ಲಕ್ಷಣಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 1-2 ವಾರಕ್ಕಿಂತ ಜಾಸ್ತಿ ಇರುವ ಕೆಮ್ಮು, ಕಂಟಿನ್ಯೂಸ್ ಕೆಮ್ಮು ಅಂತ ಹೇಳ್ತೀವಿ, ಓಕೆ, ನಿರಂತರವಾದ ಕೆಮ್ಮು 2 ವಾರಕ್ಕಿಂತ ಜಾಸ್ತಿ, 2 ವಾರಕ್ಕಿಂತ ಜಾಸ್ತಿ ಜ್ವರ, ಓಕೆ. ಆಮೇಲೆ ನೈಟ್ ಸ್ವೆಟಿಂಗ್ ಅಂದರೆ ರಾತ್ರಿ ಸಮಯದಲ್ಲಿ ಬೆವರುವುದು, ತೂಕದಲ್ಲಿ ಇಳಿತ, ಯಾವುದೇ ಕಾರಣಗಳಿಲ್ಲದೆ, ಸಪೋಸ್ ಡಯಟಿಂಗ್ ಅದು ಎಲ್ಲ ಏನೂ ಇಲ್ಲದೆ, ಯಾವುದೇ ಕಾರಣಗಳಿಲ್ಲದೆ ತೂಕದಲ್ಲಿ ಇಳಿತ ಆಗುವುದು ಒಂದು. ಮತ್ತೆ ಮಕ್ಕಳಲ್ಲಿ ತೂಕದಲ್ಲಿ ಇಳಿತ ಆಗೋದ್ರ ಜೊತೆಗೆ ಅಥವಾ 5% ಆಫ್ ದ ಬಾಡಿ ವೇಟ್ ಲಾಸ್ ಇನ್ 1 month ವಿದೌಟ್ ಎನಿ ರೀಸನ್ಸ್. ಇದರ ಜೊತೆಗೆ ಬ್ಲಡ್ ಇನ್ ಸ್ಪೂಟಮ್ ಇರಬಹುದು, ಕಫದಲ್ಲಿ ರಕ್ತ ಬೀಳ್ತಾ ಇರಬಹುದು, ಚೆಸ್ಟ್ ಪೇನ್ ಬರಬಹುದು, ಆಮೇಲೆ ಶಾರ್ಟ್ನೆಸ್ ಆಫ್ ಬ್ರೆತ್, ನಡೆದರೆ ಆಯಾಸ ಆಗೋದು, ಫಟೀಗ್, ದಣಿವಾಗೋದು, ಬೇಗನೆ ದಣಿವಾಗೋದು, ವೇಟ್ ಲಾಸ್, ಲಾಸ್ ಆಫ್ ಅಪೆಟೈಟ್, ಹಸಿವಾಗದೆ ಇರುವುದು, ಆಮೇಲೆ ನೆಕ್ಕಲ್ಲಿ ಕುತ್ತಿಗೆಯಲ್ಲಿ ಗಂಟುಗಳಾಗುವುದು, ಲಿಂಫ್ ನೋಡ್ಸ್ ಅಂತ ನಾವು ಹೇಳ್ತೀವಿ ಅದನ್ನು, ದೆನ್ ಬೇರೆ ಯಾವುದೇ ದೇಹದ ಭಾಗದಲ್ಲಿ ಗಂಟುಗಳಾಗುವುದು ಕೂಡ ಈ ರೋಗದ ಲಕ್ಷಣಗಳು.
1: ಸಾಮಾನ್ಯವಾಗಿ ಕ್ಷಯರೋಗ ಅಂದ ತಕ್ಷಣ ದೃಶ್ಯ ಕಣ್ಮುಂದೆ ಬರುವುದು ಕೆಮ್ಮುದು ಅಂತ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ದೇಹದ ಯಾವೆಲ್ಲ ಭಾಗಕ್ಕೆ ಟಿಬಿ ಸ್ಪ್ರೆಡ್ ಆಗಬಹುದು? ತಾವು ತಮ್ಮ ಇತಿಹಾಸದ ಉತ್ತರದಲ್ಲಿ ಬ್ರೈನ್ ಗೆ ಟಿಬಿ ಅಂತ
0: ಹೇಳಿದ್ರು. ಸೊ 2 ಪ್ರಕಾರದ ಟಿಬಿ, 1 ಪಲ್ಮನರಿ ಟಿಬಿ, ಪಲ್ಮನರಿ ಅಂದ್ರೆ ಫುಪ್ಪುಸ, ಲಂಗ್ಸ್ ಗೆ ಬರೋದು ಟಿಬಿ. ಸೊ ಇನ್ಫೆಕ್ಷನ್ ಏನಾಗುತ್ತೆ, ಅದು ಲಂಗ್ಸ್ ಅಲ್ಲಿ ಇರಬಹುದು ಮೊದಲು, ಅಂದ್ರೆ ಬ್ಯಾಕ್ಟೀರಿಯಾ ದೇಹವನ್ನು ಪ್ರವೇಶಿಸಿದಾಗ ಮೊದಲು ಲಂಗ್ಸ್ ಅಲ್ಲಿ ಇರಬಹುದು ಫುಪ್ಪುಸದಲ್ಲಿ, ಅಥವಾ ಲಂಗ್ಸ್ ಇಂದ ರಕ್ತದ ಮುಖಾಂತರ ಅಥವಾ ಲಿಂಫ್ ನೋಡ್ ಮುಖಾಂತರ ಬೇರೆ ಯಾವುದೇ ಭಾಗದಲ್ಲೂ ಹೋಗಿ ಕುಳಿತ್ಕೋಬಹುದು. ಸೊ ಲಂಗ್ಸ್ಗೆ ಡಿಸೀಸ್ ಆದರೆ, ಅಲ್ಲಿ ಬ್ಯಾಕ್ಟೀರಿಯಾ ಡಿವೈಡ್ ಆಗಿ ಡಿಸೀಸ್ ಆದರೆ ನಾವು ಅದಕ್ಕೆ ಪಲ್ಮನರಿ ಟಿಬಿ ಅಂತ ಹೇಳ್ತೀವಿ. ಲಂಗ್ಸ್ ಬಿಟ್ಟು ದೇಹದ ಯಾವುದೇ ಭಾಗದಲ್ಲಿ ಟಿಬಿ ಆದರೆ ಅದಕ್ಕೆ ನಾವು ಎಕ್ಸ್ಟ್ರಾ ಪಲ್ಮನರಿ ಅಂತ ಹೇಳ್ತೀವಿ. ಸೊ ಎಕ್ಸ್ಟ್ರಾ ಪಲ್ಮನರಿ ಮಾನವ ದೇಹದ ಯಾವುದೇ ಅಂಗಕ್ಕೆ ಆಗಬಹುದು ಎಕ್ಸೆಪ್ಟ್ ಹೇರ್. ಕೂದಲನ್ನು ಬಿಟ್ಟರೆ ಬ್ರೈನ್, ಕಣ್ಣು, ಸ್ಕಿನ್, ಹಾರ್ಟ್, ಕಿಡ್ನೀಸ್, ಇಂಟೆಸ್ಟೈನ್, ಯಾವುದೇ ಭಾಗಗಳಿಗೆ, ಬೋನ್ಸ್ ಟಿಬಿ ಆಗಬಹುದು ಎಕ್ಸೆಪ್ಟ್ ಹೇರ್.
1: ಅಂತ ಸಂದರ್ಭದಲ್ಲಿ ಪ್ರಶ್ನೆ ಅಬೌಟ್ ಚಿಕಿತ್ಸೆ, ಟ್ರೀಟ್ಮೆಂಟ್ಗಳ ವಿಧಾನ, ಡ್ಯೂರೇಷನ್, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ವಿ ಕ್ಯಾನ್ ಟ್ರೀಟ್ ಟಿಬಿ, ವಿ ಕ್ಯಾನ್ ಆಲ್ಸೋ ಕ್ಯೂರ್ ಟಿಬಿ, ಓಕೆ. ಎಲ್ಲ ತರಹದ ಔಷಧಿಗಳು ಸರ್ಕಾರದಲ್ಲಿ ಇವೆ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳಿದೆ, ಇದು ಎಲ್ಲರಿಗೂ ಫ್ರೀ ಆಗಿ ಇದೆ, ಒಂದು ಮೊದಲನೇ ಮಾತು. ಸೊ ನಾನು ಈಗಾಗಲೇ ಹೇಳಿದೆ ಟಿಬಿಯಲ್ಲಿ ಅಗೇನ್ 2 ವಿಧ, 1 ಡ್ರಗ್ ಸೆನ್ಸಿಟಿವ್ ಟಿಬಿ, ಇನ್ನೊಂದು ಡ್ರಗ್ ರೆಸಿಸ್ಟೆಂಟ್ ಟಿಬಿ. ಡ್ರಗ್ ಸೆನ್ಸಿಟಿವ್ ಟಿಬಿಯಲ್ಲಿ ನಾವೇನು 4 ಮಾತ್ರೆ ಕೊಡ್ತೀವಿ, INH, ರಿಫ್ಯಾಂಪಿಸಿನ್, ಪೈರಜಿನಮೈಡ್ ಮತ್ತು ಇಥಾಂಬುಟಾಲ್, ಈ 4

0: ನಾಲ್ಕು ಮಾತ್ರೆಗಳು. ಈ ನಾಲ್ಕು ಮಾತ್ರೆಗಳಿಗೆ ಆ ರೋಗ ಗುಣ. ಸೊ ಮೊದಲು 2 ತಿಂಗಳು ಅದಕ್ಕೆ ನಾವು ಇಂಟೆನ್ಸಿವ್ ಫೇಸ್ ಅಂತ ಕರಿತೀವಿ. ಈ 4 ಮಾತ್ರೆಗಳನ್ನು ನಾವು ಕೊಡ್ತೀವಿ. ನಂತರ 4 ತಿಂಗಳು ಏನಿದೆ 3 ಮಾತ್ರೆಗಳನ್ನು ಕೊಡ್ತೀವಿ. ಇಲ್ಲಿ ಪೈರಾಸಿನಮೈಡ್ ತೆಗಿದೀವಿ, INS, ರಿಫ್ಯಾಂಪ್ಸಿನ್ ಮತ್ತು ಇಥಾಂಪುಟಾಲ್. ಇದು ಡ್ರಗ್ ಸೆನ್ಸಿಟಿವ್ ಟಿಬಿಗೆ ಆಯಿತು. ಡ್ರಗ್ ರೆಸಿಸ್ಟೆಂಟ್ ಟಿಬಿಯಲ್ಲಿ ಆ ರೋಗಿ ಯಾವ ಔಷಧಿಗೆ ರೆಸಿಸ್ಟೆಂಟ್ ಇದ್ದಾರೆ ಅನ್ನೋ ಪ್ಯಾಟರ್ನನ್ನು ನಾವು ಈಗ ಮೊಲೆಕ್ಯುಲಾರ್ ಟೆಸ್ಟಿಂಗ್ ಇಂದ ಕಂಡುಹಿಡಿತಾ ಇದ್ದೀವಿ ಅಂತ ಹೇಳಿದೆ. ಸೊ ಅದಕ್ಕೆ ತಕ್ಕಂಗೆ ನಾವು ಔಷಧಿಯನ್ನು ಹೊಂದಿಸ್ಕೊಂಡು ಆ ಡ್ರಗ್ ರೆಸಿಸ್ಟೆಂಟ್ ಟಿಬಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ ಹೊಸದಾಗಿ ಮಾತ್ರೆಗಳನ್ನು ಮತ್ತೆ 2022 ನಂತರ ಕಂಡುಹಿಡಿದಿದ್ದಾರೆ. ಅದಕ್ಕೆ ಬಿಪಾಲ್ ಎಂ ರೆಜಿಮನ್ ಅಂತ ಕರಿತೀವಿ. ಅದನ್ನು 6 ತಿಂಗಳು ನಾವು ಟಿಬಿ ರೋಗಿಗೆ, ರೆಸಿಸ್ಟೆಂಟ್ ಟಿಬಿ ರೋಗಿಗೆ ಕೊಡಬಹುದು. ಮತ್ತು ಇದರ ಅಡ್ಡ ಪರಿಣಾಮಗಳು ಕೂಡ ಇರುತ್ತೆ. ಸೊ ಅಡ್ಡ ಪರಿಣಾಮಗಳು ಜಾಸ್ತಿ ಆದ ವ್ಯಕ್ತಿಗೆ ಜಾಸ್ತಿ ಆದರೆ ಅದಕ್ಕೆ ಮತ್ತೆ ನಾವು ಬೇರೆ ಮಾತ್ರೆಗಳನ್ನು ಕೂಡ ಕೊಡಬಹುದು. ಸೊ ಸಾಮಾನ್ಯವಾಗಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ 6 ತಿಂಗಳಿಂದ 9 ತಿಂಗಳವರೆಗೆ, 1 ವರ್ಷದವರೆಗೆ, 18 ತಿಂಗಳವರೆಗೂ ಕೂಡ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಸೊ ಕೆಲವು ಸಂದರ್ಭಗಳಲ್ಲಿ ಈಗ ಟಿಬಿ ಮೆನಿಂಜೈಟಿಸ್ ಬ್ರೈನ್ಗೆ ಟಿಬಿ ಆದಾಗ ಅಥವಾ ಬೋನ್ ಟಿಬಿ ಆದಾಗ, ಎಲುಬಿಗೆ ಟಿಬಿ ಆದಾಗ ಈ ಟ್ರೀಟ್ಮೆಂಟ್ ಅನ್ನು ನಾವು ಜಾಸ್ತಿ ತಿಂಗಳವರೆಗೆ ಕೊಡ್ತೀವಿ. ಬಟ್ ವಿ ಕ್ಯಾನ್ ಕ್ಯೂರ್ ಟಿಬಿ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದು ವಿಶೇಷ ಕಾರ್ಯಕ್ರಮ. ಇವತ್ತಿನ ವಿಷಯ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಡಿಸ್ಟ್ರಿಕ್ಟ್ ಟಿಬಿ ಆಫೀಸರ್ ಹಾಗೂ HIV ಏಡ್ಸ್ ಕಂಟ್ರೋಲ್ ಆಫೀಸರ್ ಆದ ಡಾಕ್ಟರ್ ಚಾಂದ್ನಿ ಗೌಸ್ ಖಾನ್ ದೇವಡಿ ಅವರು. ಡಾಕ್ಟರ್ ಮೇಡಮ್, ವಿವರವಾಗಿ ಕ್ಷಯ ರೋಗದ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಇದು ಮಕ್ಕಳಲ್ಲಿಯೂ ಕಂಡು ಬರುತ್ತಾ ಹಾಗೂ ಯಾವ ವಯೋಮಾನದವರಲ್ಲಿ ಈ ಕ್ಷಯ ರೋಗ ಜಾಸ್ತಿ ಕಂಡು ಬರುತ್ತೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಎಲ್ಲರಲ್ಲೂ ಕಂಡು ಬರ್ತದೆ. ಸೊ ಮಕ್ಕಳಲ್ಲಿ ಅಂದರೆ ನಾವು 0 to 14 years ಅಂತ ಟಿಬಿಯಲ್ಲಿ ತಗೊಳ್ತೀವಿ. ಅದಕ್ಕೆ ನಾವು ಪೀಡಿಯಾಟ್ರಿಕ್ ಟಿಬಿ ಅಂತ ಹೇಳ್ತೀವಿ. ಸೊ ಮಕ್ಕಳಲ್ಲಿ ಯಾವಾಗ ಸಾಮಾನ್ಯವಾಗಿ ಕಂಡು ಬರ್ತದೆ ಅಂದರೆ ತಂದೆ ತಾಯಿಗೆ ಟಿಬಿ ಇದ್ದಾಗ, ಮನೆಯಲ್ಲಿ ಬೇರೆ ಮೆಂಬರ್ಸ್ಗೆ ಟಿಬಿ ಇದ್ದಾಗ ಮಕ್ಕಳಲ್ಲೂ ಟಿಬಿ ಬರ್ಬೋದು. ಸೊ ಇಂಡಿಯನ್ ಎವ್ರೇಜ್ ನಾವು ನೋಡಬೇಕಂದ್ರೆ ಇಟ್ ಇಸ್ 10 to 12% ಮಕ್ಕಳಲ್ಲಿ ಕಂಡು ಬರ್ತದೆ. ಬೆಳಗಾವಿಯಲ್ಲಿ ಆಟ್ ಪ್ರೆಸೆಂಟ್ ಇಟ್ ಇಸ್ 7% ಆಫ್ ದ ಟೋಟಲ್ ಟಿಬಿ ಕೇಸಸ್.
1: ಕಟ್ಟುಕತೆಗಳು, ಮಿತ್ಸ್ ಈ ಒಂದು ರೋಗದ ಕುರಿತು ಯಾವೆಲ್ಲ ಇದೆ, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಕಟ್ಟುಕತೆಗಳು ಅಂದರೆ ಇಟ್ ಇಸ್ ಅ ಸ್ಟಿಗ್ಮಾ, ದೇರ್ ಇಸ್ ಸ್ಟಿಲ್ ಸ್ಟಿಗ್ಮಾ ಅಸೋಸಿಯೇಟೆಡ್ ವಿತ್ ದಿಸ್, ಇಸ್ ಇನ್ನೂ ಕಳಂಕ ಹೆದರಿಕೆ ಎಲ್ಲ ಇದೆ. ಈಗಲೂ ಹೇಳ್ತಾರೆ ಏನೋ ಶಾಪದಿಂದ ಬಂದಿರಬಹುದು, ಕರ್ಸ್, ಇಟ್ ಇಸ್ ಬಿಕಾಸ್ ಆಫ್ ಸಮ್ ಕರ್ಸ್, ಇಟ್ ಬಿಕಾಸ್ ಆಫ್ ಸಮ್ ಬ್ಯಾಡ್ ಕ್ಯಾರೆಕ್ಟರ್, ಈಗೆಲ್ಲ ಹೇಳ್ತಾರೆ. ಬಟ್ ಇಟ್ ಇಸ್ ನಾಟ್ ಸೋ. ಇಟ್ ಇಸ್ ಅನ್ ಇನ್ಫೆಕ್ಷಿಯಸ್ ಡಿಸೀಸ್, ಸಾಂಕ್ರಾಮಿಕ ರೋಗ, ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಮ್ಯಾನ್ ಇಸ್ ದ ಮೋಸ್ಟ್ ಕಾಮನ್ ಹೋಸ್ಟ್. ಸೊ ಪಕ್ಷಿಗಳಲ್ಲೂ ಕಂಡು ಬರ್ಬೋದು, ಆಮೇಲೆ ಜಾನುವಾರುಗಳಲ್ಲೂ ಕೂಡ ಇದು ಇರ್ತದೆ. ಸೊ ಆದರೆ ಮೇನ್ ಆಗಿ ಇಟ್ ಸ್ಪ್ರೆಡ್ಸ್ ಫ್ರಮ್ 1 person to another person. ಸೊ ಇದನ್ನು ನಾವು ಡಿಟೆಕ್ಟ್ ಮಾಡ್ಬೋದು, ಡಯಾಗ್ನೋಸ್ ಮಾಡ್ಬೋದು, ಪೇಷೆಂಟನ್ನು ಕ್ಯೂರ್ ಮಾಡ್ಬೋದು, ಮತ್ತು ಅವರಿಂದ ಇನ್ನೊಬ್ಬರಿಗೆ ಟಿಬಿ ಬರಬಾರ್ದಂಗೂ ಕೂಡ ನಮ್ಮಲ್ಲಿ ಈಗ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಟಿಬಿ ಪ್ರಿವೆಂಟಿವ್ ಥೆರಪಿ ಅಂತ ನಾವೀಗ ಕರೀತಾ ಇದ್ದೀವಿ. ಸೊ ಅದರ ಬಗ್ಗೆ ಹೇಳಬೇಕಂದ್ರೆ ದಟ್ಸ್ ವಾಟ್ ಇಸ್ ನೌ ವೆರಿ ಇಂಪಾರ್ಟೆಂಟ್ ದಿಸ್ ಸ್ಟೇಜ್. ಯಾಕಂದರೆ ಈಗ ನಾವು ಮನೆಯಲ್ಲಿ ಒಬ್ಬರು ಪೇಷಂಟ್ ಇದ್ದರೆ ಅವ್ರು ಕೆಮ್ತಾ ಇರ್ತಾರೆ, ಸೊ ಮನೆ ಮಂದಿಗೆಲ್ಲ ಬರ್ಬೋದು. ಓಕೆ, ಸೊ ಅವರು ಕೂಡ ಆ ಬ್ಯಾಕ್ಟೀರಿಯನ್ನು ಉಸಿರಾಡೋದ ಮುಖಾಂತರ ಒಳಗಡೆ ತಗೊಳ್ತಾರೆ. ಆ ವ್ಯಕ್ತಿ ಕೆಲಸದ ವೇಳೆ ಅಥವಾ ಸ್ಕೂಲಲ್ಲಿ ಇದ್ದರೆ, ಸೊ ಅಂಥ ವ್ಯಕ್ತಿಗಳಿಗೂ ಕೂಡ ಈ ಟಿಬಿಯನ್ನು ಹಬ್ಬಿಸ್ಬೋದು. ಸೊ ಭಾರತ ಸರ್ಕಾರ ಈಗ ಏನು ಮಾಡಿದೆ ಅಂದರೆ ಟಿಬಿ ಪ್ರಿವೆಂಟಿವ್ ಥೆರಪಿ ಅನ್ನೋದನ್ನು ಒಂದು ಟ್ರೀಟ್ಮೆಂಟನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದಕ್ಕೆ ಟಿಬಿ ಪೇಷಂಟ್ ಜೊತೆ ಇರುವ ವ್ಯಕ್ತಿಗಳನ್ನು ಕರೆತಂದು ಚೆಸ್ಟ್ ಎಕ್ಸ್ರೇ ಮಾಡಿಸ್ತೀವಿ. ಅವರಿಗೆ ಸಿಂಪ್ಟಮ್ಸ್ ಇದೆಯಾ, ಈ 10 ನಾನು ಏನು ಸಿಂಪ್ಟಮ್ ಹೇಳಿದೆ, ಜ್ವರ ಬರೋದು, ಕೆಮ್ಮು, ಇದೆಲ್ಲ ಹೇಳಿದೆ, ಅದೇನಾದರೂ ಇದೆಯಾ ನೋಡಿಕೊಂಡು ಎಕ್ಸ್ರೇ ಮಾಡಿ ಅವರಿಗೂ ಕೂಡ ಟಿಬಿ ಇದ್ದರೆ ಅವರಿಗೆ ಟಿಬಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸಪೋಸ್ ಅವರಿಗೆ ಟಿಬಿ ಇಲ್ಲ ಅಂತ ಗೊತ್ತಾದರೆ ಅದನ್ನು ಖಚಿತಪಡಿಸ್ಕೊಂಡು ಅವರಿಗೆ ಟಿಬಿ ಬರಬಾರ್ದಂಗೆ ಅವರಿಗೆ ಈಗ 6 ತಿಂಗಳು ಅಥವಾ 3 ತಿಂಗಳು ಔಷಧಿಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ದೀವಿ. ಸೊ ಬ್ಯಾಕ್ಟೀರಿಯಾ ಏನು ದೇಹದಲ್ಲಿ ಇರ್ತದೆ ಅದನ್ನು ನಾವೇನು ಇನ್ಫೆಕ್ಷನ್ ಅಂತ ಹೇಳಿದೆ. ಸೊ ಆ ಇನ್ಫೆಕ್ಷನ್ ಮೊದಲನೇ ಸ್ಟೇಜಲ್ಲೇ ಅದನ್ನು ಕೂಡ ನಾವು ಆ ಬ್ಯಾಕ್ಟೀರಿಯನ್ನು ಕೊಲ್ಲಬಹುದು ಈ ಔಷಧಿಯಿಂದ. ಸೊ ಈ ಟಿಬಿ ಎಷ್ಟು ಜನ ಟಿಬಿ ರೋಗಿಗಳಿದ್ದಾರೆ ಎಲ್ಲರನ್ನೂ ನಾವು ಒಂದೇ ಸರಿ ಕಂಡುಹಿಡಿದು ಭಾರತ ಸರ್ಕಾರದ ಉದ್ದೇಶ ಇದು. ಪ್ರಧಾನಮಂತ್ರಿ ಟಿಬಿ ಮುಕ್ತ ಭಾರತ ಅಭಿಯಾನ ಅಂತ ಒಂದು ಶುರು ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ನಮಗೆ ಈಗ ಜಿಲ್ಲೆಗೆ ಅಥವಾ ಭಾರತದಲ್ಲಿ ಇಷ್ಟೊಂದು ಹೈ ರಿಸ್ಕ್ ವಿಲೇಜಸ್ ಇದೆ ಅಂತ AI ಯೂಸ್ ಮಾಡಿಕೊಂಡು ಕಂಡುಹಿಡಿದಿದ್ದಾರೆ. ಸುಮಾರು 156,000 ಹೈ ರಿಸ್ಕ್ ವಿಲೇಜಸ್ ಆರ್ ದೇರ್ ಇನ್ ಇಂಡಿಯಾ. ಸೊ ಬೆಳಗಾವಿಯಲ್ಲಿ 327 ವಿಲೇಜಸ್ ಆರ್ ಹೈ ರಿಸ್ಕ್. ಹೆಂಗೆ ಹೈ ರಿಸ್ಕ್ ಅಂತ ನೀವು ಕೇಳ್ಬೋದು. ಸೊ ನಂಬರ್ ಆಫ್ ಪೇಷಂಟ್ಸ್ ಡಯಾಗ್ನೋಸ್ಡ್ ಇನ್ ದಟ್ ವಿಲೇಜ್. ಸೊ ಸುಮಾರು ಡಯಾಬಿಟಿಕ್ಸ್ ಎಷ್ಟಿದ್ದಾರೆ, ಸೊ ಕೋಮಾರ್ಬಿಡ್ ಪೇಷಂಟ್ಸ್ ಎಷ್ಟಿದ್ದಾರೆ, ಇದರೆಲ್ಲದರ ಮೇಲೆ ಲೆಕ್ಕ ಹಾಕೊಂಡು ನಾವು ಹೈ ರಿಸ್ಕ್ ವಿಲೇಜಸ್ ಅಂತ ಗುರುತು ಮಾಡ್ತೀವಿ. ಸೊ ನಮಗೆ ಹ್ಯಾಂಡ್ ಹೆಲ್ಡ್ ಎಕ್ಸ್ರೇ ಕೊಟ್ಟಿದ್ದಾರೆ, ಭಾರತ ಸರ್ಕಾರದಿಂದನೂ ಕೊಟ್ಟಿದ್ದಾರೆ, ಕರ್ನಾಟಕ ಸರ್ಕಾರದಿಂದನೂ ಕೊಟ್ಟಿದ್ದಾರೆ, ದಾನಿಗಳಿಂದನೂ ಕೂಡ ವಿ ಹ್ಯಾವ್ ಗಾಟ್ ಹ್ಯಾಂಡ್ ಹೆಲ್ಡ್ ಎಕ್ಸ್ರೇಸ್. ಅಂದರೆ ಹ್ಯಾಂಡ್ ಹೆಲ್ಡ್ ಎಕ್ಸ್ರೇ ಅಂದರೆ ದೇ ಆರ್ ಪೋರ್ಟೇಬಲ್ ಎಕ್ಸ್ರೇಸ್ ವಿತ್ AI ಇನೇಬಲ್ಡ್. ಸೊ ಇದನ್ನು ನಾವು ಈ ಹೈ ರಿಸ್ಕ್ ವಿಲೇಜಸ್ ಏನಿದೆ ಆ ಎಲ್ಲ ಹಳ್ಳಿಗಳಿಗೆ ತಗೊಂಡು ಹೋಗಿ ಎಲ್ಲ ಜನರದನ್ನು ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇ ಮಾಡಿದ ನಂತರ ಎಕ್ಸ್ರೇಯಲ್ಲಿ ಏನಾದರೂ ಎಬ್ನಾರ್ಮಾಲಿಟಿ ಅಸಹಜತೆ ಕಂಡು ಬಂದರೆ ಅಂಥವರ ಕಫ ತಗೊಂಡು ನಾವು ಬ್ಯಾಕ್ಟೀರಿಯಾ ಇದೆಯಾ ಇಲ್ವಾ ಅನ್ನೋದನ್ನು ತಪಾಸಣೆ ಮಾಡ್ತೀವಿ. ಓಕೆ, ಸೊ TB ಇದೆ ಅಂತ ಗೊತ್ತಾದರೆ ಅವರಿಗೆ TB ರೋಗದ ಟ್ರೀಟ್ಮೆಂಟ್ ಕೊಡ್ತೀವಿ. TB ಇಲ್ಲ ಅಂತ ಗೊತ್ತಾದರೆ TB ಬರಬಾರ್ದಂಗೆ ನಾವು ಇದನ್ನು TPT TB ಪ್ರಿವೆಂಟಿವ್ ಥೆರಪಿ ಅಥವಾ ಟ್ರೀಟ್ಮೆಂಟನ್ನು ನಾವು ಕೊಡ್ತೀವಿ. ಸೊ ಎಲ್ಲ ರೋಗಿಗಳನ್ನು ಈ ವರ್ಷದಲ್ಲಿ ಕಂಡುಹಿಡಿಯೋದು, ಅವರ ಸಂಪರ್ಕಿತರಿಗೆ TB ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಕೊಡೋದು ಇಷ್ಟು ಮಾಡಿದರೆ ಟ್ರಾನ್ಸ್ಮಿಷನ್ ಆಫ್ TB ಒಬ್ಬರಿಂದ ಇನ್ನೊಬ್ಬರಿಗೆ ಏನು TB ಹರಡುತ್ತದೆ ಅಲ್ಲ ಅದನ್ನು ನಾವು ಬ್ರೇಕ್ ಮಾಡ್ಬೋದು. ವಿ ಕ್ಯಾನ್ ಬ್ರೇಕ್ ದಟ್ ಟ್ರಾನ್ಸ್ಮಿಷನ್. ಸೊ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆಶಯದಂತೆ 2027 ನಾವು TB ಎಲಿಮಿನೇಟೆಡ್ ದೇಶ ಅಂತ ಆಗಬೇಕಂತ ಒಂದು ಗುರಿ ಇದೆ. ಸೊ ಟುವರ್ಡ್ಸ್ ದಟ್ ವಿ ಆರ್ ವರ್ಕಿಂಗ್.
1: ಡಾಕ್ಟರ್ ಮೇಡಮ್, ಅಂತಹ ಸಂದರ್ಭದಲ್ಲಿ ಕ್ಷಯರೋಗ ಬಂದವರು ಅವರ ಕುಟುಂಬದವರು ಯಾವ ರೀತಿ ಕಾಳಜಿ ವಹಿಸಬಹುದು ಅದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ.
0: ಸೊ ಮನೆಯಲ್ಲಿ ನಾನು ಈಗಾಗಲೇ ಹೇಳಿದೆ, ಒಂದು ಡ್ರಗ್ ಅಂದರೆ ಪಲ್ಮನರಿ TB ಅಂದರೆ ಲಂಗ್ಸಲ್ಲಿ TB ಇದೆ, ಇನ್ನೊಂದು ಎಕ್ಸ್ಟ್ರಾ ಪಲ್ಮನರಿ TB. ಸೊ ಓನ್ಲಿ ಪಲ್ಮನರಿ TB ಪೇಷಂಟ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ರೋಗವನ್ನು ಹರಡ್ತಾರೆ, ಯಾಕಂದರೆ ಲಂಗ್ಸಿಂದ ಕೆಮ್ಮಿದಾಗ ಸೀನಿದಾಗ ಆ ರೋಗಾಣುಗಳು ಗಾಳಿಯಲ್ಲಿ ಪಸರಿಸ್ತದೆ. ಬಟ್ ಎಕ್ಸ್ಟ್ರಾ ಪಲ್ಮನರಿ TB ಪೇಷಂಟ್ಸ್ ಈ ರೋಗವನ್ನು ಹರಡಂಗಿಲ್ಲ. ಓಕೆ, ಸೊ ಪಲ್ಮನರಿ TB ಪೇಷಂಟ್ಸ್ ಮನೆಯಲ್ಲಿದ್ದಾಗ ನಾವು ಮೊದಲು ಅವರಿಗೆ ಕಾಫ್ ಎಟಿಕೆಟನ್ನು ಹೇಳಿಕೊಡ್ತೀವಿ, ಹೇಗೆ ಕೆಮ್ಮಬೇಕು, ಸಿಕ್ಕ ಸಿಕ್ಕಲ್ಲಿ ಉಗುಳೋದು ಮಾಡಬಾರ್ದು ಅಂಥದ್ದೆಲ್ಲ ನಾವು ಪೇಷಂಟ್ಗೆ ಹೇಳಿಕೊಡ್ತೀವಿ. ಸೊ 2 ನಾವು ಇದೇನು ಇಂಟೆನ್ಸಿವ್ ಫೇಸ್ ಅಂತ ನಾನು ಹೇಳಿದೆ. ಸೊ 80-90% ಸ್ಪೂಟಮ್ ಕನ್ವರ್ಷನ್ ಆಗಿರುತ್ತೆ 2 ಅಂದರೆ ಆ ರೋಗಾಣುಗಳು ಸಾಕಷ್ಟು ಪ್ರಮಾಣದಲ್ಲಿ ಸತ್ತಿರ್ತದೆ ಅಂತ ಹೇಳ್ಬೋದು. ಸೊ 2 ನಂತರ ಆ ವ್ಯಕ್ತಿಯಿಂದ ಅವರಿಗೆ TB ಬರಂಗಿಲ್ಲ. ಸೊ TB ಬಂದಂಥ ವ್ಯಕ್ತಿಯನ್ನು ಒಂದು ಒಳ್ಳೆ ಲೈಕ್ ಕ್ರಾಸ್ ವೆಂಟಿಲೇಷನ್ ಗಾಳಿ ಬೆಳಕು ಸನ್ಲೈಟ್ ಬರೋವಂಥ ರೂಮಲ್ಲಿ ಇಡಬೇಕು, ಕಾಫ್ ಎಟಿಕೆಟನ್ನು ಅವರಿಗೆ ಕಲಿಸ್ಬೇಕು. ಆಮೇಲೆ 2 ನಂತರ ಮತ್ತೆ ನಾವು ಸ್ಪೂಟಮ್ ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ರೋಗಾಣುಗಳು ಇಲ್ಲ ಅಂತ ಬಂದರೆ ಅವರು ಬೇರೆಯವ್ರ ಥರ ಮಿಕ್ಸ್ ಆಗಿ ಓಡಾಡಬಹುದು. ಸೊ ಅಲ್ಲಿವರೆಗೆ ಮಾಸ್ಕ್ ಕೂಡ ನಾವು ಅವರಿಗೆ ಕೊಟ್ಟಿರ್ತೀವಿ.
1: ಸ್ನೇಹಿತರೆ, ಇದು ವಿಶೇಷ ಕಾರ್ಯಕ್ರಮ, ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಡಿಸ್ಟ್ರಿಕ್ಟ್ TB ಆಫೀಸರ್ ಹಾಗೂ HIV AIDS ಕಂಟ್ರೋಲ್ ಆಫೀಸರ್ ಆದ ಡಾಕ್ಟರ್ ಚಾಂದಿನಿ ಗೌಸ್ ಖಾನ್ ದೇವಟಿ ಅವರು. ಡಾಕ್ಟರ್ ಮೇಡಮ್, ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿಗಳ ಬಗ್ಗೆ ನಾವು ಮಾತನಾಡಿದ್ವಿ ವಿತ್ ರಿಸ್ಪೆಕ್ಟ್ ಟು ಕ್ಷಯರೋಗ. ಅಂತ ಸಂದರ್ಭದಲ್ಲಿ ಇಲಾಖೆಯಿಂದ ಹಮ್ಮಿಕೊಂಡಿರುವ ಅವೇರ್ನೆಸ್ ಚಟುವಟಿಕೆಗಳು ಜಾಗೃತಿ ಕಾರ್ಯಕ್ರಮ ಯಾವುವು ಅದರ ಬಗ್ಗೆ ತಿಳಿಸಿ.
0: ಸೊ TB ಬಗ್ಗೆ ನಾವು ಇಟ್ಸ್ ಅ ವರ್ಟಿಕಲ್ ಪ್ರೋಗ್ರಾಮ್, TB ಬಗ್ಗೆನೇ ಸಪರೇಟ್ ಆದ ನಮ್ಮ ಸ್ಟಾಫ್ ಇದೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ತಾಲೂಕಾ ಲೆವೆಲಲ್ಲಿ ನಮ್ಮ ಸ್ಟಾಫ್ ಇರುತ್ತೆ. ಸೊ ಪ್ರತಿ ಸ್ಕೂಲ್ ಆ್ಯಂಡ್ ಕಾಲೇಜಸ್ ದಿ ಗೋ ಆ್ಯಂಡ್ ಅಡ್ರೆಸ್ ಅವಾರ್ ದಸ್ TB. TB ಹೇಗೆ ಬರ್ತದೆ, ಹೇಗೆ ನಮ್ಮನ್ನು ನಾವು TBಯಿಂದ ಕಾಪಾಡಿಕೊಳ್ಬೇಕು, ಹೇಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಬೇಕು, ಅದಕ್ಕೆ ಯಾವ ಸತ್ವಯುತ ಆಹಾರ, ಹೌ ಇಟ್ ಇಸ್ ಇಂಪಾರ್ಟೆಂಟ್ ನ್ಯೂಟ್ರಿಷನಲ್ ಫುಡ್ ವಿತ್ ಲೈಕ್ ಸಮ್ ಯೋಗ ಅಥವಾ ಮೆಡಿಟೇಷನ್, ಇದನ್ನೆಲ್ಲ ಮೊದಲನೇದಾಗಿ ನಾವು ಮಕ್ಕಳಿಗೆ ಹೇಳಿಕೊಡ್ತೀವಿ. ಇದರ ಜೊತೆಗೆ TBಯಿಂದ ಗುಣಮುಖರಾದವರು TB ಚಾಂಪಿಯನ್ಸ್ ಅಂತ ಹೇಳ್ತೀವಿ, ಅವ್ರನ್ನು ಕೂಡ ನಾವು ಈ ಸ್ಕೂಲ್ಗಳಿಗೆ ಅಥವಾ ಯಾವುದೇ ಸಂದರ್ಭ ಫಂಕ್ಷನ್ಸ್ ಇದ್ದರೆ, ಪ್ರೋಗ್ರಾಮ್ಸ್ ಇದ್ದರೆ, ಡಿಪಾರ್ಟ್ಮೆಂಟಲ್ ಪ್ರೋಗ್ರಾಮ್ಸ್ ಇದ್ದರೆ ಅವರಿಗೂ ಕೂಡ ಮಾತಾಡಲಿಕ್ಕೆ ಹೇಳಿರ್ತೀವಿ. ಆಮೇಲೆ February 17-23 ಕ್ಷಯರೋಗ ವಿರೋಧಿ ಸಪ್ತಾಹ ಅಂತ ಒಂದು ಮಾಡ್ತೀವಿ, ಇದರಲ್ಲಿ ಕ್ರಿಯೇಟ್ ಲಾಟ್ ಆಫ್ ಅವೇರ್ನೆಸ್. ದೆನ್ March 24 ಪ್ರತಿ ವರ್ಷ ವರ್ಲ್ಡ್ TB ಡೇ ಅನ್ನು ಆಚರಣೆ ಮಾಡ್ತೀವಿ. ಆಮೇಲೆ ಪ್ರತಿ ತಿಂಗಳು 24ರಂದು EPMSMA ಡೇ ಅಂತ ಮಾಡ್ತೀವಿ. ಅಲ್ಲಿ ಗರ್ಭಿಣಿಯರನ್ನ ತಪಾಸಣೆಗೆ ಒಳಪಡಿಸಲಾಗ್ತದೆ. ಅದರ ಜೊತೆಗೆ ಮಧ್ಯಾಹ್ನ ಸಪೋಸ್ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಷ್ಟು ಜನ TB ಪೇಷಂಟ್ಸ್ ಇದ್ದಾರೆ ಅವರನ್ನ ಮತ್ತು ಅವರ ಮನೆಯವರನ್ನ ಆ ದಿನ ಆ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಕರೆದು TB ರೋಗಿಗಳ ಪರೀಕ್ಷೆಯನ್ನ ಮಾಡಿ ಅವ್ರಿಗೇನಾದ್ರೂ ಮತ್ತೆ ಜಾಸ್ತಿ ಉಪಚಾರದ ಅವಶ್ಯಕತೆ ಇದ್ರೆ ತಾಲೂಕಾ ಹಾಸ್ಪಿಟಲ್ಗೆ ಅಥವಾ ಮೆಡಿಕಲ್ ಕಾಲೇಜ್ಗೆ ಕಳಿಸುವ ವ್ಯವಸ್ಥೆ ಮಾಡ್ತೀವಿ. ಇದರ ಜೊತೆಗೆ ಅವರ ಜೊತೆ ಬಂದಿರೋರಿಗೆ TB ಬಗ್ಗೆ ಹೇಳಿಕೊಡ್ತೀವಿ. ಮತ್ತೆ ಈಗ ಇನ್ ಅ ಬಿಗ್ಗರ್ ಸ್ಕೇಲ್ ವಿ ಆರ್ ಡೂಯಿಂಗ್ TB ಫ್ರೀ ಗ್ರಾಮ ಪಂಚಾಯತ್ಸ್. ಸೊ ಈ ವರ್ಷದಲ್ಲಿ ನಮಗೆ 252 ಗ್ರಾಮ ಪಂಚಾಯತಿಗಳು TB ಫ್ರೀ ಅಂತ ಡಿಕ್ಲೇರ್ ಮಾಡಿದ್ವಿ. ಅದರ ಜೊತೆಗೆ 5 ಗ್ರಾಮ ಪಂಚಾಯತಿಗಳು ಗೋಲ್ಡನ್ ಇದಕ್ಕೆ ಹೋದವು. ಫಸ್ಟ್ ಇಸ್ ಕಾಪರ್, ಸೆಕೆಂಡ್ ಇಸ್ ಸಿಲ್ವರ್, ಥರ್ಡ್ ಇಸ್ ಗೋಲ್ಡನ್ ಅಂತ CTD. ಇಟ್ಸ್ ಅ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಕ್ರೈಟೀರಿಯಾಸ್. ಸೊ 5 ಗ್ರಾಮ ಪಂಚಾಯತಿಗಳು ಗೋಲ್ಡನ್ ಅಂದರೆ ಸತತವಾಗಿ 3 ಸರಿ TB ಫ್ರೀ ಅಂತ ಡಿಕ್ಲೇರ್ ಆದವು. ಸೊ ಇಲ್ಲಿ ನಾವು PDOಗಳಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತಿ ಮೆಂಬರ್ಸ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡ್ಕೊಂಡು ಹೋಲ್ ZP ಪಂಚಾಯತಿಗಳು ಇನ್ವಾಲ್ವ್ ಆಗಿರುತ್ತೆ. ಸೊ ಫ್ರಮ್ ದ ರೂಟ್ಸ್ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಬೌಟ್ ಟ್ಯೂಬರ್ಕ್ಯುಲೋಸಿಸ್.
1: ಡಾಕ್ಟರ್ ಮೇಡಮ್, ಅಂತ ಸಂದರ್ಭದಲ್ಲಿ ಡಯಟ್ ಅಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಗ್ಗೆ ಮಾತನಾಡೋಣ. ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯ ಬದಲಾವಣೆ ಈ ರೋಗ ಬರದೇ ಇರೋಕ್ಕೂ ಹಾಗೂ ರೋಗ ಬಂದಿರೋರಿಗೂ ಯಾವ ರೀತಿ ಇರಬೇಕು ಸ್ವಲ್ಪ ತಿಳಿಸಿ.
0: ಡೆಫಿನೆಟ್ಲಿ ಜೀವನ ಶೈಲಿ ಮತ್ತು ಆರೋಗ್ಯ ಪದ್ಧತಿ ನಾವೆಲ್ಲರೂ ಈಗ ಚೇಂಜ್ ಮಾಡ್ಕೊಳ್ಳಬೇಕು. ದಿಸ್ ಇಸ್ ದ ಟೈಮ್. ಸೊ ವಿ ಹ್ಯಾವ್ ಟು ಅವಾಯ್ಡ್ ದ ಜಂಕ್ ಫುಡ್ಸ್, ಡೈಲಿ ಎಕ್ಸಸೈಸಸ್, ಔಟ್ಡೋರ್ ಆಕ್ಟಿವಿಟೀಸ್ ಆ್ಯಂಡ್ ಸಮ್ ಮೆಡಿಟೇಷನ್ ಫಾರ್ ಅ ಪೀಸ್ಫುಲ್ ಫಾರ್ ಪೀಸ್ ಇನ್ ಲೈಫ್. ಸೊ ಇದರ ಜೊತೆಗೆ TB ರೋಗಿಗಳಿಗೆ ಲಂಗ್ಸ್ ಅಫೆಕ್ಟ್ ಆಗೇ ಆಗಿರುತ್ತೆ. ಸೊ ಈ ಕರಿದ ಪದಾರ್ಥಗಳನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಹೇಳ್ತೀವಿ. ಇದರ ಜೊತೆಗೆ ಪ್ರೋಟೀನ್ ಇದ್ದಂಥ ಆಹಾರವನ್ನು ತಗೊಳ್ಳಿಕ್ಕೆ ನಾವು TB ರೋಗಿಗಳಿಗೆ ಹೇಳ್ತೀವಿ. ಸೊ ಅದಕ್ಕೆ ಮತ್ತೆ ಭಾರತ ಸರ್ಕಾರ ನಿಕ್ಷಯ ಮಿತ್ರ ಅನ್ನೋ ಕಾನ್ಸೆಪ್ಟನ್ನು ತಂದಿದೆ. ನಾನು ಮೊದಲೇ ಹೇಳಿದೆ, ಇಟ್ ಇಸ್ ಅ ನ್ಯೂಟ್ರಿಷನಲ್ ಸಪೋರ್ಟ್ ಆ್ಯಂಡ್ ಸೋಷಿಯಲ್ ಸಪೋರ್ಟ್. ಓಕೆ, ಸೋಷಿಯಲ್ ಸಪೋರ್ಟಲ್ಲಿ ಈ NCC ಕ್ಯಾಡೆಟ್ಸ್, ಮೈ ಭಾರತ ವಾಲಂಟಿಯರ್ಸ್ ಅನ್ನೋದೊಂದು ಆ್ಯಪ್ ಇದೆ. ಅದರಲ್ಲಿ NCC ಸ್ಟೂಡೆಂಟ್ಸ್ ತಮ್ಮನ್ನು ಎನ್ರೋಲ್ ಮಾಡ್ಕೊಳ್ತಾರೆ. ಸೊ ಅವರು ಈ ಪೇಷಂಟ್ಸ್ಗಳಿಗೆ ಏನಾದರೂ ಸಪೋರ್ಟ್ ಬೇಕು, ಸೋಷಿಯಲ್ ಸಪೋರ್ಟ್ ಬೇಕಾದರೆ ಅದನ್ನು ಕೊಡ್ತಾರೆ. ನ್ಯೂಟ್ರಿಷನಲ್ ಸಪೋರ್ಟ್ ಅನ್ನೋದು ನಿಕ್ಷಯ ಮಿತ್ರ ಒಂದು ಆ್ಯಪ್ ಇದೆ. ಅದರಲ್ಲಿ ಯಾರು ಬೇಕಾದರೂ ನಿಕ್ಷಯ ಮಿತ್ರ ಆಗ್ಬೋದು. ಏನು ನಿಕ್ಷಯ ಮಿತ್ರ ಅಂದರೆ, ಈಗ TB ಬರಲಿಕ್ಕೆ ಮೇನ್ ಕಾರಣ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದು ಅಂತ ಹೇಳಿದೆ ನಾನು. ರೋಗ ನಿರೋಧಕ ಶಕ್ತಿ ಮೇನ್ ಭಾರತದಲ್ಲಿ ಮುಖ್ಯವಾಗಿ ಕಡಿಮೆ ಆಗಿರೋದಂದ್ರೆ ಅಂಡರ್ ನ್ಯೂಟ್ರಿಷನ್ ಅಥವಾ ಮ್ಯಾಲ್ ನ್ಯೂಟ್ರಿಷನ್. ಅಂಡರ್ ನ್ಯೂಟ್ರಿಷನ್ ಇನ್ ಕಾರಣ ಅಪೌಷ್ಟಿಕತೆ. ಓಕೆ, ಸೊ 60% ಆಫ್ ಅವರ್ TB ಪೇಷಂಟ್ಸ್ ಆರ್ ಸಫರಿಂಗ್ ವಿತ್ ಅಂಡರ್ ನ್ಯೂಟ್ರಿಷನ್. ಸೊ ಮೇನ್ ರೀಸನ್ ಫಾರ್ TB ಇಸ್ ಅಂಡರ್ ನ್ಯೂಟ್ರಿಷನ್ ಇನ್ ಇಂಡಿಯಾ. ಅದನ್ನು ಮನಗಂಡು ಭಾರತ ಸರ್ಕಾರದವರು ಈ ನಿಕ್ಷಯ ಮಿತ್ರ ಅಭಿಯಾನವನ್ನು ಶುರು ಮಾಡಿದರು. ಸೊ ವಿ ಕ್ಯಾನ್ ಅಡಾಪ್ಟ್ ಪೇಷಂಟ್ಸ್, ವಿ ಇಂಡಿವಿಜುವಲ್ಸ್ ಕ್ಯಾನ್ ಅಡಾಪ್ಟ್ ಪೇಷಂಟ್ಸ್, ಸಂಘ ಸಂಸ್ಥೆಗಳು ಅಡಾಪ್ಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಎಷ್ಟೋ IT ಕಂಪನಿಗಳು, ಒಂದು ಬೆಂಗಳೂರಿನ IT ಕಂಪ್ನಿ, ಇಟ್ ಇಸ್ ಅ ಬ್ರಾಂಚ್ ಆಫ್ ಇಸ್ರೋ, ದೇ ಹ್ಯಾವ್ ಅಡಾಪ್ಟೆಡ್ ಬೆಳಗಾವಿ ಪೇಷಂಟ್ಸ್. ಅವರು ಪ್ರತಿ ತಿಂಗಳು ಪೇಷಂಟ್ಗೆ ಆಹಾರ ಧಾನ್ಯಗಳನ್ನು ಕೊಡ್ತಾರೆ, ಒಂದು ಸಿರಿಲ್ಸ್ ಅಥವಾ ಮಿಲೆಟ್ಸ್, ಎರಡನೇದು ಪಲ್ಸಸ್, ದೆನ್ ಆಯಿಲ್, ಎಗ್ಸ್ ಕೂಡ ಕೊಡ್ಬೋದು, ಗ್ರೌಂಡ್ನಟ್ಸ್, ಶೇಂಗಾ, ಜಾಗರಿ, ಇಂಥದನ್ನು ಒಂದು ತಿಂಗಳಿಗೆ ಆ ಪೇಷಂಟ್ಸ್ಗೆ ಎಷ್ಟು ಬೇಕಾಗ್ತದೆ ಅನ್ನೋದನ್ನು ಅವರು ಈ ಫುಡ್ಡನ್ನು ಕಿಟ್ಗಳನ್ನು ಮಾಡಿ ಕೊಡ್ಬೋದು. ಸೊ ಕನಿಷ್ಠ ಆ ಪೇಷಂಟ್ಸ್ ಎಷ್ಟು ತಿಂಗಳವರೆಗೆ ಈ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತದೆ, ಪ್ರತಿ ತಿಂಗಳು ಅವರು ಪೇಷಂಟ್ಸ್ಗೆ ಕಿಟ್ಗಳನ್ನು ಕೊಡ್ತಾರೆ. ಈಗ ಆ್ಯಂಟ್ರಿಕ್ಸ್, ಇಟ್ ಇಸ್ ಅ ಬ್ರಾಂಚ್ ಆಫ್ ಇಸ್ರು, ದೇ ಕಮ್ ಎವ್ರಿ ಮಂತ್ ಆ್ಯಂಡ್ ದೇ ಗಿವ್ ದ ಫುಡ್ ಕಿಟ್ಸ್. ಹಾಗೆ ಮತ್ತೆ ಸುಮಾರು ಈಗ ಹಿಂಡಾಲ್ಕೋ ಕಂಪ್ನಿಯವರು ಕೂಡ ಕೊಡ್ತಾರೆ, ರಿದ್ದಿ ಸಿದ್ದಿ ಅವರು ಕೂಡ ಕೊಟ್ಟರು, ದೆನ್ ರೋಟ್ರಿ ಕ್ಲಬ್ ಅವರು ಈಗ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಲೈಕ್ ಇಂಡಿವಿಜುವಲ್ ಸೋ ಮೆನಿ ಪೀಪಲ್ ಲೈಕ್ ಟೀಚರ್ಸ್, ಡಾಕ್ಟರ್ಸ್, ಸೊ ಒಂದೊಂದು ಪೇಷಂಟನ್ನು ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ದೇ ಕ್ಯಾನ್ ಅಗೇನ್ ರಿಜಿಸ್ಟರ್ ಇನ್ ನಿಕ್ಷಯ ಪೋರ್ಟಲ್. ಸೊ ಆವಾಗ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅವರಿಗೆ ಒಂದು ಸರ್ಟಿಫಿಕೇಟ್ ಜನರೇಟ್ ಆಗಿ ಬರುತ್ತೆ, ಸೊ ಯು ಆರ್ ದ ನಿಕ್ಷಯ ಮಿತ್ರ ಫಾರ್ ದಿಸ್. ಸೊ ಇಟ್ಸ್ ಮೈ ಕಾಲ್ ಫಾರ್ ದ ಬೆಳಗಾಂ ಕಮ್ಯುನಿಟಿ ಟು ಬಿಕಮ್ ನಿಕ್ಷಯ ಮಿತ್ರ ಆ್ಯಂಡ್ ಅಡಾಪ್ಟ್ ಅವರ್ TB ಪೇಷಂಟ್ಸ್. ಸೊ ವಿ ಕ್ಯಾನ್ ಸಪೋರ್ಟ್ ದೆಮ್ ನ್ಯೂಟ್ರಿಷನಲಿ ಸೋ ದ್ಯಾಟ್ ದ ಡಿಸೀಸ್ ಕ್ಯಾನ್ ಬಿ ಬ್ರಾಟ್ ಅಂಡರ್ ಕಂಟ್ರೋಲ್ ಇಫೆಕ್ಟಿವ್ಲಿ ಆ್ಯಂಡ್ ವೆರಿ ಈಸಿಲಿ. ದಟ್ ಇಸ್ ಒನ್ ಪಾರ್ಟ್.
1: ಆಹಾರದಲ್ಲಿ ತಾವು ಒಂದು ವಿಷಯವನ್ನು ತಿಳಿಸಿದರೆ ಅಲ್ಲೇ ಒಂದು ಪ್ರಶ್ನೆ, ಪ್ರೋಟೀನ್ ಬಗ್ಗೆ ತಿಳಿಸಿದರೆ ಅದು ಯಾಕೆ ಪ್ರೋಟೀನ್ ಇಲ್ಲದೆ ಇರೋ ಒಂದು ಕಾರಣನೂ ಇರಬಹುದಾ ಇಮ್ಯುನಿಟಿ ಕಮ್ಮಿ ಆಗ್ಲಿಕ್ಕೆ?
0: ಯೆಸ್, ಡೆಫಿನೆಟ್ಲಿ ಡೆಫಿನೆಟ್ಲಿ.
1: ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಾ?
0: ಟಿಬಿ ಇಸ್ ಅ ಇನ್ಫೆಕ್ಷಿಯಸ್ ಡಿಸೀಸ್, ಸಾಂಕ್ರಾಮಿಕ ರೋಗ, ಬ್ಯಾಕ್ಟೀರಿಯಾದಿಂದ ಬರ್ತದೆ. ಸೊ ಒಬ್ಬರಿಂದ ಇನ್ನೊಬ್ಬರಿಗೆ ಬರಬಹುದು. ಟಿಬಿ ಇಸ್ ನಾಟ್ ಬಿಕಾಸ್ ಆಫ್ ಅ ಕರ್ಸ್, ಇಟ್ಸ್ ನಾಟ್ ಬಿಕಾಸ್ ಆಫ್ ಅ ಬ್ಯಾಡ್ ಕ್ಯಾರೆಕ್ಟರ್, ಇಟ್ಸ್ ನಾಟ್ ಬಿಕಾಸ್ ಆಫ್ ಸಮ್ ಥಿಂಗ್ ಬ್ಯಾಡ್ ದೇ ಹ್ಯಾವ್ ಡನ್. ಓಕೆ, ಯಾರಿಗೆ ಬೇಕಾದರೂ ಟಿಬಿ ಬರ್ಬೋದು, ಎಷ್ಟೇ ಸ್ಥಿತಿವಂತರಿಗೂ ಬರ್ಬೋದು, ಬಡವರಿಗೂ ಕೂಡ ಬರ್ಬೋದು. ಸೊ ನಾವು ಅವರನ್ನು ಈ ಸ್ಟಿಗ್ಮಾ ಅಥವಾ ಕಳಂಕ ಇಲ್ಲದೆ ನಮ್ಮ ಹಾಗೇನೆ ಅವರನ್ನು ನಾವು ಕಾಣಬೇಕು, ಒಂದು. ಆಮೇಲೆ ಈ

0: ಟಿಬಿ ರೋಗದ ಲಕ್ಷಣಗಳನ್ನು ನಾನು ಏನು ಹೇಳಿದೆ ಈ ಲಕ್ಷಣಗಳಿದ್ದರೆ ದಯವಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರಲಿ, ಸಮುದಾಯ ಆರೋಗ್ಯ ಕೇಂದ್ರ ಆಗಿರಲಿ ಅಥವಾ ಮೆಡಿಕಲ್ ಕಾಲೇಜ್ ಆಗಿರಲಿ, ಬಂದು ತಪಾಸಣೆ ಮಾಡಿಸ್ಕೊಳ್ಬೇಕು. ಸೊ ವಾಟ್ ಈಸ್ ದ ಮೇನ್ ಥಿಂಗ್ ಇಸ್ ಫಿಯರ್. ಸೊ ಹೆದರಿ ಜನ ಆಸ್ಪತ್ರೆಗೆ ಬರಂಗಿಲ್ಲ. ದೇಸ್ಟ್ ಬೈ ಡ್ರಗ್ಸ್ ಓವರ್ ದ ಕೌಂಟರ್. ಕೆಮ್ಮಿತ್ತು ಮಾತ್ರೆ ತಗೊಳ್ತಾರೆ, ಜ್ವರ ಬಂತು ಮಾತ್ರೆ ತಗೊಳ್ತಾರೆ. ಜಸ್ಟ್ ದೆ ಪ್ರೊಲಾಂಗ್ ಸೀಕಿಂಗ್ ದ ಹೆಲ್ಪ್, ಮೆಡಿಕಲ್ ಹೆಲ್ಪ್. ಸೊ ಹಾಗೆ ದಯವಿಟ್ಟು ಮಾಡಬಾರ್ದು. ಸೊ ವಿ ಕ್ಯಾನ್ ಡಯಾಗ್ನೋಸ್ ಟಿ ಬಿ. ಸೊ ಆ ಟಿ ಬಿಗೆ ಯಾವ ಟಿ ಬಿ ಇದೆ, ಡ್ರಗ್ ರೆಸಿಸ್ಟೆಂಟ್ ಇದೆಯಾ, ಡ್ರಗ್ ಸೆನ್ಸಿಟಿವ್ ಇದೆಯಾ ಅನ್ನೋದನ್ನು ನಾವು ಪ್ಯಾಟರ್ನ್ ಗೊತ್ತು ಮಾಡ್ಕೊಳ್ಬೋದು. ಅದಕ್ಕೆ ತಕ್ಕಾಗಿ ಟ್ರೀಟ್ಮೆಂಟ್ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಇದೆ. ಸೊ ಈ ಲಕ್ಷಣಗಳಿದ್ದರೆ ದಯವಿಟ್ಟು ಆಸ್ಪತ್ರೆಗಳಿಗೆ ಬಂದು ತಪಾಸಣೆ ಮಾಡಿಕೊಳ್ಳಿ. ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ ಅಥವಾ ಸಹೋದ್ಯೋಗಿಗಳಲ್ಲಿ ಅಥವಾ ಫ್ರೆಂಡ್ಸಲ್ಲಿ ಏನಾದರೂ ಈ ಲಕ್ಷಣಗಳು ಕಂಡು ಬಂದರೆ ಅವರನ್ನು ಕೂಡ ಸರ್ಕಾರಿ ಆಸ್ಪತ್ರೆಗಳಿಗೆ ಕರ್ಕೊಂಡು ಬಂದು ತಪಾಸಣೆ ಮಾಡಿಸ್ಕೊಳ್ಬೇಕು. ಸೊ ಬೈ 2027 ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆಶಯದಂತೆ ಲೆಟಸ್ ಗೋ ಟುವರ್ಡ್ಸ್ ಟಿಬಿ ಎಲಿಮಿನೇಷನ್ ಫ್ರಮ್ ಇಂಡಿಯಾ.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಅತಿಥಿ ಡಿಸ್ಟ್ರಿಕ್ಟ್ ಟಿವಿ ಆಫೀಸರ್ ಹಾಗೂ HIV ಏಡ್ಸ್ ಕಂಟ್ರೋಲ್ ಆಫೀಸರ್ ಆದ ಡಾಕ್ಟರ್ ಚಾಂದಿನಿ ಘೋಸ್ಖಾನ್ ದೇವಡಿಯವರು ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಡಾಕ್ಟರ್.
0: ಧನ್ಯವಾದ, ನಮಸ್ಕಾರ.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಮಸ್ಕಾರ.

0: ಎಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 248 6 286.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHF.

ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. ಎನ್ಐಎಚ್, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ. ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit Kahed JNMC campus, Nehru Nagar, Belagavi or call 0831-244-444 extension 4327.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್, ಮೈಕೆಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್, ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್, ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ. ಯಾವುದೇ ಸಾಮಾನ್ಯ ನಾಗರಿಕ ಅಥವಾ ಚುನಾಯಿತ ಪ್ರತಿನಿಧಿಯಿಂದ ಬರುವ ಅರ್ಜಿಗಳನ್ನು ಸ್ವಾಗತಿಸಲಾಗುವುದು ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ನ್ಯಾಯಾಲಯವನ್ನು ಸಂಪರ್ಕಿಸುವ ಹಕ್ಕಿದೆ. ನ್ಯಾಯಾಲಯವು ಅವರ ಅಹವಾಲುಗಳನ್ನು ಆಲಿಸುತ್ತದೆ ಮತ್ತು ಕಾನೂನಿನ ಪ್ರಕಾರ ಸಿಗಬೇಕಾದ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅವರು ತಿಳಿಸಿದರು. ಸಭೆ ನಡೆಸುವಂತೆ INDI ಮೈತ್ರಿಕೂಟ ಮಾಡಿದ ಮನವಿಗೆ ಪ್ರತಿಕ್ರಿಯಿಸಿದ ಅವರು, ಭೇಟಿಗೆ ಅವಕಾಶ ಕೋರಿ ಹಿಂದಿನ ದಿನ ತಮಗೆ ಪತ್ರ ಬಂದಿತ್ತು ಮತ್ತು ತಾವು ಅವರನ್ನು ಭೇಟಿಯಾಗಲು ಏಕೆ ಸಾಧ್ಯವಾಗಲಿಲ್ಲ ಎಂಬುದನ್ನು ವಿವರಿಸಿ ನಿನ್ನೆ ರಾತ್ರಿಯೇ ಅದಕ್ಕೆ ಉತ್ತರಿಸಿದ್ದಾಗಿ ತಿಳಿಸಿದರು. ಪ್ರತಿಭಟನೆ ಮತ್ತು ಮೆರವಣಿಗೆಗಳಿಗಾಗಿ ದೆಹಲಿ ಪೊಲೀಸರು ರಾಮಲೀಲಾ ಮೈದಾನ, ಬುರಾರಿ ಮೈದಾನ ಹಾಗೂ ಪೂರ್ವ ದೆಹಲಿಯ CBD ಮೈದಾನವನ್ನು ನೂತನ ಸ್ಥಳಗಳಾಗಿ ಗುರುತಿಸಿದ್ದಾರೆ. ದೆಹಲಿ ಪೊಲೀಸ್ ಆಯುಕ್ತ ಅನುರಾಗ್ ಕುಮಾರ್ ಹೊರಡಿಸಿರುವ ಆದೇಶದಂತೆ ಜಂತರ್ ಮಂತರ್ ಅನ್ನು ಅಧಿಕೃತ ಪ್ರತಿಭಟನಾ ಸ್ಥಳಗಳ ಪಟ್ಟಿಯಿಂದ ಕೈಬಿಡಲಾಗಿದೆ. ನಾಗರಿಕರ ಪ್ರತಿಭಟನೆ ಮತ್ತು ಮೆರವಣಿಗೆ ನಡೆಸುವ ಹಕ್ಕನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಸೂಕ್ತ ಪರ್ಯಾಯ ಸ್ಥಳಗಳನ್ನು ಗುರುತಿಸಲು ಕೇಂದ್ರ ಗೃಹ ಸಚಿವಾಲಯ ಸಮಿತಿಯನ್ನು ರಚಿಸಿತ್ತು. ಅಮೆರಿಕದ ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್ ಮತ್ತು ಮೈಕೆಲ್ ವುಡ್ಫೋರ್ಡ್ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುವ ಸ್ಥೂಲ ಆರ್ಥಿಕ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಅವರು ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಕೆಲಸವು ಹಣಕಾಸು ಮತ್ತು ವಿತ್ತೀಯ ನೀತಿಗಳಿಗೆ ಸೈದ್ಧಾಂತಿಕ ಆಧಾರವನ್ನು ಬಲಪಡಿಸಿದೆ. ಅಲ್ಲದೆ ಆರ್ಥಿಕ ಏರಿಳಿತಗಳಿಗೆ ಪ್ರತಿಕ್ರಿಯಿಸುವ ಸರ್ಕಾರಗಳು ಮತ್ತು ಕೇಂದ್ರ ಬ್ಯಾಂಕ್ಗಳ ಸಾಮರ್ಥ್ಯವನ್ನು ಸುಧಾರಿಸಿದೆ ಎಂದು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಹೇಳಿದೆ. ರಾಬರ್ಟ್ ಇ ಹಾಲ್ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಮೈಕೆಲ್ ವುಡ್ಫೋರ್ಡ್ ಕೊಲಂಬಿಯಾ ವಿಶ್ವ

0: ನಡುವೆ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ರಕ್ಷಣಾ ಅಗತ್ಯಗಳ ಗಣನೀಯ ಭಾಗವನ್ನು ಈಗ ದೇಶೀಯವಾಗಿ ಉತ್ಪಾದಿಸಲಾಗುತ್ತಿದೆ ಎಂದರು. ಸೈನಿಕರಿಗೆ ಉತ್ತಮ ಆಹಾರ, ಸೂಕ್ತ ಉಪಕರಣಗಳು, ಗುಣಮಟ್ಟದ ತರಬೇತಿ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದರಿಂದ ಅವರ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ನೀತಿ ನಿರೂಪಣೆಯಲ್ಲಿ ಹೊಸ ದೃಷ್ಟಿಕೋನಗಳು, ನವೀನ ಆಲೋಚನೆಗಳು ಮತ್ತು ಬಲವಾದ ಉದ್ದೇಶದ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಶದ ಯುವಜನರು ಭಾರತದ ಅಭಿವೃದ್ಧಿ ಪಯಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ದೆಹಲಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಯುವ ಜನಸಂಖ್ಯೆಯು ಭಾರತದ ಪ್ರಮುಖ ಶಕ್ತಿಯಾಗಿದೆ. ದೇಶದ ಜನಸಂಖ್ಯೆಯ ಸರಾಸರಿ ವಯಸ್ಸು 30 ವರ್ಷಕ್ಕಿಂತ ಕಡಿಮೆ ಇದೆ ಮತ್ತು ಮುಂದಿನ 3 ದಶಕಗಳವರೆಗೆ ಇದೇ ಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹೇಳಿದರು. 2047 ವೇಳೆಗೆ ಭಾರತದ ಆರ್ಥಿಕತೆಯು 30 ಟ್ರಿಲಿಯನ್ ಅಮೆರಿಕನ್ ಡಾಲರ್ ತಲುಪಲಿದೆ. ಯುವಕರ ಮಹತ್ವಾಕಾಂಕ್ಷೆ ಮತ್ತು ದೃಢ ನಿಶ್ಚಯವು ಅವರನ್ನು ಭಾರತದ ಅಭಿವೃದ್ಧಿಯ ಉತ್ತರಾಧಿಕಾರಿಗಳನ್ನಾಗಿ ಮಾತ್ರವಲ್ಲದೆ ಭಾರತವನ್ನು ಸಮೃದ್ಧಿಯ ಭವಿಷ್ಯದತ್ತ ಕೊಂಡೊಯ್ಯುವ ರುವಾರಿಗಳನ್ನಾಗಿಯೂ ಮಾಡುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ ನೀಡಿದರು. ಈ ಉತ್ಸವ ಇದೇ ಬುಧವಾರದವರೆಗೆ ನಡೆಯಲಿದೆ. ಉತ್ಸವ ಉದ್ದೇಶಿಸಿ ಮಾತನಾಡಿದ ಸಚಿವರು, ಜಾಗತಿಕ ರಾಜಕೀಯ ಉದ್ವಿಗ್ನತೆ, ಸಂಘರ್ಷ ಮತ್ತು ಅನಿಶ್ಚಿತತೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಸಂವಾದ, ಪರಸ್ಪರ ನಂಬಿಕೆ ಹಾಗೂ ಜಾಗತಿಕ ಸಾಮರಸ್ಯ ಬೆಳೆಸುವಲ್ಲಿ ಸಂಸ್ಕೃತಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. 3 ದಿನಗಳ ಉತ್ಸವದಲ್ಲಿ 10 ನಾಟಕ ತಂಡಗಳು 11 ನಾಟಕಗಳನ್ನು ಪ್ರದರ್ಶಿಸಲಿವೆ. ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ಅಭಿಮಂಚ್ ಸಭಾಂಗಣ ಸೇರಿದಂತೆ ವಿವಿಧ ವೇದಿಕೆಗಳಲ್ಲಿ ನಾಟಕಗಳು ಪ್ರದರ್ಶನಗೊಳ್ಳಲಿವೆ ಎಂದು ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕ ಚಿತ್ತರಂಜನ್ ತ್ರಿಪಾಠಿ ತಿಳಿಸಿದ್ದಾರೆ. ಭಾರತ, ಥೈಲ್ಯಾಂಡ್, ಇಂಡೋನೇಷ್ಯಾ, ರಷ್ಯಾ, ವಿಯೆಟ್ನಾಂ, ಇರಾನ್, ದಕ್ಷಿಣ ಆಫ್ರಿಕಾ, ಕಜಕಸ್ತಾನ್ ಮತ್ತು ಇಥಿಯೋಪಿಯಾ ಸೇರಿದಂತೆ ಹಲವು ದೇಶಗಳ ಕಲಾವಿದರು ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ಸಂಸ್ಥೆಗಳು ಒದಗಿಸುವ ಸೇವೆ ಮತ್ತು ಸೌಲಭ್ಯಗಳ ದರಗಳನ್ನು ಪ್ರಮುಖವಾಗಿ ಪ್ರದರ್ಶಿಸುವಂತೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಆರೋಗ್ಯ ಸೇವೆಗಳ ದರಗಳಲ್ಲಿ ಪಾರದರ್ಶಕತೆ ತರುವುದು, ರೋಗಿಗಳ ಸೂಕ್ತ ನಿರ್ಧಾರ ಕೈಗೊಳ್ಳಲು ನೆರವಾಗುವುದು ಹಾಗೂ ಬಿಲ್ಲಿಂಗ್ಗೆ ಸಂಬಂಧಿಸಿದ ವಿವಾದಗಳನ್ನು ತಡೆಯುವುದು ಈ ಕ್ರಮದ ಉದ್ದೇಶವಾಗಿದೆ. ಈ ಸಂಬಂಧ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾತ್ಸವ ಅವರು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ.

ಚಿಕಿತ್ಸೆಯ ಅಂದಾಜು ವೆಚ್ಚ ತಿಳಿದುಕೊಳ್ಳಲು, ವೈದ್ಯಕೀಯ ಖರ್ಚುಗಳನ್ನು ಯೋಜಿಸಿಕೊಳ್ಳಲು ಹಾಗೂ ಸೂಕ್ತ ಆರೋಗ್ಯ ಸೇವೆ ಆಯ್ಕೆ ಮಾಡಿಕೊಳ್ಳಲು ದರಗಳ ಪ್ರದರ್ಶನ ರೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಸಹಕಾರಿಯಾಗಲಿದೆ ಎಂದು ಪುಣ್ಯ ಸಲೀಲ ಶ್ರೀವಾತ್ಸವ ತಿಳಿಸಿದ್ದಾರೆ. 2047 ವಿಕಸಿತ ಭಾರತದ ದೃಷ್ಟಿಕೋನದಲ್ಲಿ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಪರಿಸರ ಸುರಕ್ಷತೆಯನ್ನು ಸಮನ್ವಯಗೊಳಿಸಬೇಕು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಅರಣ್ಯ ಸೇವೆಯ ವೃತ್ತಿಪರ ತರಬೇತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಅರಣ್ಯಗಳು, ವನ್ಯಜೀವಿಗಳು ಮತ್ತು ಪರಿಸರ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಭಾರತೀಯ ಅರಣ್ಯ ಸೇವೆಯ ಅಧಿಕಾರಿಗಳ ಕೊಡುಗೆಯನ್ನು ಶ್ಲಾಘಿಸಿದರು. ಅಸ್ಸಾಂನ ಗುವಾಹಟಿಯ ಇಂದಿರಾಗಾಂಧಿ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಇಂಡಿಯನ್ ಫುಟ್ಬಾಲ್ ಲೀಗ್ IFL ಪಂದ್ಯಾವಳಿಯ 14ನೇ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮತ್ತು ಮೋಹನ್ ಬಾಗನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಪ್ರಗತಿಯಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಯೇಹಾಲ್, ಮೈಕಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್, ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ಮೊದಲನೆಯ ದಿನ ತಾಯಿ ಶೈಲಪುತ್ರಿಯ ಮಹಿಮೆಯನ್ನ ನಾವು ತಿಳ್ಕೊಂಡ್ವಿ. ಇಂದು ನವರಾತ್ರಿಯ ಎರಡನೆಯ ದಿನ, ಜಗನ್ಮಾತೆಯ ಮತ್ತೊಂದು ದಿವ್ಯ ಸ್ವರೂಪವಾದ ತಾಯಿ ಬ್ರಹ್ಮಚಾರಿಣಿಯ ಆರಾಧನೆ. ಭಕ್ತಿ, ತಪಸ್ಸು, ತಾಳ್ಮೆ ಮತ್ತು ದೃಢ ಸಂಕಲ್ಪಕ್ಕೆ ಪ್ರತೀಕವಾಗಿರುವಂತಹ ತಾಯಿ ಬ್ರಹ್ಮಚಾರಿಣಿಯ ಸ್ವರೂಪ ನಮಗೆ ಜೀವನದ ಕೆಲವು ಮೌಲ್ಯಗಳನ್ನ ನೆನಪಿಸಿಕೊಡುತ್ತೆ. ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದರೆ ಆಸೆ ಹೊಂದಿದ್ದರೆ ಸಾಲದು, ಅದನ್ನ ಸಾಧಿಸುವ ಛಲ ಬೇಕು, ತಾಳ್ಮೆ ಬೇಕು. ಎಷ್ಟೇ ಕಷ್ಟಪಟ್ಟರೂ ಗುರಿಯನ್ನು ತಲುಪುವವರೆಗೆ ಪ್ರಯತ್ನಿಸುವ ಮನಸ್ಸು ಬೇಕು. ಇಂತಹ ದೃಢ ಸಂಕಲ್ಪದ ಮಹತ್ವವನ್ನ ತಾಯಿ ಬ್ರಹ್ಮಚಾರಿಣಿ ಕಥೆ ನಮಗೆ ತಿಳಿಸಿಕೊಡುತ್ತೆ. ಹಾಗಾದ್ರೆ ತಾಯಿ ಬ್ರಹ್ಮಚಾರಿಣಿ ಯಾರು, ಆಕೆಯ ಹೆಸರಿನ ಅರ್ಥವೇನು, ಶಿವನನ್ನು ಪತಿಯಾಗಿ ಪಡೆಯಲು ಪಾರ್ವತಿ ದೇವಿ ಮಾಡಿದಂತಹ ತಪಸ್ಸಿನ ಹಿನ್ನೆಲೆ ಏನು, ತಾಯಿಯ ಕೈಯಲ್ಲಿರುವಂತಹ ಜಪಮಾಲೆ ಮತ್ತು ಕಮಂಡಲುವಿನ ವಿಶೇಷತೆ ಏನು, ನವರಾತ್ರಿಯ ಎರಡನೆಯ ದಿನ ಆಕೆಯನ್ನ ಆರಾಧಿಸುವಂತಹ ಮಹತ್ವವೇನು, ಈ ಎಲ್ಲ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಚೇತನಾ ಡಿಎಂ ಅವರು.

ಈ ನವರಾತ್ರಿಯ ಶುಭ ಸಂದರ್ಭದಂದು ಇಂದಿನ ಎರಡನೇ ದಿನದ ದೇವಿಯ ಆರಾಧನೆ. ಎರಡನೇ ದೇವಿಯ ಹೆಸರು ಬ್ರಹ್ಮಚಾರಿಣಿ ದೇವಿ. ನವರಾತ್ರಿಯ ಸಮಯದಲ್ಲಿ ಪೂಜಿಸಲಾಗುವ ದೇವಿಯ 9 ರೂಪಗಳೇ ನವದುರ್ಗೆಯರು. ಮೊದಲನೇದಾಗಿ ಶೈಲಪುತ್ರಿ, ಹಿಮಾಲಯ ಪರ್ವತ ರಾಜನ ಮಗಳು. ಎರಡನೆಯದು ಬ್ರಹ್ಮಚಾರಿಣಿ, ತಪಸ್ಸು ಮತ್ತು ಬ್ರಹ್ಮಚರ್ಯದ ಸ್ವರೂಪಿಣಿ. ಮೂರನೆಯದು ಚಂದ್ರಗಂಠ, ತಲೆಯ ಮೇಲೆ ಚಂದ್ರನ ಆಕಾರದ ಗಂಟೆ ಹೊಂದಿರುವವಳು. ನಾಲ್ಕನೇ ದೇವಿ ಕೂಷ್ಮಾಂಡ, ಬ್ರಹ್ಮಾಂಡವನ್ನು ಸೃಷ್ಟಿಸಿದ ತಾಯಿ. ಐದನೆಯದು ಸ್ಕಂದಮಾತ, ಮುರುಗಪ್ಪ ಕಾರ್ತಿಕೇಯ ಸ್ಕಂದನ ತಾಯಿ. ಆರನೆಯ ದೇವಿ ಕಾತ್ಯಾಯನಿ, ಕಾತ್ಯಾಯನ ಮಹರ್ಷಿಗಳ ಮಗಳ ರೂಪ. ಏಳನೆಯ ದೇವಿ ಕಾಳರಾತ್ರಿ, ಅತ್ಯಂತ ಉಗ್ರ ಹಾಗೂ ದುಷ್ಟರನ್ನು ಸಂಹರಿಸುವ ರೂಪ. ಎಂಟನೆಯ ದೇವಿ ಮಹಾಗೌರಿ, ಶಾಂತ ಮತ್ತು ಬೆಳ್ಳಗಿನ ಮೈಕಾಂತಿಯ ತಾಯಿ. ಒಂಬತ್ತನೇ ದೇವಿ ಸಿದ್ಧಿದಾತ್ರಿ, ಎಲ್ಲಾ ರೀತಿಯ ಸಿದ್ಧಿಗಳನ್ನು ಕರುಣಿಸುವ ದೇವಿ. ನವರಾತ್ರಿ ಹಬ್ಬದಂದು 9 ದೇವಿಯರನ್ನು ಒಂದೊಂದು ರೂಪದಲ್ಲಿ ಪೂಜಿಸಲಾಗುತ್ತದೆ. ಒಂದೊಂದು ದಿನನೂ ಆರಾಧನೆ ಮಾಡಲಾಗುತ್ತದೆ. ನವರಾತ್ರಿ ಹಬ್ಬವನ್ನ ಭಾರತದಲ್ಲಿಯೇ ಅಲ್ಲದೆ ವಿದೇಶಗಳಲ್ಲಿರುವ ಹಿಂದೂಗಳು ಕೂಡ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸುತ್ತಾರೆ. ಇದು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಅತ್ಯಂತ ನಿಷ್ಠೆ ಭಕ್ತಿಯಿಂದ ದುರ್ಗೆಯರನ್ನು ಪೂಜಿಸಲಾಗುತ್ತದೆ. ಈ ಮೂಲಕ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಂಪತ್ತು, ಐಶ್ವರ್ಯ ಹಾಗೂ ಸಂತಾನದಂತ ಅನೇಕ ವರಗಳನ್ನು ಪಡೆಯುತ್ತಾರೆ. ನೋಡಿ.

ಹೇಳು. ಎರಡನೆಯ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದೇವಿಯು ಪಾರ್ವತೀ ದೇವಿಯ ಎರಡನೇ ಅವತಾರವಾಗಿದೆ. 9 ಅವತಾರಗಳಲ್ಲಿ ಈ ದೇವಿಯು ತಪಸ್ಸಿನ ಸಂಕೇತವಾಗಿದ್ದಾರೆ. ಜ್ಯೋತಿಷ್ಯ ಮಹತ್ವ: ಈ ದೇವಿಯು ನವಗ್ರಹಗಳಲ್ಲಿ ಮಂಗಳ ಗ್ರಹವನ್ನು ನಿಯಂತ್ರಿಸುತ್ತಾಳೆ. ಆಕೆಯ ಪೂಜೆಯಿಂದ ಮಂಗಳ ದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಪಾರ್ವತಿ ಪಂಚಕಂ: ಕತ್ತಲನ್ನು ಸರಿಸಿ ಒಳ್ಳೆಯದನ್ನು ಮಾಡು ಎಂದು ಪ್ರಾರ್ಥಿಸಲು ಈ ಶ್ಲೋಕವನ್ನು ಹೇಳಲಾಗುತ್ತದೆ. ತಮೋಹರಿ ಮನೋಹರಿ ಮೃಗಾಂಕ ಮೌಲಿ ಸುಂದರಿ ಸದೋಗ್ರ ತಾಪ ಸಂಚರಿ ಶಿವಂ ತನೋತ್ ಪಾರ್ವತಿ. ಪೂಜೆ ಮತ್ತು ನೈವೇದ್ಯ: ಪೂಜಾ ವಿಧಾನ: ಶರಣ್ ನವರಾತ್ರಿಯ ಎರಡನೇ ದಿನದಂದು ನವದುರ್ಗೆಯ ಎರಡನೇ ಸ್ವರೂಪ ಅರ್ಪಣೆಗೆ ದೇವಿಯ ಪ್ರಸಾದಕ್ಕೆ ದೇವಿಗೆ ಸಕ್ಕರೆ ಪಂಚಾಮೃತ ಬಾಳೆಹಣ್ಣು ಮತ್ತು ಹಾಲು ಮತ್ತು ಹಾಲು ಮತ್ತು ಸಕ್ಕರೆಯಿಂದ ತಯಾರಿಸಿದ ಸಿಹಿ ಪದಾರ್ಥ ಹಾಗೂ ಬಿಳಿ ಹೂಗಳನ್ನ ಮುಖ್ಯವಾಗಿ ಮಲ್ಲಿಗೆ ಹೂವನ್ನ ಅರ್ಪಿಸಲಾಗುತ್ತದೆ. ಪ್ರಮುಖವಾದ ಮಂತ್ರ: ಯಾ ದೇವಿ ಸರ್ವಭೂತೇಶು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ದದಾನಕರ ಪದ್ಮಾಭ್ಯಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯ ನೊತ್ತಮ. ಬ್ರಹ್ಮಚಾರಿಣಿ ಎಂದರೆ ಇತರ ವಿದ್ಯಾರ್ಥಿಗಳೊಂದಿಗೆ ತನ್ನ ಗುರುಗಳೊಂದಿಗೆ ಆಶ್ರಮದಲ್ಲಿ ವಾಸಿಸುವ ಶ್ರದ್ಧಾಭರಿತ ಮಹಿಳಾ ವಿದ್ಯಾರ್ಥಿನಿ. ನವದುರ್ಗದ 9 ದೈವಿಕ ರಾತ್ರಿಗಳು ದೇವಿಯನ್ನ ಪೂಜಿಸಲಾಗುತ್ತದೆ. ಬ್ರಹ್ಮಚಾರಿಣಿ ಎಂಬ ಪದವು 2 ಸಂಸ್ಕೃತ ಬೇರುಗಳಿಂದ ಬಂದಿದೆ. ಬ್ರಹ್ಮ, ಇದರ ಅರ್ಥ ಒಂದು ಸ್ವ ಅಸ್ತಿತ್ವದ ಆತ್ಮ. ವೈದಿಕ ಗ್ರಂಥಗಳಲ್ಲಿ ಬ್ರಹ್ಮಚಾರಿಣಿ ಎಂಬ ಪದವು ಪವಿತ್ರ ಧಾರ್ಮಿಕ ಜ್ಞಾನವನ್ನು ಅನುಸರಿಸುವ ಹೆಣ್ಣು ಎಂದರ್ಥ. ಪಾರ್ವತಿ ಗಾಯತ್ರಿ ಮಂತ್ರ: ಈ ಮಂತ್ರವನ್ನ ಮಾನಸಿಕ ಶಾಂತಿ, ಮಾನಸಿಕ ಬಲ ಮತ್ತು ಸಂಸಾರದಲ್ಲಿ ಸುಖಪ್ರದವಾದ ವಿದ್ಮಹೆ ದುರ್ಗಾಯೇ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ನವರಾತ್ರಿಯ 9 ದಿನಗಳಲ್ಲಿ ಆರಾಧಿಸಲ್ಪಡುವ ನವದುರ್ಗೆಯರಲ್ಲಿ ಎರಡನೆಯ ರೂಪವೇ ಶ್ರೀ ಬ್ರಹ್ಮಚಾರಿಣಿ ದೇವಿ. ಮೊದಲ ದಿನ ಶೈಲಪುತ್ರಿ ದೇವಿಯನ್ನು ಆರಾಧಿಸಿದ ನಂತರ ಎರಡನೇ ದಿನ ದೇವಿಯು ತಪಸ್ಸು, ಸಂಯಮ, ಭಕ್ತಿ ಮತ್ತು ಅಚಲ ಸಂಕಲ್ಪದ ರೂಪವಾದ ಬ್ರಹ್ಮಚಾರಿಣಿಯಾಗಿ ಪೂಜಿಸಲ್ಪಡುತ್ತಾಳೆ. ಜಯ

ಬ್ರಹ್ಮಚಾರಿಣಿ ಎಂಬ ಹೆಸರಿನ ಅರ್ಥ ಏನಪ್ಪಾ ಅಂದ್ರೆ, ಬ್ರಹ್ಮಚಾರಿಣಿ ಎಂಬ ಹೆಸರು ಅತ್ಯಂತ ಅರ್ಥಪೂರ್ಣ. ಬ್ರಹ್ಮ ಕಸ್ ಚಾರಿಣಿ ಅಂದರೆ ಪರಮ ಸತ್ಯದ ಮಾರ್ಗದಲ್ಲಿ ನಡೆಯುವವಳು, ತಪಸ್ಸು ಮತ್ತು ಆತ್ಮ ಸಂಯಮವನ್ನು ಅನುಸರಿಸುವವಳು ಎಂಬ ಅರ್ಥದಲ್ಲಿ ಈ ಹೆಸರನ್ನು ವಿವರಿಸಲಾಗುತ್ತದೆ. ಅವಳು ಕೇವಲ ಒಂದು ದೇವಿಯ ರೂಪವಲ್ಲ, ತನ್ನ ಗುರಿಗಾಗಿ ಎಷ್ಟೇ ಕಷ್ಟ ಬಂದರೂ ಹಿಂದೆ ಸರಿಯದ ಶಕ್ತಿಯ ಸಂಕೇತ. ಜೈ.

ಪೌರಾಣಿಕ ಕಥೆಯ ಹಿನ್ನೆಲೆ ಏನಪ್ಪ ಅಂದ್ರೆ, ಪಾರ್ವತೀ ದೇವಿಯು ಮಹಾ ತಪಸ್ಸು ಕೈಗೊಳ್ತಾಳೆ. ಇಲ್ಲಿ ಬ್ರಹ್ಮಚಾರಿಣಿ ದೇವಿಯ ಕಥೆ ಇನ್ನಷ್ಟು ಸುಂದರವಾಗುತ್ತದೆ. ಹಿಂದಿನ ಜನ್ಮದಲ್ಲಿ ದಕ್ಷನ ಮಗಳಾದ ಸತೀದೇವಿ ಶಿವನನ್ನ ವಿವಾಹವಾಗಿದ್ದಳು. ದಕ್ಷನ ಯಜ್ಞದ ಸಂದರ್ಭದಲ್ಲಿ ಸಂಭವಿಸಿದ ಘಟನೆಗಳ ನಂತರ ಸತೀ ತನ್ನ ದೇಹವನ್ನ ತ್ಯಜಿಸಿದಳು. ಮುಂದೆ ಸತೀದೇವಿಯೇ ಹಿಮವಂತ ಮತ್ತು ಮೀನಾದೇವಿಯ ಪುತ್ರಿಯಾಗಿ ಪಾರ್ವತಿಯ ರೂಪದಲ್ಲಿ ಜನ್ಮ ತಾಳಿದಳು. ಪಾರ್ವತಿಗೆ ಬಾಲ್ಯದಿಂದಲೇ ಶಿವನನ್ನು ತನ್ನ ಪತಿಯಾಗಿ ಪಡೆಯಬೇಕೆಂಬ ಅಚಲವಾದ ಸಂಕಲ್ಪವಿತ್ತು. ಆದರೆ ಶಿವನು ಆಗ ಗಾಢವಾದ ಧ್ಯಾನ ಮತ್ತು ವೈರಾಗ್ಯದಲ್ಲಿ ಮುಳುಗಿದ್ದರು. ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಪಾರ್ವತಿಗೆ ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಬೇಕೆಂದು ಮಾರ್ಗದರ್ಶನ ನೀಡಿದರು. ಪಾರ್ವತೀ ದೇವಿಯು ಯಾವುದೇ ಭೋಗ ಸುಖ ಸೌಲಭ್ಯಗಳಿಗೆ ಆಸೆ ಪಡದೆ ಶಿವನನ್ನು ಪಡೆಯುವ ಸಂಕಲ್ಪದಿಂದ ಹಿಮಾಲಯದ ಕಠಿಣ ಪರಿಸರದಲ್ಲಿ ತಪಸ್ಸಿಗೆ ಕುಳಿತರು. ಅನ್ನಪೂರ್ಣೇ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವಾಂ ಶಿವಭಕ್ತಾಚ ಸ್ವದೇಶೋ ಭುವನತ್ರಯಾಂ. ಏ ಅನ್ನಪೂರ್ಣೆ, ಆಹಾರವನ್ನು ಪೂರ್ಣವಾಗಿ ನೀಡುವವಳೆ, ಯಾವಾಗಲೂ ಎಲ್ಲ ಸಂಪತ್ತು ಮತ್ತು ಆಹಾರದಿಂದ ತುಂಬಿರುವವಳೆ ಹಾಗೂ ಶಿವನ ಪ್ರಾಣಪ್ರಿಯಳಾದ ಪಾರ್ವತೀದೇವಿಯೇ. ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ನನಗೆ ಜ್ಞಾನ ಮತ್ತು ವೈರಾಗ್ಯವು ಲೌಕಿಕ ವಸ್ತುಗಳ ಮೇಲೆ ವಿರಕ್ತ ಪ್ರಾಪ್ತವಾಗುವಂತೆ ಭಿಕ್ಷೆಯಾಗಿ ಅನುಗ್ರಹವಾಗಿ ಜ್ಞಾನವನ್ನು ಕರುಣಿಸು. ಮಾತಾಚ ಪಾರ್ವತೀದೇವಿ ಪಿತಾದೇವೋ ಮಹೇಶ್ವರ. ತಾಯಿಯೂ ಪಾರ್ವತೀದೇವಿ, ತಂದೆಯೂ ಮಹೇಶ್ವರ. ತಾಯಿ ತಂದೆಗಳೇ ಶಿವಪಾರ್ವತಿಯರು. ಬಾಂಧವಾ ಶಿವಭಕ್ತಾಚ ಸ್ವದೇಶೋ ಭುವನತ್ರಯಂ. ಶಿವನ ಭಕ್ತರೇ ನನ್ನ ಸಂಬಂಧಿಕರು ಮತ್ತು ಮೂರು ಲೋಕಗಳೇ ಭುವನತ್ರಯವೇ ನನ್ನ ಸ್ವದೇಶ ಎಂದು ಈ ಸ್ತೋತ್ರದ ಅರ್ಥ ಇದೆ. ಪಾರ್ವತೀದೇವಿಯು ಎಂತಹ ತಪಸ್ಸನ್ನು ಕೈಗೊಂಡಳು? ಕಥೆಯನ್ನು ಮುಂದುವರಿಸುತ್ತಾ, ಪೌರಾಣಿಕ ಪರಂಪರೆಯ ಕಥನಗಳಲ್ಲಿ ಪಾರ್ವತಿಯ ತಪಸ್ಸು ಬಹಳ ಕಠಿಣವಾಗಿತ್ತು ಎಂದು ಹೇಳಲಾಗುತ್ತದೆ. ಮೊದಲಿಗೆ ಅವಳು ಹಣ್ಣು ಮತ್ತು ಹೂವುಗಳನ್ನು ಸೇವಿಸುತ್ತಾ ತಪಸ್ಸು ಮಾಡಿದಳು. ನಂತರ ಎಲೆಗಳನ್ನು ಮಾತ್ರ ಸೇವಿಸಿದಳು. ಕೊನೆಗೆ ಎಲೆಗಳನ್ನು ತ್ಯಜಿಸಿ ಆಹಾರ ನೀರನ್ನು ಬಿಟ್ಟು ತಪಸ್ಸಿನಲ್ಲಿ ಮಗ್ನಳಾದಳು. ಎಲೆಗಳನ್ನು ಸೇವಿಸದೆ ಇದ್ದ ಕಾರಣ ಅವಳಿಗೆ ಅಪರ್ಣ ಎಂಬ ಹೆಸರು ಬಂದಿತ್ತು. ಅಂದರೆ ಒಂದು ಎಲೆಯನ್ನೂ ಸೇವಿಸದವಳು. ಬಿಸಿಲು ಮಳೆ ಚಳಿ ಯಾವುದೂ ಅವಳ ಸಂಕಲ್ಪವನ್ನು ಬದಲಿಸಲಿಲ್ಲ. ಅವಳ ಮನಸ್ಸಿನಲ್ಲಿ ಒಂದೇ ಗುರಿ, ನನಗೆ ಶಿವನೇ ಬೇಕು. ಅವಳು ಈ ಅಚಲ ಭಕ್ತಿ ಮತ್ತು ತಪಸ್ಸಿಗೆ ಕೊನೆಗೆ ಶಿವನ ಅನುಗ್ರಹ ದೊರೆಯಿತು. ಪಾರ್ವತಿಯ ತಪಸ್ಸಿನ ಫಲವಾಗಿ ಶಿವ ಪಾರ್ವತಿಯ ದೈವಿಕ ವಿವಾಹ ನೆರವೇರಿತು ಎಂಬುದು ಪೌರಾಣಿಕ ಪರಂಪರೆಯ ಪ್ರಮುಖ ಕಥನ. ಬ್ರಹ್ಮಚಾರಿಣಿ ದೇವಿಯ ರೂಪ ಹೇಗಿದೆ ಎಂದು ತಿಳಿಯೋಣ. ಬ್ರಹ್ಮಚಾರಿಣಿ ದೇವಿಯ ರೂಪ ಅತ್ಯಂತ ಸರಳ ಮತ್ತು ಶಾಂತ. ಅವಳು ಸಾಮಾನ್ಯವಾಗಿ ಬಿಳಿ ವಸ್ತ್ರವನ್ನು ಧರಿಸಿ ಬರಿಗಾಲಿನಲ್ಲಿ ನಡೆಯುತ್ತಿರುವಂತೆ ಚಿತ್ರಿಸಲ್ಪಡುತ್ತಾಳೆ. ಅವಳ ಎರಡೂ ಕೈಗಳಲ್ಲಿ ಬಲಗೈಯಲ್ಲಿ ಜಪಮಾಲೆ, ಎಡಗೈಯಲ್ಲಿ ನೀರಿನ ಕಮಂಡಲ ಇರುತ್ತವೆ. ಅವಳಿಗೆ ಪ್ರತ್ಯೇಕ ವಾಹನವನ್ನು ಸಾಮಾನ್ಯವಾಗಿ ಚಿತ್ರಿಸುವುದಿಲ್ಲ. ಈ ಎರಡು ವಸ್ತುಗಳ ಅರ್ಥ ಏನಪ್ಪ ಅಂದ್ರೆ, ಜಪಮಾಲೆ ಏಕಾಗ್ರತೆ ಭಕ್ತಿ ಮತ್ತು ನಿರಂತರ ಸಾಧನೆಯ ಸಂಕೇತ, ಕಮಂಡಲ ಶುದ್ಧತೆ ಸರಳತೆ ಮತ್ತು ಸಂಯಮದ ಸಂಕೇತ. ಅವಳ ಸರಳ ರೂಪವೇ ಒಂದು ದೊಡ್ಡ ಸಂದೇಶ ಕೊಡುತ್ತದೆ. ದೇವಿಯನ್ನು ಪಡೆಯಲು ಹೊರಗಿನ ವೈಭವಕ್ಕಿಂತ ಒಳಗಿನ ಶುದ್ಧತೆ ಮತ್ತು ಭಕ್ತಿಯೇ ಮುಖ್ಯ. ಬ್ರಹ್ಮಚಾರಿಣಿ ದೇವಿ ನಮಗೆ ಏನು ಕಲಿಸುತ್ತಾಳೆ? ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯ ಅರ್ಥ ಕೇವಲ ಪೂಜೆ ಮಾಡುವುದರಲ್ಲಿ ಮುಗಿಯುವುದಿಲ್ಲ. ಅವಳು ನಮಗೆ ಐದು ಮುಖ್ಯ ಗುಣಗಳನ್ನು ಕಲಿಸುತ್ತಾಳೆ: ತಪಸ್ಸು, ಸಂಯಮ, ಸಹನೆ, ಏಕಾಗ್ರತೆ, ಅಚಲ ಸಂಕಲ್ಪ. ಜೀವನದಲ್ಲಿ ನಾವು ಯಾವುದೇ ಗುರಿಯನ್ನು ಇಟ್ಟುಕೊಂಡರೂ ಮಧ್ಯದಲ್ಲಿ ಕಷ್ಟಗಳು ಬಂದಾಗ ಅದನ್ನು ಬಿಟ್ಟು ಬಿಡಬಾರದು. ಪಾರ್ವತಿಯ ತಪಸ್ಸು ನಮಗೆ ಹೇಳುವುದು, ದೃಢವಾದ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನ ಇದ್ದರೆ ಕಷ್ಟವಾದ ಗುರಿಯನ್ನೂ ಸಾಧಿಸಬಹುದು. ಈ ಎರಡನೇ ದಿನದ ಪೂಜೆಯ ಮಹತ್ವ ಏನಪ್ಪಾ ಅಂದ್ರೆ, ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವುದರಿಂದ ಮನಸ್ಸಿಗೆ ಶಾಂತಿ, ಧೈರ್ಯ, ಸಹನೆ, ಏಕಾಗ್ರತೆ ಮತ್ತು ಸಂಕಲ್ಪ ಶಕ್ತಿ ದೊರೆಯುತ್ತದೆ ಎಂಬ ಭಕ್ತಿ ಪರಂಪರೆಯ ನಂಬಿಕೆ ಇದೆ. ವಿಶೇಷವಾಗಿ ವಿದ್ಯಾಭ್ಯಾಸ, ಸಾಧನೆ ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯುವವರು ದೇವಿಯ ಅನುಗ್ರಹವನ್ನು ಕೋರುತ್ತಾರೆ. ಕೆಲವು ಸಂಪ್ರದಾಯಗಳಲ್ಲಿ ಎರಡನೇ ದಿನ ಬಿಳಿ ಬಣ್ಣಕ್ಕೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಸಕ್ಕರೆ ಮಿಶ್ರಿತ ಸಿಹಿ ನೈವೇದ್ಯವಾಗಿ ಅರ್ಪಿಸುವ ಪದ್ಧತಿಯೂ ಇದೆ. ಪ್ರಾದೇಶಿಕ ಸಂಪ್ರದಾಯಗಳ ಪ್ರಕಾರ ಆಚರಣೆಗಳಲ್ಲಿ ವ್ಯತ್ಯಾಸ ಇರಬಹುದು. ದೇವಿಯ ಮಂತ್ರ ಓಂ ದೇವಿ ಬ್ರಹ್ಮಚಾರಿಣ್ಯ ನಮಃ, ಓಂ ದೇವಿ ಬ್ರಹ್ಮಚಾರಿಣ್ಯ ನಮಃ.
ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸುವ ಸಂಪ್ರದಾಯವಿದೆ. ಈ ಎರಡನೇ ದಿನದ ಪೂಜೆಯಿಂದ ಆತ್ಮ ನಿಗ್ರಹದ ಸಂಕೇತವನ್ನು ತೋರಿಸುತ್ತೆ. ಮತ್ತೆ ದೇವಿಯ ಧ್ಯಾನ ಶ್ಲೋಕ, ದಧಾನ ಕರ ಪದ್ಮಾಭ್ಯಾಂ ಅಕ್ಷಮಾಲ ಕಮಂಡಲೂ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯ ಮುಖ್ಯ ಸಂದೇಶ, ತಾಳ್ಮೆಯಿಂದ ಭಕ್ತಿಯಿಂದ ಮತ್ತು ದೃಢ ಸಂಕಲ್ಪದಿಂದ ಸಾಧನೆ ಮಾಡಿದರೆ ಗುರಿಯನ್ನು ತಲುಪಬಹುದು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನೊತೆ ಗಿರಿವರ ವಿಂಧ್ಯ ಶಿರೋ

0: जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरदर्शिनि दुर्मुखमर्षिणि हर्षरते त्रिभुवनपोषिणि शङ्करतोषिणि किल्पिषमोषिणि गोशरते धनुजनिरोषिणि दितिसुतरोषिणि दुर्धरशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते हयगिरिनन्दिनि नन्दितमेदिनि विश्वविनोदिनि नुते गिरिवरविन्द्यशिरोदिनि वासिनि विष्णुविलासिनि जिष्णुनुते भगितिकण्ठकुटुम्बिनि भूरिकुटुम्बिनि भूरिकृते जय जय हे महिषासुरमर्दिनि रम्यकपर्दिनि शैलसुते ಎಲ್ಲರೂ ಈ ಎರಡನೇ ದೇವಿ ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡುತ್ತಾ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣೋಣ. ಜೈ ಚಾಮುಂಡೇಶ್ವರಿ ನಮಃ.
1: ಇದುವರೆಗೂ ಪ್ರಸಾರವಾಯಿತು ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಸ್ನೇಹಿತರೆ, ತಾಯಿ ಬ್ರಹ್ಮಚಾರಿಣಿಯ ಜೀವನ ನಮಗೆ ಒಂದು ಸುಂದರವಾದ ಸಂದೇಶವನ್ನ ನೀಡುತ್ತೆ. ಯಾವುದೇ ಗುರಿಯನ್ನ ತಲುಪಬೇಕಾದರೂ ತಾಳ್ಮೆ, ಪರಿಶ್ರಮ ಮತ್ತು ದೃಢವಾದ ನಂಬಿಕೆ ಬಹಳ ಮುಖ್ಯ ಅಂತ. ತಾಯಿ ಬ್ರಹ್ಮಚಾರಿಣಿಯ ಕೃಪೆಯಿಂದ ಎಲ್ಲರ ಮನಸ್ಸಿನಲ್ಲಿ ಶಾಂತಿ, ಜೀವನದಲ್ಲಿ ನೆಮ್ಮದಿ ಮತ್ತು ನಮ್ಮ ಸಂಕಲ್ಪಗಳನ್ನು ಈಡೇರಿಸುವ ಶಕ್ತಿ ದೊರೆಯಲಿ ಎಂದು ಪ್ರಾರ್ಥಿಸುತ್ತಾ ಈ ದಿನದ ಕುರಿತು ಮಾಹಿತಿಯನ್ನು ಹಂಚಿಕೊಂಡಂತಹ ಶ್ರೀಮತಿ ಚೇತನಾ ಡಿಎಂ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನವರಾತ್ರಿಯ ಮೂರನೆಯ ದಿನ ತಾಯಿ ಚಂದ್ರಗಂಟೆಯ ಮಹಿಮೆ ಮತ್ತು ವಿಶೇಷತೆಗಳೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮವನ್ನ. ಕಾರ್ಯಕ್ರಮದ ಆರಂಭದ ಗೀತೆ ದೊರೈ ಭಗವಾನ್ ನಿರ್ದೇಶನದ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆರತಿ ಅಭಿನಯದ 1971 ತೆರೆ ಕಂಡಂತಹ ಕಸ್ತೂರಿ ನಿವಾಸದ ಚಿತ್ರದ ಗೀತೆ ಇದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು.

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1963 ತೆರೆ ಕಂಡಂತಹ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೌರಿ ಚಿತ್ರದ ಗೀತೆಯಿದು. ಇವಳು ಯಾರು ಬಲ್ಲೆ ಏನು, ಇವಳ ಹೆಸರ ಹೇಳಲಿ.

0: ಸೆಳೆದಳು.
1: ನೀವು ಕೇಳ್ತಾ ಇದ್ದೀರಾ 90.4 ತರಂಗಗಳಲ್ಲಿ KLE ವೇಣುಧ್ವನಿಯನ್ನ. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಬೆಟ್ಟದ ಹೂ ಚಿತ್ರದ ಗೀತೆ ಇದು. ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ. ಪ್ರೀತಿನೇ ಆ ದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಲೆ ಭಾಸ್ಕರ ಚಿತ್ರದ ಗೀತೆ ಇದು. 1971 ತೆರೆಕಂಡಂತಹ ಈ ಚಿತ್ರದಲ್ಲಿ ಉದಯ್ಕುಮಾರ್, ರಾಜೇಶ್, ಅನಿತಾ, ಜಯಕುಮಾರಿ ಅಭಿನಯಿಸಿದ್ದಾರೆ. ನನ್ನೆದೆಯ ಮಾತೆಲ್ಲ ನೀನಾಡಬೇಕು.

ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಬಂಗಾರದ ಹೂ ಚಿತ್ರದ ಗೀತೆಯಿದು. ಓಡುವ ನದಿ ಸಾಗರವ ಬೆರೆಯಲೇಬೇಕು.

ಮಧುರ ಗೀತೆಗಳ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತಾಯಿಯ ಹೊಣೆ ಚಿತ್ರದ ಗೀತೆ ಇದು. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ರವಿಚಂದ್ರನ್ ಭವ್ಯ ಅಭಿನಯದ ಪ್ರಳಯಾಂತಕ ಚಿತ್ರದ ಗೀತೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ.

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಅನಂತ್ನಾಗ್ ಗೀತಾ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದಂತಹ ಅರುಣರಾಗ ಚಿತ್ರದ ಗೀತೆ ನಡೆದಾಡೋ ಕಾಮನಬಿಲ್ಲೆ ಹರಿದಾಡೋ ಮುಗಿಲಿನ ಮಿಂಚೆ.

ಕೇಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮ. ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.